ಆಕಾಶವಾಣಿ ಧಾರವಾಡ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್, ನಮ್ಮ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಲಭ್ಯ ಇರುತ್ತದೆ. ಇಂದು ಶುಕ್ರವಾರ. ರಾಷ್ಟ್ರೀಯ ಪಂಚಾಂಗ ಶಾಲೆ ವನಶಕೆ 1948, ಜ್ಯೇಷ್ಠ ಮಾಸದ 29ನೇ ದಿನ ಅಂದರೆ 2026ನೇ ಇಸ್ವಿ ಜೂನ್ ತಿಂಗಳ 19ನೇ ತಾರೀಖು. ಈಗ ಸಮಯ 5:58:55. ನಿಲಯದ ಬೆಳಗಿನ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಶುಭೋದಯ. ರಂಜಿನಿ ಕೆರೂರ್ ಮಾಡುವ ನಮಸ್ಕಾರ.

ಹರಿಯು ದೇಹ ನೀರು ನಮ್ಮದು ಕಣ ಕಣಗಳು ಪಾರದೀಯ ನಮ್ಮದು ನಮ್ಮದು.

0: ಇದುವರೆಗೆ ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ.
1: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರತಿ ಶನಿವಾರ ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ, ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
0: ಕೇಳಿ ಅಶೋಕ್ ಚೊಳಚಗುಡ್ಡ ಅವರಿಂದ ಚಿಂತನ.
2: ಗಾಯಕನಿಗೆ ಮಧುರವಾದ ಕಂಠ ಕೊಟ್ಟವನು ಆ ಶ್ರೀಕಂಠ. ಹೌದು, ಒಳ್ಳೆಯ ಕಂಠ ಬಿದ್ದವರು ಮಾತ್ರ ಸುಮಧುರವಾಗಿ ಸುಂದರವಾಗಿ ಸುಶ್ರಾವ್ಯವಾಗಿ ಹಾಡಬಲ್ಲರು. ಗಾಯಕರಿಗೆ ಅದು ದೇವರು ಕೊಟ್ಟ ದೇಣಿಗೆ. ಗಾಯಕನು ಸುಮಧುರವಾಗಿ ಹಾಡಿದಾಗ ನಾವು ಅದನ್ನು ಮೆಚ್ಚಿ ತಲೆದೂಗುತ್ತೇವೆ, ಆ ಗಾಯನದ ಮಾಧುರ್ಯದಲ್ಲಿ ತೇಲಿ ಹೋಗುತ್ತೇವೆ. ಈ ಹಾಡುಗಳು ಆರಂಭದಲ್ಲಿ ಶ್ಲೋಕಗಳಾಗಿ, ಮಂತ್ರಗಳಾಗಿ, ದೇವರ ನಾಮ ಸಂಕೀರ್ತನೆಗಳಾಗಿ, ಭಕ್ತಿಗೀತೆಗಳಾಗಿ, ಭಾವಗೀತೆಗಳಾಗಿ, ದೇಶಗೀತೆ, ಚಲನಚಿತ್ರಗೀತೆ ಇತ್ಯಾದಿಯಾಗಿ ಹಲವಾರು ರೂಪಗಳನ್ನು ಪಡೆದಿದೆ. ನಾವು ಸಾಮಾನ್ಯವಾಗಿ ಹಾಡಿನ ಈ ಎಲ್ಲ ಹಲವು ರೂಪಗಳನ್ನು ಒಂದೊಂದಾಗಿ ಅನುಭವಿಸುತ್ತಾ ಹೋದಾಗ ನಮಗೆ ಒಂದೊಂದು ಭಾವವನ್ನು ಅವು ನೀಡುತ್ತವೆ, ಉಣಬಡಿಸುತ್ತವೆ. ಈ ಹಾಡು ಅಥವಾ ಒಂದು ಪದ್ಯ ಅಲ್ಲಿರ್ತಕ್ಕಂಥ ಭಾವ, ಭಾಷೆ ಮತ್ತು ಇರ್ತಕ್ಕಂಥ ಒಂದು ಶಬ್ದ ಜೋಡಣೆ, ಇವೆಲ್ಲವುಗಳಿಂದ ಅದೊಂದು ಆಕರ್ಷಕವಾದ ಬಂಧವಾಗುತ್ತದೆ. ಅದಕ್ಕಾಗಿ ಕವಿಗಳು ಹೇಳಿದ ಹಾಗೆ, ಪೊಯೆಟ್ರಿ ಈಸ್ ಸ್ಪಾಂಟೇನಿಯಸ್ ಓವರ್ಫ್ಲೋ ಆಫ್ ಪವರ್ಫುಲ್ ಫೀಲಿಂಗ್ಸ್ ಎಂದು ಹೇಳುತ್ತಾರೆ. ಈ ಕವಿಯ ವಾಣಿ ಕವಿತೆ, ನೀನೇಕೆ ಪದಗಳಲ್ಲಿ ಅವಿತೆ ಎಂದು ಒಬ್ಬ ಕವಿ ಕೇಳುತ್ತಾನೆ. ಹೀಗೆ ಕವಿಗಳ ಲೇಖನೆಯಲ್ಲಿ ಮೂಡಿಬಂದ ಈ ಹಾಡು ಅವರು ನಾನಾ ರೂಪದಲ್ಲಿ ಅದು ನಮ್ಮನ್ನು ಆಕರ್ಷಿಸುತ್ತದೆ. ಅದನ್ನು ವಿದ್ವಾಂಸರು, ವಿಮರ್ಶಕರು ಹಲವು ರೂಪಗಳಾಗಿ ವಿಭಾಗಿಸಿದ್ದಾರೆ. ಮಕ್ಕಳ ಬುದ್ಧಿಯನ್ನು ನಿಲುಕುವಂಥವು ಶಿಶುಗೀತೆಗಳಾಗಿ, ದೇವಸ್ಥಾನದಲ್ಲಿ ದೇವರ ನಾಮವನ್ನು ಸ್ತುತಿಸುವಂಥವು ಭಕ್ತಿಗೀತೆಗಳಾಗಿ, ಅದೇ ರೀತಿಯಾಗಿ ಜನರಲ್ಲಿ ಸಂಕೀರ್ತನೆಗಳನ್ನು, ಕೀರ್ತನೆಯನ್ನು ಹಡಿಸ್ತಕ್ಕಂಥವು, ಭಕ್ತಿಭಾವವನ್ನು ಚಿಮ್ಮಿಸ್ತಕ್ಕಂಥವು, ಶರಣರ ಅನುಭವ ನುಡಿಗಳು ವಚನಗಳಾಗಿ, ಹೀಗೆ ನಾನಾ ರೂಪವಾಗಿ ಹಾಡು ಹೀಗೆ

0: ನಾನಾ ರೂಪವಾಗಿ ಹಾಡುಗಳು ನಮ್ಮ ಕಣ್ಣೆದುರಿಗಿವೆ. ಇಂಥ ನೂರಾರು ಹಾಡುಗಳು, ಸುಂದರವಾದ ಹಾಡುಗಳು ನೆನಪಿಗೆ ಬಂದಾಗಲೆಲ್ಲ ಮನಸ್ಸು ತುಂಬಿ ಬರುತ್ತದೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಏಕೆ ಮೂಕನಾದೆ, ಕುಲ ಕುಲವೆಂದು ಬಡಿದಾರದಿರಿ, ಕಲಬೇಡ ಕೊಲಬೇಡ, ಪಾತರಗಿತ್ತಿ ಪಕ್ಕ ನೋಡಿದೇನ ಅಕ್ಕ, ಮೂಡಲ ಮನೆಯ ಮುತ್ತಿನ ನೀರಿನ ಎರಕ ವಹಿಲ, ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ, ಇನ್ನೂ ಯಾಕೆ ಬರಲಿಲ್ಲವ್ವ ಹುಬ್ಬಳ್ಳಿಯಾವ, ಹೀಗೆ ನೂರಾ ಎಂಟು ಪದ್ಯಗಳು ನಮ್ಮ ನೆನಪಿಗೆ ಬಂದಂತೆಲ್ಲ ಒಂದೊಂದು ಥರದ ಆ ಒಂದು ಹಾಡಿನ ನಾದ ಮಾಧುರ್ಯದಲ್ಲಿ ನಾವು ತೇಲಿ ಹೋಗುತ್ತೇವೆ. ಇಂಥ ನೂರಾರು ಹಾಡುಗಳು, ಸಾವಿರಾರು ಹಾಡುಗಳು ಜನರ ಮನಸ್ಸಿಗೆ ನೆನೆಸಿದಾಗ ಅಥವಾ ಜನರ ನೆನಪಿಗೆ ಬಂದಾಗ ನಾವೆಲ್ಲ ಆ ಗಾನಲೋಕದ ಸಾಮ್ರಾಜ್ಯದಲ್ಲಿ ಮುಳುಗಿ ಹೋಗುತ್ತೇವೆ, ಆ ಆನಂದದ ಅನುಭವದಲ್ಲಿ ತೇಲಾಡುತ್ತೇವೆ. ಇಂಥ ಒಂದು ಹಾಡು ಎದೆ ತುಂಬಿದ ಹಾಡು ಎಂದು ನಾವು ಭಾವಿಸಬಹುದು.
1: ಇದುವರೆಗೆ ಅಶೋಕ್ ಚೊಣಚುಗುಡ್ಡ ಅವರಿಂದ ಚಿಂತನ ಕೇಳಿದರೆ.

0: ಆತ್ಮೀಯ ಕೇಳುಗರೇ,
1: ಯೋಗ ಪೂರ್ಣ ಧರಣಿ
0: ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1 21 ತಾರೀಖಿನವರೆಗೂ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ
1: ಪೂರ್ಣ ಧರಣಿ.
0: ಪ್ರತಿದಿನ ಮುಂಜಾನೆ 9 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಕಾರ್ಯಕ್ರಮ ಕೇಳಿ ಅಭಿಪ್ರಾಯ ತಿಳಿಸಿ.
2: ಆಕಾಶವಾಣಿ ಧಾರವಾಡ ಇದೀಗ ರೈತರಿಗೆ ಸಲಹೆಗಳು.
3: 35 years of clinical excellence with compassion.
4: From life-saving emergencies to advanced cardiac and multi-specialty expertise,
3: Bengaluru has placed its trust in one name.
4: Choose the care Bengaluru believes in.
3: Call 9686860310. Fortis Hospital, Cunningham Road. With you for life.
5: Namaskara, Raita Bandhavare. Hainugarikeyalli mevina belegala aike. Mungarinalli vivida mevina belegalanna beleyabahudagiddu mevin joladalli ಕ್ಷೀರಸಾಗರ, SSV 74, ಇನ್ನು ಮೇವಿನ ಗೋವಿನ ಜೋಳ, ಇದರಲ್ಲಿ ಕ್ಷೀರಾಮೃತ, ಆಫ್ರಿಕನ್ ಟಾಲ್, ಹಾಗೆಯೇ ಮೇವಿನ ಸಜ್ಜೆ, ದೀನಬಂಧು, DRSP 2, ಹೈಬ್ರಿಡ್ ನೇಪೇರ್ ಹುಲ್ಲು, APBN 1, ಗಿನಿ ಹುಲ್ಲು, ಇದರಲ್ಲಿ ಸಮೃದ್ಧಿ, ನಂದಿನಿ, ರೋಡ್ಸ್ ಹುಲ್ಲು, ಕಾಂಗೋ ಮತ್ತು ಸಿಗ್ನಲ್, ಈ ಎಲ್ಲ ಹುಲ್ಲುಗಳನ್ನು ಬೆಳೆಯಬಹುದಾಗಿದೆ. ದ್ವಿದಳ ಮೇವಿನ ಬೆಳೆಗಳಾದ ಮೇವಿನ ಹಲಸಂದಿ, ಮೇವಿನ ಹುರುಳಿ, ಕುದುರೆ ಮೆಂತೆ, ಇದರಲ್ಲಿ ಆನಂದ 2, RLS 88, ಸ್ಟೈಲೋಲ್ಯಾಂಥಸ್, ಹೆಮ್ಟಾ ಮತ್ತು ಸ್ಕ್ಯಾಬ್ರಾಗಳನ್ನು ಬೆಳೆಯಬಹುದು. ಅಲ್ಲದೆ ಮೇವಿನ ಗಿಡಮರಗಳಾದ ಸುವಾಬುಲ್, ಆರಿಗಿಡ, ಬಸವನಪಾದ, ಶಿವನಿ, ಸೀಸೋ, ಬಾಗೆ, ಕರಿಜಾಲಿ, ಬನ್ನಿ, ಚುಗುಚೆ, ನುಗ್ಗೆ, ಮಳೆಮರ, ಅರೆಬೇವು, ಗೊಬ್ಬರಗಿಡ, ಅಂಜನ, ಧಾವಣಿ, ಆಲ್ವಾಳ, ವಿಲಾಯತಿ ಹುಣಸೆ ಇತ್ಯಾದಿ ಗಿಡಮರಗಳನ್ನು ಉಪಯೋಗಿಸಿ 500 ಹಸುಗಳ ಮೇವಿನ ಬೇಡಿಕೆಯನ್ನು ಪೂರೈಸಬಹುದಾಗಿದೆ. ರೈತ ಬಾಂಧವರೇ, ವಿಶೇಷ ಸೂಚನೆಗಳು: ನಿಂತ ನೀರು ದನಗಳು ಕುಡಿಯಲು ಯೋಗ್ಯವಾಗಿರುವುದಿಲ್ಲ. ಸಾಂಕ್ರಾಮಿಕ ರೋಗಗಳು, ಅಪಚನ ಮತ್ತು ಬೇದಿ ದನಗಳಲ್ಲಿ ಬಾಧಿಸಬಹುದು. ಅಲ್ಪ ಸ್ವಲ್ಪ ಮಳೆಯಾಗಿ ಚಿಗುರು ಹುಲ್ಲು ಬೆಳೆದಿದ್ದರೆ ಒಮ್ಮೆಲೆ ಹೆಚ್ಚಿನ ಪ್ರಮಾಣದಲ್ಲಿ ಪಶುಗಳಿಗೆ ತಿನ್ನಲು ಬಿಡಬಾರದು. ಇದರಿಂದ ಜೀರ್ಣಕ್ರಿಯೆಯಲ್ಲಿ ತೊಂದರೆ ಆಗ್ತದೆ, ಹೊಟ್ಟೆ ಉಬ್ಬರದಂತಹ ತೊಂದರೆ ಕಾಣಿಸಿಕೊಳ್ಬೋದು. ಅಲ್ಲದೆ ಜಂತು ಹುಳುಗಳ ಬಾಧೆಗೆ ಒಳಪಡಬಹುದು. ದನಕರುಗಳಲ್ಲಿ ಚಪ್ಪೆ ರೋಗದ ನಿರ್ವಹಣೆ: ಕ್ಲಾಸ್ಟ್ರೇಡಿಯಂ ಚವಾಯ ಎಂಬ ಸೂಕ್ಷ್ಮಾಣುವಿನಿಂದ ಈ ರೋಗವು ಆಕಳು, ಎಮ್ಮೆ, ಕುರಿಗಳಲ್ಲಿ ಬರ್ತದೆ. ಮುಖ್ಯವಾಗಿ ಇದು ಜೂನ್ನಿಂದ ನವೆಂಬರ್ವರೆಗೆ ಪ್ರತಿ ವರ್ಷವೂ ಕಾಣಿಸಿಕೊಳ್ತದೆ. ಸೂಕ್ಷ್ಮಾಣುಗಳಿರುವ ಆಹಾರ ಮತ್ತು ನೀರನ್ನು ಸೇವಿಸುವುದರಿಂದ ಈ ರೋಗವು ಹರಡುತ್ತದೆ. ವಿಪರೀತ ಜ್ವರ: ದೊಡ್ಡ ಮಾಂಸಖಂಡಗಳು ಚಪ್ಪೆ ಬಾತ್ಕೊಳ್ತದೆ. ಇವುಗಳ ಮೇಲೆ ಕೈ ಆಡಿಸಿದಾಗ ಪರಪರ ಎನ್ನುವ ಶಬ್ದ ಬರ್ತದೆ, ಕುಂಟುವುದು, ಮಲಗುವುದು ಮಾಡ್ತಿರ್ತದೆ. ಹಾಗೂ ಆಹಾರ

0: ಸೇವನೆ ಇರೋದಿಲ್ಲ. ಹಾಲಿನ ಪ್ರಮಾಣವು ಬಹಳಷ್ಟು ಕಡಿಮೆಯಾಗುವುದು. ಬೇಗ ಚಿಕಿತ್ಸೆ ದೊರೆಯದಿದ್ದರೆ 1-5 ದಿನಗಳಲ್ಲಿ ರೋಗಪೀಡಿತ ಜಾನುವಾರುಗಳು ಸಾಯಬಹುದು. ಇದರ ಹತೋಟಿ ಕ್ರಮಗಳು ಏನಪ್ಪ ಅಂದರೆ, ದನಕರುಗಳಿಗೆ ಚಪ್ಪೆ ರೋಗದ ಲಸಿಕೆಯನ್ನು ಪಶುವೈದ್ಯಕೀಯ ಕೇಂದ್ರಗಳಲ್ಲಿ ಪ್ರತಿ ವರ್ಷ ಮುಂಗಾರು ಮಳೆಯ ಪ್ರಾರಂಭವಾಗುವುದಕ್ಕಿಂತ ಮೊದಲು ಹಾಕಿಸಬೇಕು. ಮೇ ತಿಂಗಳಿನ 2ನೇ ಮತ್ತು 3ನೇ ವಾರದಲ್ಲಿ ಲಸಿಕೆಯನ್ನು ಕೊಡಿಸಬೇಕು. ರೋಗದಿಂದ ನರಳುವ ಪ್ರಾಣಿಗಳನ್ನು ಬೇರ್ಪಡಿಸಿ ಅವುಗಳಿಗೆ ಸೂಕ್ತವಾದ ಔಷಧ ಉಪಚಾರವನ್ನು ಪಶುವೈದ್ಯರಿಂದ ಮಾಡಿಸಬೇಕು. ಸತ್ತ ದನಗಳನ್ನು ಆಳವಾದ ತಗ್ಗಿನಲ್ಲಿ ಹೂಳಿ ಮಣ್ಣಿನಿಂದ ಮುಚ್ಚಬೇಕು.
1: ಇದುವರೆಗೆ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ. ಕೇಳುವರೆ, ಇಂದು ಸಾಯಂಕಾಲ 5:10 ನವದೆಹಲಿಯ ವಿಜ್ಞಾನ ಭವನದಲ್ಲಿ ನಡೆಯಲಿರುವ ವಿಕಸಿತ್ ಭಾರತ್ ರೋಜ್ಗಾರ್ ಮೇಳ 2026 ನೇರ ಪ್ರಸಾರದಲ್ಲಿ ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಭಾಗವಹಿಸಲಿದ್ದಾರೆ.

ಇನ್ನು ಮುಂದೆ 6:50 ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಕೇಳುವಿರಿ. ಜೀವನ ಬೆಳಕು ಪ್ರಾಯೋಜಿತ ಕಾರ್ಯಕ್ರಮ 7:15. ಸಮಗ್ರ ಆರೋಗ್ಯಕ್ಕಾಗಿ ಯೋಗ ಪ್ರಾಯೋಜಿತ ಕಾರ್ಯಕ್ರಮ 7:45.

0: ಆಕಾಶವಾಣಿ ಧಾರವಾಡ ಸ್ವರಾಂಜಲಿ ಸಂಗೀತ ದಿಗ್ಗಜರ ಸರಿಗಮ ಜೀವನ ಕುರಿತ ಮಾಲಿಕೆಯಲ್ಲಿ ಕೇಳಿ ಸಂವಾದಿನಿ ಸಂತನ ಸುಸ್ವರ ಸಿಂಚನ
1: ಸಂವಾದಿನಿ ಸಂತನ ಸುಸ್ವರ ಸಿಂಚನ
0: ಹಾರ್ಮೋನಿಯಂ ದಿಗ್ಗಜ ಪಂಡಿತ್ ರಾಮ್ಭಾವ್ ಬಿಜಾಪುರೆ ಅವರ ಜೀವನ ಸಂಗೀತದ ಬಗೆಗಿನ ಕಾರ್ಯಕ್ರಮ ಸರಣಿ ಪೂರಕ ಸಾಹಿತ್ಯ ಶಿರೀಶ್ ಜೋಶಿ ಪ್ರಸ್ತುತಿ ಮಾಯಾ ರಾಮನ್ ಕೇಳಿ ಸಂವಾದಿನಿ ಸಂತನ ಸುಸ್ವರ ಸಿಂಚನ
1: ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅಭಿಮಾನಿ ಶ್ರೋತೃಗಳೇ ನಮಸ್ಕಾರ ಕಳೆದ ಸಂಚಿಕೆ ಒಳಗ ಬೆಳಗಾವಿ ಒಳಗ ಅವಾಗ ಸಂಗೀತ ದಿಗ್ಗಜರ ದಂಡೇ ನೆಲೆಸಿತ್ತು ಅಂತ ಹೇಳಿದ್ವಲ್ಲ ಹೌದು ಶ್ರೋತೃಗಳೇ ರಾಮಕೃಷ್ಣ ಬುವಾ ವಜೆ ಕಾಗಲ್ಕರ್ ಬುವಾ ಉಮಾ ಮಹೇಶ್ವರ್ ಬುವಾ ಉತ್ತೂರ್ಕರ್ ಬುವಾ ಗಾಯಕರಾದ್ರ ಹಾರ್ಮೋನಿಯಂ ವಾದಕರಾಗಿದ್ದ ರಾಜವಾಡೆಯವರು ಗೋವಿಂದರಾವ್ ಗಾಯಕ್ವಾಡ್ ರಾಮದುರ್ಗ ಬುವಾ ಇವರೆಲ್ಲ ಬೆಳಗಾವಿ ಒಳಗ ಇದ್ದವರು ನಾರಾಯಣರಾವ್ ಚಿಕ್ಕೋಡಿ ಬಳವಂತರಾವ್ ರುಕುಡಿಕರ್ ಇವರ ತಬಲಾ ವಾದನದ ತಿರಕಿಟಗಳು ಅಲ್ಲಲ್ಲೇ ಕೇಳಿ ಬರ್ತಿದ್ವು ಪ್ರತಿಯೊಂದು ಮನೆಯಿಂದ ಮುಂಜಾನೆ ಹೊತ್ತು ಹೊತ್ತಿಸಲ್ಪಟ್ಟಂತಹ ಒಲಿಯ ಹೊಗೆ ಜೊತೆಗೆ ಸಂಗೀತದ ಸ್ವರಗಳು ಆಕಾಶಕ್ಕೆ ವ್ಯಾಪಿಸಿಕೊಳ್ತಿದ್ವು ಅವುಗಳಿಗೆ ಮೆರುಗು ತುಂಬಲಿಕ್ಕೆ ಅನ್ನುವಂಗ ಸೂರ್ಯರಶ್ಮಿ ತನ್ನ ಹೊಂಬೆಳಕನ್ನ ಲೇಪಿಸೋ ಪ್ರಯತ್ನ ಮಾಡ್ತಿತ್ತು ಅವಾಗಷ್ಟ ಬೆಳಗಾವಿಗೆ ಬಂದಂತಹ ಬಾಲಕ ರಾಮ್ಭಾವು ಹಾರ್ಮೋನಿಯಂ ವಾದಕ ಇವನ ಪ್ರಾರಂಭಿಕ ಹಂತದ ಸ್ವರ ವಿನ್ಯಾಸಗಳು ಕೂಡ ಇವರೆಲ್ಲರ ಸಂಗೀತ ನಾದದೊಂದಿಗೆ ಸೇರಿಕೊಳ್ಳಿಕ್ಕೆ ಹವಣಿಸುತ್ತಿದ್ವು

ಬಾಲಕ ರಾಮ್ಭಾವು ವಿಜಾಪುರೆ ಈ ಎಲ್ಲಾ ಸಂಗೀತಗಾರರನ್ನ ಕುತೂಹಲದಿಂದ ತೆರೆದ ಕಣ್ಣುಗಳಿಂದ ಬೆಕ್ಕಸ ಬೆರಗಾಗಿ ನೋಡ್ತಿದ್ದ. ಮುಂದು ಒಂದು ದಿನ ತಾನೂ ಸಂಗೀತ ಲೋಕದ ಆಗಸದೊಳಗ ಮಿನುಗುತಾರಿಯಾಗಿ ಮೆರಿಬೇಕು ಅನ್ನೋ ಹಂಬಲ ಎಲ್ಲೋ ಒಂದ್ ಕಡೆ ಸುಪ್ತವಾಗಿ ಮನೆ ಮಾಡಿದ್ದು ಅವನ ಅರಿವಿಗೆ ಇತ್ತೋ ಇಲ್ವೋ, ಆ ದಿಸೆಯೊಳಗ ಅವ ಹೆಜ್ಜೆ ಇಟ್ಟದ್ದು ಮಾತ್ರ ನಿಜ.

ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿದ್ದ ಕಲ್ಲೋ ಗಣೇಶ್ ವಿಜಾಪುರೆಯವರು ಕೇವಲ ಶಿಕ್ಷಕರು ಮಾತ್ರ ಅಲ್ಲ, ಶಿಕ್ಷಣ ಅಂದ್ರೆ ಸರ್ಕಾರ ನಿಗದಿಪಡಿಸಿದ ಪಾಠಗಳನ್ನ ಮಕ್ಕಳ ನೀರಿಳಿಯದ ಗಂಟಲೋಳ್ ಕಡುಬು ತುರುಕಿದಂತೆ ತುರುಕೋ ಕಾಯಕ ಅಲ್ಲ ಅಂತ ನಂಬಿದವರು ಅವರು. ಅಂತನ ಮಕ್ಕಳನ್ನ ವಿದ್ಯಾವಂತರನ್ನಾಗಿಸ್ಲಿಕ್ಕೆ ಅವರು ಸಂಗೀತ ಮತ್ತು ನಾಟಕಗಳ ಮೊರೆ ಹೊಕ್ರು. ಅವಾಗಿನೂ ಅವರು ಗೋಕಾಕ್ ತಾಲೂಕಿನ ಆದ್ರ ಬೆಳಗಾವಿಗೆ ಸಮೀಪ ಇರೋ ಅಕ್ಕ ತಂಗೇರಹಾಳ ಗ್ರಾಮದೊಳಗ ಶಿಕ್ಷಕರಾಗಿದ್ದವರು. ಅವಾಗ ಬಾಲಕ ರಾಮಚಂದ್ರಗ ಕೇವಲ 6-7 ವರ್ಷ. ಅಲ್ಲಿನ ಮಕ್ಕಳಿಗೆ ನಾಟಕ ಕಲಿಸುವ ಉಮೇದಿ ಕಲ್ಲೋಪಂತರಿಗೆ ಬಹಳ ಇತ್ತು. ಹಂಗಾಗಿ ನಾಟಕ ಕಲಿಸಲಿಕ್ಕೆ ಅವರು ತಮ್ಮ ಒಡನಾಡಿಗಳಾಗಿದ್ದ ಹಣ್ಣಿಕೇರಿ ಮಲ್ಲಯ್ಯ ಅವರನ್ನ ಅಕ್ಕ ತಂಗೇರ್ಹಾಳ್ ಗ್ರಾಮಕ್ಕೆ ಕರ್ಕೊಂಡ್ಬಂದ್ರು. ಇವರಿಗೆ ಮಲ್ಲಯ್ಯನವರ ಪರಿಚಯ ಆಗಿದ್ದು ಅವಾಗಿನ ನಾಟಕ ಕಂಪನಿಗಳ ಮೂಲಕ. ಮಲ್ಲಯ್ಯನವರು ಅನೇಕ ಕಂಪನಿಗಳೊಳಗ ಗಾಯಕ ನಟರಾಗಿ ಕೆಲಸ ಮಾಡಿದವರು. ಕಲ್ಲೋಪಂತರು ಬರೆದ ಅನೇಕ ನಾಟಕಗಳನ್ನ ಅವಾಗಿನ ಕಂಪನಿಗಳು ಆಡ್ತಿದ್ವು. ಹಿಂಗಾಗಿ ಅವರಿಬ್ಬರದು ಆತ್ಮೀಯ ಗೆಳೆತನ. ಅವರ ವಾಸ್ತವ್ಯ ಕಲ್ಲೋಪಂತರ ಮನೆಯೊಳಗನ. ಹಗಲಿನ ಬಿಡುವಿನ ಸಮಯದೊಳಗ ಮಕ್ಕಳಿಗೆ ನಾಟಕದ ತಾಲೀಮು.

ಸಂಜೆ ಆಗ್ತಾ ಇದ್ದಂಗ ಮನೆಗೆ ಬಂದ ಹಣ್ಣಿಕೇರಿ ಮಲ್ಲಯ್ಯನವರ ತೊಡಿಯೇರಿ ಕೂರ್ತಿದ್ದ ಬಾಲಕ ರಾಮಚಂದ್ರ. ಮಲ್ಲಯ್ಯನವರು ನುಡಿಸ್ತಾ ಇದ್ದ ಲೆಗ್ ಹಾರ್ಮೋನಿಯಂನ ಸ್ವರಗಳನ್ನ ಕೇಳ್ತಿದ್ದ. ಅವರ ಕೈಗಳ ಚಲನೆಯೊಂದಿಗೆ ತನ್ನ ಕೈಗಳ ಚಲನೆಯನ್ನೂ ಬೆರೆಸ್ತಾ ತಾನೂ ನುಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದ ಬಾಲಕ ರಾಮಚಂದ್ರ, ಯಾನೆ ರಾಮ್ಭಾವು.

ಮಗುವಿನ ಈ ಆಸಕ್ತಿ ಮಲ್ಲಯ್ಯನವರ ಗಮನ ಸೆಳೆಯಿತು. ಈ ಮಗು ಸಂಗೀತವನ್ನ ಕಲಿಯಬಹುದು ಅಂತ ಅವರಿಗನಿಸ್ತು. ಯಾಕೆ ಪ್ರಯತ್ನಿಸಬಾರದು ಅನ್ನೋ ವಿಚಾರ

0: ಹಣ್ಣಿಕೇರಿ ಮಲ್ಲಯ್ಯ ಅವರು ಕಲ್ಲೋಪಂತ್ ವಿಜಾಪುರೆ ಅವರ ಹತ್ರ ಬಂದಿದ್ದು ಸಂಶಯ ಸಂಭ್ರಮ ಅನ್ನೋ ನಾಟಕವನ್ನ ಕಲಿಸ್ಲಿಕ್ಕೆ. ಕಲ್ಲೋಪಂತರೊಂದಿಗಿದ್ದ ಅವರ ಗೆಳೆತನ ಎಂಥದ್ದು ಅಂದ್ರ ಅವರ ಮಾತನ್ನ ಮೀರೋ ಅಷ್ಟು ತೆಳುವಾದದ್ದಲ್ಲ. ಆ ಕಾಲದೊಳಗ ಕಲ್ಲೋಪಂತ ವಿಜಾಪುರೆ ಅವರು ಹಲವಾರು ಕೃತಿಗಳನ್ನ ಬರೆದಾಗಿತ್ತು. ಅವರ ಚಿದಂಬರ ಚರಿತ್ರೆ ಸಾಕಷ್ಟು ಜನಪ್ರಿಯ ಆಗಿತ್ತು. ಸಂಶಯ ಸಂಭ್ರಮ ನಾಟಕವನ್ನ ಅನೇಕ ಪ್ರಸಿದ್ಧ ಕಂಪನಿಗಳು ಆಡಿದ್ವು. ಶಿರಹಟ್ಟಿ ವೆಂಕೋಪರಾಯರ ಒಡನಾಟನೂ ಇದರಿಂದ ಅವರಿಗೆ ಲಭ್ಯ ಆಗಿತ್ತು. ಅಲ್ಲದೆ ಶೂರ ಸಂಗೊಳ್ಳಿ ರಾಯಣ್ಣ ಅನ್ನೋ ಐತಿಹಾಸಿಕ ನಾಟಕವನ್ನು ಅವರು ರಚಿಸಿಯಾಗಿತ್ತು. ಇವೆಲ್ಲ ಸಾಕಷ್ಟು ಜನಪ್ರಿಯತೆಯನ್ನ ಪಡೆದ ಕಾರಣವಾಗಿ ಕಲ್ಲೋಪಂತರು ಒಬ್ಬ ಶಿಕ್ಷಕ ಮಾತ್ರ ಅಲ್ಲ, ಒಬ್ಬ ಸಾಹಿತಿಯಾಗಿಯೂ ಸಾಕಷ್ಟು ಹೆಸರು ಮಾಡಿದ್ರು. ಇವೆಲ್ಲಾ ಸಂಗತಿಗಳೇ ಹಾರ್ಮೋನಿಯಂ ಮತ್ತ ಸಂಗೀತ ಪ್ರವೀಣ ಹಣ್ಣಿಕೇರಿ ಮಲ್ಲಯ್ಯನವರು ಅಕ್ಕ ತಂಗೇರ ಹಾಳ ಅನ್ನೋ ಪುಟ್ಟ ಗ್ರಾಮಕ್ಕೆ ಬರಲಿಕ್ಕೆ ಕಾರಣ ಆಗಿದ್ವು. ಮನೆಗೆ ಬಂದ ಮಲ್ಲಯ್ಯನವರನ್ನ ಬಾಲಕ ರಾಮಚಂದ್ರ ಕುತೂಹಲದಿಂದ ಗಮನಿಸ್ಲಿಕ್ಕೆ ಶುರು ಮಾಡಿದ್ದ. ಒಂದೆರಡು ದಿನ ಆದ್ಮೇಲೆ ಅವ್ರ ಜೊತೆಗೆ ಸಲಿಗೆ ಬೆಳೆದು ಅವರು ಲೆಗ್ ಹಾರ್ಮೋನಿಯಂ ನುಡಿಸ್ಲಿಕ್ಕತ್ತಾಗ ಅವ್ರ ತೊಡಿ ಮೇಲೆ ಏರಿ ಕುತ್ಕೊಂಡ್ಬಿಡ್ತಿದ್ದ. ಅವಾಗ ಸಂಶಯ ಸಂಭ್ರಮ ನಾಟಕದ ತಾಲೀಮು ಶುರು ಆಗಿತ್ತು. ಕೆಲವು ದಿನಗಳಾಗಿದ್ವು. ದಿನಾಲು ಮಲ್ಲಯ್ಯನವರ ತೊಡಿ ಮೇಲೆ ಕುತ್ಕೊಂಡ ಸ್ವರಗಳನ್ನ ಗಮನಿಸೋದು, ಅವುಗಳನ್ನ ನೆನ್ಪಿಟ್ಟುಕೊಳ್ಳೋದು ಬಾಲಕ ರಾಮಚಂದ್ರಗ ಅಭ್ಯಾಸ ಆಗ್ಬಿಡ್ತು. ಒಂದಿನ ಹಿಂಗ ಕೂತಾಗ ಮಲ್ಲಯ್ಯನವರು,
1: ನೋಡ್ತಮ್ಮ, ಸ್ವರ ಅನ್ನೋದು ಅಷ್ಟು ಸರಳ ಅಲ್ಲ. ನಾನು ಲೆಗ್ ಹಾರ್ಮೋನಿಯಂನೊಳಗ ಸ್ವರ ನುಡಿಸುವುದನ್ನ ನೀನು ಕೇಳಿಸ್ಕೊತಿರ್ತಿ. ಈಗ ನಾನು ಸ್ವರಗಳನ್ನ ಬಾಯಿಲೆ ಅಂದು ತೋರಿಸ್ತೇನೆ, ನೀನು ಅವನ್ನ ಸರಿಯಾಗಿ ಕೇಳಿಸ್ಕೊ, ಮತ್ತ ಅವನ್ನ ಅರ್ಥ ಮಾಡ್ಕೊಡು. ಅರ್ಥ ಮಾಡಿಕೊಂಡು ಅದನ್ನ ಹಾರ್ಮೋನಿಯಂ ಒಳಗ ನೀ ನನಗ ನುಡಿಸಿ ತೋರಿಸ್ಬೇಕು, ತಿಳಿತಲ್ಲ
0: ಅಂತ ಒಂದೆರಡು ಸ್ವರಗಳನ್ನ ಹಾಡಿದ್ರು. ಆಶ್ಚರ್ಯ ಅನಿಸೋ ಹಂಗ ಬಾಲಕ ರಾಮಚಂದ್ರ ಮಲ್ಲಯ್ಯನವರು ಹಾಡಿದ ಸ್ವರಗಳನ್ನ ಹೂಬೇ ಹೂಬ್ ನುಡಿಸಿ ತೋರಿಸ್ಬಿಟ್ಟ.

ಒಂದೆರಡು ಸಲ ಬ್ಯಾರ್ಬ್ಯಾರಿ ಸ್ವರಗಳನ್ನ ಹಾಡಿ ತೋರಿಸಿದ್ರು. ಅವಾಗ್ಲೂ ಅದೇ ಚಮತ್ಕಾರದ ಪುನರಾವರ್ತನೆಯಾತು. ಇದರಿಂದ ಮಲ್ಲಯ್ಯ ಅವರಿಗೆ ಬಹಳ ಖುಷಿಯಾತು. ಬಾಲಕನ ಗ್ರಹಣ ಶಕ್ತಿಯನ್ನ ಕಂಡು ಅವರು ಸಂಭ್ರಮಿಸಿಬಿಟ್ರು. ಈ ಬಾಲಕ ಚಂದಾಗಿ ಸಂಗೀತ ಕಲಿತಾನ, ಮತ್ತ ಆ ಕ್ಷೇತ್ರದೊಳಗ ಏನರೇ ಮಹತ್ತರವಾದದನ್ನ ಸಾಧಿಸ್ತಾನ ಅಂತ ಅವರಿಗೆ ಅನಿಸ್ತು.

0: ಅವಾಗ ಈ ಹುಡುಗಗ ಸಂಗೀತವನ್ನ ಕಲಿಸೋ ಮನಸ್ಸು ಮಾಡಿದ್ರು ಮಲ್ಲಯ್ಯನವರು. ಹಂಗಾದ್ರ ಮಲ್ಲಯ್ಯನವರ ಈ ವಿಚಾರಕ್ಕ ಉಳಿದವರ ಪ್ರತಿಕ್ರಿಯೆ ಹೆಂಗಿತ್ತು ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯೊಳಗ. ನಮಸ್ಕಾರ.
1: ಸಂವಾದಿನಿ ಸಂತನ ಸುಸ್ವರ ಸಿಂಚನ ಹಾರ್ಮೋನಿಯಂ ದಿಗ್ಗಜ ಪಂಡಿತ್ ರಾಮ್ ಭಾವ್ ಬಿಜಾಪುರೆ ಅವರ ಜೀವನ ಸಂಗೀತದ ಬಗೆಗಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪೂರಕ ಸಾಹಿತ್ಯ ಶಿರೀಶ್ ಜೋಶಿ, ಪರಿಕಲ್ಪನೆ ನಿರೂಪಣೆ ಮತ್ತು ಪ್ರಸ್ತುತಿ ಮಾಯಾ ರಾಮನ್, ನೆರವು ನವೀನ್ ಮಹಾಲೆ,
0: ಧ್ವನಿ ರವಿ ಕುಲಕರ್ಣಿ,
1: ನಿರ್ವಹಣೆ ಮಂಜುಳಾ ಪುರಾಣಿಕ್. ಸ್ವರಾಂಜಲಿ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ಸಂವಾದಿನಿ ಸಂತನ ಸುಸ್ವರ ಸಿಂಚನ.

0: ಆಕಾಶವಾಣಿ ಧಾರವಾಡ. KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸಂಚಿಕೆಯಲ್ಲಿ ಡಿಜಿಟಲ್ ಮುದ್ರಣ ತಂತ್ರಜ್ಞಾನ ಈ ಬಗ್ಗೆ ಮಾತನಾಡುತ್ತಾರೆ ಸಹಾಯಕ ಪ್ರಾಧ್ಯಾಪಕರಾದ ಪ್ರೊಫೆಸರ್ ರವೀಂದ್ರ ಪಾಟೀಲ್.
1: ಪ್ರಿಂಟರ್ ಎಂದರೆ ಕಂಪ್ಯೂಟರ್ ಅಥವಾ ಮೊಬೈಲ್ನಲ್ಲಿ ಇರುವ ಮಾಹಿತಿಯನ್ನು ಕಾಗದ ಮೇಲೆ ಮುದ್ರಿಸುವ ಸಾಧನ. ಇಂದಿನ ಕಾಲದಲ್ಲಿ ಶಾಲೆ, ಕಾಲೇಜು, ಬ್ಯಾಂಕ್, ಆಸ್ಪತ್ರೆ, ಕಚೇರಿ, ಅಂಗಡಿ ಎಲ್ಲೆಡೆ ಪ್ರಿಂಟರ್ ಬಳಕೆ ಸಾಮಾನ್ಯವಾಗಿದೆ. ಆದರೆ ಇಂದಿನ ವೇಗದ ಮತ್ತು ಸುಂದರ ಪ್ರಿಂಟರ್ಗಳ ಹಿಂದೆ ಒಂದು ದೊಡ್ಡ ಇತಿಹಾಸ ಇದೆ. ಹಳೆಯ ಕಾಲದಲ್ಲಿ ಹೆಚ್ಚು ಬಳಸಲಾಗುತ್ತಿದ್ದ ಪ್ರಿಂಟರ್ ಎಂದರೆ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್. 1980 ಮತ್ತು 1990 ದಶಕಗಳಲ್ಲಿ ಇದು ಬಹಳ ಜನಪ್ರಿಯವಾಗಿತ್ತು. ಈ ಪ್ರಿಂಟರ್ನಲ್ಲಿ ಸಣ್ಣ ಸೂಜಿಗಳ ಮೂಲಕ ಅಕ್ಷರಗಳನ್ನು ಹೊಡೆದು ಕಾಗದ ಮೇಲೆ ಮುದ್ರಿಸಲಾಗುತ್ತಿತ್ತು. ಪ್ರಿಂಟ್ ಮಾಡುವಾಗ ಟಕ್ ಟಕ್ ಎಂಬ ಶಬ್ದ ಬರುತ್ತಿತ್ತು. ಮುದ್ರಣದ ಗುಣಮಟ್ಟ ಇಂದಿನ ಪ್ರಿಂಟರ್ಗಳಷ್ಟು ಉತ್ತಮವಾಗಿರಲಿಲ್ಲ, ಆದರೆ ವೆಚ್ಚ ಕಡಿಮೆ ಇರುವುದರಿಂದ ಬ್ಯಾಂಕುಗಳು, ರೈಲ್ವೆ ಟಿಕೆಟ್ ಕೌಂಟರ್ಗಳು ಮತ್ತು ಅಂಗಡಿಗಳಲ್ಲಿ ಬಳಸಲಾಗುತ್ತಿತ್ತು. ಕಾರ್ಬನ್ ಕಾಪಿ ಬಿಲ್ಗಳನ್ನು ಮುದ್ರಿಸಲು ಇವು ತುಂಬಾ ಉಪಯುಕ್ತವಾಗಿದ್ದವು. ಅದೇ ಸಮಯದಲ್ಲಿ ಡೈಸಿ ವೀಲ್ ಪ್ರಿಂಟರ್ಗಳು ಬಳಸಲಾಗುತ್ತಿತ್ತು. ಇವು ಟೈಪ್ ರೈಟರ್ನಂತೆ ಕೆಲಸ ಮಾಡುತ್ತಿತ್ತು. ಒಂದು ಚಕ್ರದ ಮೇಲೆ ಅಕ್ಷರಗಳು ಇರುತ್ತಿದ್ದವು ಮತ್ತು ಅವು ತಿರುಗಿ ಕಾಗದ ಮೇಲೆ ಮುದ್ರಿಸುತ್ತಿದ್ದವು. ಮುದ್ರಣದ ಗುಣಮಟ್ಟ ಚೆನ್ನಾಗಿದ್ದರೂ ವೇಗ ನಿಧಾನವಾಗಿತ್ತು. ನಂತರ ತಂತ್ರಜ್ಞಾನ ಅಭಿವೃದ್ಧಿಯಾದಾಗ ಇಂಕ್ಜೆಟ್ ಪ್ರಿಂಟರ್ಗಳು ಬಂದವು. ಇವು ಇಂಕ್ ಸಣ್ಣ ಹನಿಗಳನ್ನು ಕಾಗದದ ಮೇಲೆ ಸಿಂಪಡಿಸಿ ಅಕ್ಷರಗಳು ಮತ್ತು ಚಿತ್ರಗಳನ್ನು ಮುದ್ರಿಸುತ್ತಿದ್ದವು. ಬಣ್ಣದ ಮುದ್ರಣ ಇವುಗಳ ಪ್ರಮುಖ ವಿಶೇಷತೆ. ಫೋಟೋಗಳನ್ನು ಚೆನ್ನಾಗಿ ಮುದ್ರಿಸುವುದರಿಂದ ಮನೆ ಮತ್ತು ಸಣ್ಣ ಕಚೇರಿಗಳಲ್ಲಿ ಇವು ಜನಪ್ರಿಯವಾದವು. ಇವು ಶಬ್ದ ಕಡಿಮೆ ಮಾಡುತ್ತವೆ ಮತ್ತು ಗಾತ್ರದಲ್ಲೂ ಚಿಕ್ಕದಾಗಿವೆ. ಆದರೆ ಇಂಕ್ ಕಾರ್ಟ್ರಿಜ್ ವೆಚ್ಚ ಸ್ವಲ್ಪ ಹೆಚ್ಚು ಇರುವುದರಿಂದ ಇಂಕ್ ಬಳಸುವ ಸಮಸ್ಯೆ ಕಾಣಬಹುದು. ಇದಾದ ನಂತರ ಲೇಸರ್ ಪ್ರಿಂಟರ್ಗಳ ಯುಗ ಆರಂಭವಾಯಿತು. ಇವು ಲೇಸರ್ ಕಿರಣ ಮತ್ತು ಟೋನರ್ ಬಳಸಿ ಮುದ್ರಿಸುತ್ತವೆ. ಇವುಗಳ ವೇಗ ಹೆಚ್ಚು ಮತ್ತು ಮುದ್ರಣದ ಗುಣಮಟ್ಟ ಸ್ಪಷ್ಟವಾಗಿರುತ್ತವೆ. ದೊಡ್ಡ ಕಚೇರಿಗಳು, ಕಾಲೇಜುಗಳು, ಕಂಪನಿಗಳಲ್ಲಿ ಇವುಗಳನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ಆದರೆ ಇಂದಿನ ಆಧುನಿಕ ಲೇಸರ್ ಪ್ರಿಂಟರ್ಗಳು 1 ನಿಮಿಷದಲ್ಲಿ ಅನೇಕ ಪುಟಗಳನ್ನು ಮುದ್ರಿಸಬಲ್ಲವು. ಇದರಿಂದ ಕಚೇರಿ ಕೆಲಸಗಳು

0: ವೇಗವಾಗಿ ಪೂರ್ಣಗೊಳ್ಳುತ್ತಿವೆ. ತಂತ್ರಜ್ಞಾನ ಬೆಳವಣಿಗೆಯಿಂದ ಸಮಯದ ಉಳಿತಾಯವೂ ಸಾಧ್ಯವಾಗಿದೆ. ಇಂದಿನ ಪ್ರಿಂಟರ್ಗಳಲ್ಲಿ ವೈಫೈ ಸೌಲಭ್ಯವೂ ಇದೆ. ಈಗ ಪ್ರಿಂಟರ್ನಲ್ಲಿ ಬಳಸುವ ವಿವಿಧ ಪೇಪರ್ ಗಾತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ಅತ್ಯಂತ ಸಾಮಾನ್ಯವಾಗಿ ಬಳಸುವ ಪೇಪರ್ ಗಾತ್ರ ಎಂದರೆ A4 ಸೈಜ್. ಶಾಲೆ, ಕಾಲೇಜ್, ಕಚೇರಿ, ದಾಖಲೆಗಳು ಮತ್ತು ಪ್ರಾಜೆಕ್ಟ್ ವರದಿಗಳಿಗೆ ಇದು ಬಳಸಲಾಗುತ್ತದೆ. ಇದಕ್ಕಿಂತ ದೊಡ್ಡ ಗಾತ್ರವಾದ A3 ಪೇಪರ್ ಪೋಸ್ಟರ್, ಚಾರ್ಟ್ ಮತ್ತು ಇಂಜಿನಿಯರಿಂಗ್ ಡ್ರಾಯಿಂಗ್ಗಳಿಗೆ ಉಪಯುಕ್ತವಾಗಿದೆ. A5 ಗಾತ್ರದ ಪೇಪರ್ ಚಿಕ್ಕದಾಗಿದ್ದು ಹ್ಯಾಂಡ್ಬಿಲ್, ಆಹ್ವಾನ ಪತ್ರಿಕೆ ಮತ್ತು ಸಣ್ಣ ಪುಸ್ತಕಗಳಿಗೆ ಬಳಸಲಾಗುತ್ತದೆ. ಲೀಗಲ್ ಸೈಜ್ ಪೇಪರ್ ಕಾನೂನು ದಾಖಲೆಗಳು ಮತ್ತು ಅಧಿಕೃತ ಪತ್ರಗಳಿಗೆ ಬಳಸಲಾಗುತ್ತದೆ. ಫೋಟೋ ಪ್ರಿಂಟಿಂಗ್ಗಾಗಿ 4x6 ಮತ್ತು 5x7 ಅಡಿ ಗಾತ್ರದ ವಿಶೇಷ ಫೋಟೋ ಪೇಪರ್ಗಳನ್ನು ಬಳಸುತ್ತಾರೆ. ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ಇಂಕ್ಜೆಟ್ ಪ್ರಿಂಟರ್ ಸೂಕ್ತವಾಗಿದ್ದರೆ ದೊಡ್ಡ ಕಚೇರಿಗಳಿಗೆ ವೇಗ ಮತ್ತು ಕಡಿಮೆ ವೆಚ್ಚದ ಕಾರಣ ಲೇಸರ್ ಪ್ರಿಂಟರ್ ಹೆಚ್ಚು ಉಪಯುಕ್ತವಾಗಿದೆ. ಅಗತ್ಯಕ್ಕೆ ಅನುಗುಣವಾಗಿ ಸರಿಯಾದ ಪ್ರಿಂಟರ್ ಆಯ್ಕೆ ಮಾಡುವುದು ಬಹಳ ಮುಖ್ಯವಾಗಿದೆ. ಪರಿಸರ ಸಂರಕ್ಷಣೆಯ ದೃಷ್ಟಿಯಿಂದ ಈಗ ಪರಿಸರ ಸ್ನೇಹಿ ಮುದ್ರಣ ಎಂಬ ಪರಿಕಲ್ಪನೆಯು ಹೆಚ್ಚುತ್ತಿದೆ. ಅನಗತ್ಯ ಪ್ರಿಂಟಿಂಗ್ ಕಡಿಮೆ ಮಾಡುವುದು, ಎಡುಬದಿಯಲ್ಲಿ ಪ್ರಿಂಟ್ ಮಾಡುವುದು ಮತ್ತು ರಿಫಿಲ್ ಇಂಕ್ ಬಳಕೆ ಮಾಡುವುದರಿಂದ ಕಾಗದ ಮತ್ತು ಇಂಕ್ ವ್ಯರ್ಥವಾಗುವುದನ್ನು ಕಡಿಮೆ ಮಾಡಬಹುದು. ಹೀಗಾಗಿ ಹಳೆಯ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ನಿಂದ ಹಿಡಿದು ಇಂದಿನ ಸ್ಮಾರ್ಟ್ ಮತ್ತು 3D ಪ್ರಿಂಟರ್ಗಳವರೆಗೆ ತಂತ್ರಜ್ಞಾನ ಬಹಳ ಮಟ್ಟದಲ್ಲಿ ಬೆಳವಣಿಗೆಯಾಗಿದೆ.
1: ಡಿಜಿಟಲ್ ಮುದ್ರಣ ತಂತ್ರಜ್ಞಾನ ಈ ಬಗ್ಗೆ ಮಾತನಾಡಿದವರು ಪ್ರೊಫೆಸರ್ ರವೀಂದ್ರ ಪಾಟೀಲ್. ಇವತ್ತಿನ ಸಂಚಿಕೆಯ ಪ್ರಶ್ನೆ, ಲೇಸರ್ ಪ್ರಿಂಟರ್ನ ಮುಖ್ಯ ಮುದ್ರಣ ಸಾಮಗ್ರಿ ಯಾವುದು? ಈ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಕಳಿಸಲು ಬೇಕಾದ ದೂರವಾಣಿ ಸಂಖ್ಯೆ 9611361637 9611361637. KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾರಾಮನ್, ಸಂಕಲನ ನವೀನ್ ಮಹಾಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ಮತ್ತೆ ನಾಳೆ ಇದೇ ವೇಳೆಗೆ KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ.
2: ಆಕಾಶವಾಣಿ ಧಾರವಾಡ, ಸಮಯ 6:55 ಆಗುತ್ತಲಿದೆ. ಸಂಸ್ಕೃತದಲ್ಲಿ ವಾರ್ತೆ ದಿಲ್ಲಿ ಕೇಂದ್ರದಿಂದ.
3: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಿಕಾ ನಿಧಿ ಝಾಃ. अथ वार्ताः. भारत फ्रांसयोः आर्थिक औद्योगिक सहकारं प्रगाढं कर्तुं प्रयत्नस्य भागरूपेण प्रधानमन्त्रिणा नरेन्द्र मोदिना पेरिस नगरे प्रमुखैः फ्रांस देशीयैः वाणिज्य नेतृभिः सह अनेकानि उच्चस्तरीय मेलनानि विहितानि. प्रधानमन्त्री पेरिस नगरे मिस्ट्रल AI संस्थायाः सह संस्थापकेन मुख्य कार्यकारी अधिकारिण्या सह आर्थर मेंच इत्यनेन सह अपि मिलितवान्. सामाजिक प्रसार माध्यमे प्रधानमन्त्रिणा भारतस्य वर्धमान AI इति पारिस्थितिक व्यवस्थायाः अवसराणां विषये अपि अवधानं प्रदत्तम्. प्रधानमन्त्री नरेन्द्र मोदी नवदिल्ल्यां प्रधानमन्त्री विकसित भारत रोजगार योजना इत्यस्यान्तर्गतं 2400 कोटि रूप्यकाणां प्रोत्साहकाणां वितरणं करिष्यति. नवदिल्ल्यां योजनायाः विषये प्रसारमाध्यमान् सम्बोधयन् श्रम रोजगार मन्त्री डॉ मनसुख मांडवीयः अवोचत् यत् गतवर्षस्य अगस्त मासात् आरभ्य 63 लक्षतोऽधिकाः कर्मचारिणः PMVVRY इत्यस्यान्तर्गतम् औपचारिक कार्यक्षेत्रे आनीताः सन्ति, येषु प्रायः 30% महिलाः सन्ति. सः इतोपि अवोचत् यत् अस्याः योजनायाः अन्तर्गतं प्रोत्साहिताः 80% अधिकाः संस्थाः, 25% न्यूनाः लघुद्यमाः सन्ति इति. फ्रांस देशस्य राष्ट्रपतिः इमानुएल मैक्रोन ह्यः प्रधानमन्त्रिणः नरेन्द्र मोदिनः कृते हिन्दी भाषायाम् एकं भावपूर्णं सौप्रस्थानिक चलच्चित्रं प्रसारितवान्, यत्र सः प्रधानमन्त्रिणं प्रियं मित्रम् इति सम्बोधयन् अवदत् फ्रांसः भवन्तं स्निह्यति. मैक्रोनः हिन्द्याम् अवोचत् यत् प्रिय मित्र नरेन्द्र, मुझे बहुत खुशी है

0: क्रयणस्य स्वीकृतिम् अयच्छत्। कृषि मन्त्रालयानुगुणम् एषः क्रयण संकल्पः तमिलनाडु, गुजरात, उत्तर प्रदेश, हरियाणा इत्येतेषु राज्येषु मूल्य समर्थन योजनान्तर्गतं प्रचलति। अस्मिन् ग्रीष्मकालीन ऋतौ उत्तर प्रदेशः सर्वबृहत् लाभार्थी राज्यत्वेन उदितः, यस्य कृते 98,248,000 मेट्रिक टन मितं मुद्गम, 97,780,000 मेट्रिक टन मितं माश, अथ च 18,77,440,000 मेट्रिक टन मितं कलाय क्रयणस्य अनुमतिः दत्ता। नवीन एवं नवीकरणीय ऊर्जा मंत्रालयस्य सचिवः संतोष कुमार सारंगी न्यगादीत यत् दृढ़ नीतिगत संरचनया अभिनव सर्वकारीय प्रयासैः भारतम् अद्य जगति नवीकरणीय ऊर्जा क्षेत्रे प्रमुख देशत्वेन समुदेति। नवदिल्ल्याम् आयोजिते हरित एवं सतत विकास सन्धिः इत्याख्ये दशमे संवाद सत्रे नवीकरणीय ऊर्जा, ऊर्जा सुरक्षा इति विषये भाषमाणः श्री सारंगी गत दशके भारतस्य अभूतपूर्व प्रगतेः उल्लेखं कृतवान्। तेन प्रतिपादितं यत् एषः विकासः मुख्यतया नवीकरणीय क्रयण अनिवार्यता, प्रतिस्पर्धात्मक निविदा दिशानिर्देशाः सहैव स्वचालित मार्गेण 100% वैदेशिक प्रत्यक्ष निवेशं करोति इति वार्ताः।
1: इदु आकाशवाणीय धारवाड केंद्र।
2: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ,
3: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
2: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್,
3: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ।
2: 9686860310 ಕರೆ ಮಾಡಿ। ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್।
4: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
5: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ। ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್।
4: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, ಯುಜಿಸಿ ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ।
6: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ। ಬಿಎಸ್ಸಿ ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, ಬಿಎ, ಬಿಸಿಎ, ಬಿಬಿಎ ಮತ್ತು ಇನ್ನಷ್ಟು।
4: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್।
6: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್,
4: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್। ವಿಸಿಟ್ ksrdpru.ac.in ಅಥವಾ ಕಾಲ್ ಮಾಡಿ 7975202206।
7: ಕೇಳುಗರೆ, ಜೂನ್ 21 ವಿಶ್ವಯೋಗ ದಿನ। ಈ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಹಾಗೂ ಅಗತ್ಯತೆ ಕುರಿತು ಆಕಾಶವಾಣಿ ಧಾರವಾಡ ಕೇಂದ್ರವು ಯೋಗದಿಂದ ಸಮಗ್ರ ಆರೋಗ್ಯ ಎಂಬ ಸರಣಿ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಗ್ಗೆ 7:45 ಪ್ರಸಾರ ಮಾಡುತ್ತಿದೆ। ಕಾರ್ಯಕ್ರಮವನ್ನು ಆಲಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ।
1: ಇನ್ನು ಮುಂದೆ 7:02 ವಾಣಿಜ್ಯ ಪ್ರಕಟಣೆಗಳು ಬೆಂಗಳೂರು ಕೇಂದ್ರದಿಂದ, ನಂತರ 7:05 ಪ್ರದೇಶ ಸಮಾಚಾರ ಕೇಳುವಿರಿ ನಮ್ಮ ನಿಲಯದಿಂದ।
8: ಕೇಂದ್ರದ ಸಹಪ್ರಸಾರದಲ್ಲಿ
9: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ। ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ। ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com। ಕೇಳುಗರೆ, ಇದೇ ಶುಕ್ರವಾರ ಜೂನ್ 19 ಸಾಯಂಕಾಲ 6:50 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು। ಭಾಗವಹಿಸುವವರು ಕೃಷಿ ನಿರ್ದೇಶಕರಾದ ಡಾ ಜಿಟಿ ಪುತ್ರ। ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, ಎಸ್ಟಿ ಕೋಡ್ ಸಂಖ್ಯೆ 080।

0: ಕೇಳಿ, ಇದೇ ಶುಕ್ರವಾರ ಜೂನ್ 19ರಂದು ಸಾಯಂಕಾಲ 6:50ಕ್ಕೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಹಲೋ ಕೃಷಿರಂಗ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆ, ಇಂದು ರಾಜ್ಯಾದ್ಯಂತ 24 ಸ್ಥಳಗಳಲ್ಲಿ ವಿಶೇಷ ಕಾರ್ಯಕ್ರಮ. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ, ಪೂರ್ವಭಾವಿಯಾಗಿ ಇಂದು ಬೆಳಗ್ಗೆ ಹಲವೆಡೆ ಯೋಗಾಥಾನ್. ಇಂದು ವಿಶ್ವ ಸಿಕೆಲ್ ಸೆಲ್ ಅನಿಮಿಯಾ ಜಾಗೃತಿ ದಿನಾಚರಣೆ. ಈಜುಪಟು ಧೀನಿಧಿ ದೇಸಿಂಘು ಅಹಮದಾಬಾದ್ನ ರಾಷ್ಟ್ರೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ಕೂಟ ದಾಖಲೆ. ಈಗ ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯ ಯಶಸ್ವಿ ಅನುಷ್ಠಾನದ ನೆನಪಿಗಾಗಿ ಇಂದು ರಾಜ್ಯದಲ್ಲಿ ಒಟ್ಟು 24 ಸ್ಥಳಗಳಲ್ಲಿ ವಿಶೇಷ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಬೆಂಗಳೂರಿನಲ್ಲಿ 12, ರಾಜ್ಯದ ಉಳಿದ ಭಾಗಗಳಲ್ಲಿ 12 ಕಾರ್ಯಕ್ರಮಗಳು ಸಂಜೆ 4 ಗಂಟೆಗೆ ನಡೆಯಲಿದ್ದು, ಕೇಂದ್ರ ಸಚಿವರುಗಳಾದ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯ ಕೇಲಿ ಅಭಿಯಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ಹಾಗೂ ವಿ ಸೋಮಣ್ಣ ಅವರು ತುಮಕೂರಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕಾರ್ಮಿಕರ ಭವಿಷ್ಯ ನಿಧಿ ಕಚೇರಿ ಲೆಕ್ಕಾಧಿಕಾರಿ ಮಂಜುನಾಥ್ ಜಮದಂಡಿ ಪ್ರದೇಶ ಸಮಾಚಾರಕ್ಕಾಗಿ ಕಾರ್ಯಕ್ರಮದ ಕುರಿತು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಭಾರತದ ಪ್ರಧಾನಮಂತ್ರಿಯಾದಂಥ ಶ್ರೀಯುತ ನರೇಂದ್ರ ಮೋದಿಜಿಯವರು ವಿಕಸಿತ ಭಾರತ ರೋಜ್ಗಾರ್ ಯೋಜನೆ ಕಾರ್ಯಕ್ರಮವನ್ನು ದೇಶಾದ್ಯಂತ ಸುಮಾರು 200 ಕಡೆಗೆ ಉದ್ಘಾಟಿಸಲಿದ್ದು, ಈ ಕಾರ್ಯಕ್ರಮದ ಅಂಗವಾಗಿ ಹುಬ್ಬಳ್ಳಿಯಲ್ಲಿ ದೇಶಪಾಂಡೆ ಫೌಂಡೇಶನ್ ಹಮ್ಮಿಕೊಳ್ಳಲಾಗಿದೆ. ಇದರ ಮೂಲ ಉದ್ದೇಶ PMVBRY ಮತ್ತು ಸಾಮಾಜಿಕ ಭದ್ರತಾ ಯೋಜನೆಗಳ ಬಗ್ಗೆ ಜಾಗೃತಿ ಮೂಡಿಸುವುದು, ಮಾನ್ಯರು ಉದ್ಯೋಗದಾತರು ಮತ್ತು ಲಾಭಕಾರಗಳ ನಡುವೆ ಸಂವಾದ ಸಮಗೊಳಿಸುವುದು, ಹೊಸದಾಗಿ ನೇಮಕವಾದ ನೌಕರರಿಗೆ ನೇಮಕ ಪತ್ರಗಳನ್ನು ಹಂಚುವುದು, ಶ್ರಮಿಕ ಕಲ್ಯಾಣದ ಯೋಜನೆಗಳು ಮತ್ತು ಇತ್ತೀಚಿನ ಕಾರ್ಮಿಕ ಸುಧಾರಣೆ ಬಗ್ಗೆ ಜಾಗೃತಿ ಮೂಡಿಸುವುದು. ಸೊ ಈ ಕಾರ್ಯಕ್ರಮಕ್ಕೆ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು, ಅನೇಕ ಗಣ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದು, ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಉತ್ಪೂರ್ವಕವಾಗಿ ಕಾರ್ಮಿಕರ ಭವಿಷ್ಯ ನಿಧಿ ಸಂಘಟನೆಯಿಂದ ಕೋರಿಕೊಳ್ಳಲಾಗಿದೆ. ನಮಸ್ಕಾರ.
0: ರಾಜ್ಯದ ಮಾವು ಬೆಳೆಗಾರರ ಹಿತರಕ್ಷಣೆಗಾಗಿ ಬೆಲೆ ಕೊರತೆ ಪಾವತಿ ಯೋಜನೆ PDPS ಮೂಲಕ ನೆರವಾಗುವಂತೆ ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಕೇಂದ್ರ ಕೃಷಿ ಖಾತೆ ಸಚಿವರಿಗೆ ಪತ್ರದ ಮೂಲಕ ಮನವಿ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಹವಾಮಾನ ವೈಪರೀತ್ಯ ಮತ್ತು ಮಾರುಕಟ್ಟೆಯಲ್ಲಿ ಧಾರಣೆ ಕುಸಿತದಿಂದ ಮಾವು ಬೆಳೆಗಾರರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಧಾರವಾಡ, ಬೆಳಗಾವಿ, ರಾಮನಗರ, ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಸೇರಿದಂತೆ ರಾಜ್ಯದ ಪ್ರಮುಖ ಮಾರುಕಟ್ಟೆಗಳಲ್ಲಿ ತೋತಾಪುರಿ ಸೇರಿದಂತೆ ಒಟ್ಟಾರೆ ಮಾವಿನ ಬೆಲೆ ಲಾಭದಾಯಕವಾಗಿಲ್ಲ ಎಂದು ಸಚಿವ ಜೋಶಿ ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಅಲ್ಪಸಂಖ್ಯಾತರ ಸಾಮಾಜಿಕ ಹಾಗೂ ಆರ್ಥಿಕ ಸ್ಥಿತಿಗತಿ ಸುಧಾರಿಸಲು ಪ್ರಧಾನಮಂತ್ರಿಗಳ 15 ಅಂಶಗಳ ನೂತನ ಯೋಜನೆಯನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವಂತೆ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ನಿಸಾರ್ ಅಹಮದ್ ಸೂಚಿಸಿದ್ದಾರೆ. ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿ

0: ಸಭಾಂಗಣದಲ್ಲಿ ತ್ರೈಮಾಸಿಕ ಪ್ರಗತಿ ಪರಿಶೀಲನೆ ಕೈಗೊಂಡು ಅವರು ಮಾತನಾಡಿದರು. ಸರ್ಕಾರದ ವಿವಿಧ ಯೋಜನೆಗಳ ಅನುಷ್ಠಾನದಲ್ಲಿ ಅಲ್ಪಸಂಖ್ಯಾತರಿಗಾಗಿ ಶೇ 15% ಕಾಯ್ದಿರಿಸಲಾಗಿದೆ. ಸಾಮಾಜಿಕ ಭದ್ರತಾ ಯೋಜನೆಗಳ ಲಾಭ ಅಲ್ಪಸಂಖ್ಯಾತರಿಗೆ ಸಕಾಲಕ್ಕೆ ದೊರಕಿಸುವುದು ಅಧಿಕಾರಿಗಳ ಕರ್ತವ್ಯ ಎಂದರು. ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಇಂದು ಮತ್ತು ನಾಳೆ ಸ್ನಾತಕೋತ್ತರ ವಿದ್ಯಾರ್ಥಿಗಳ 9ನೇ ಸಂಶೋಧನಾ ಸಮ್ಮೇಳನ ಜರುಗಲಿದೆ. ಇಂದು ಬೆಳಗ್ಗೆ 10 ಗಂಟೆಗೆ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಬೆಂಗಳೂರಿನ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ, ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ನಿರ್ದೇಶಕ ಡಾ ತುಷಾರ್ ಕಾಂತಿ ಬೆಹರಾ ಉದ್ಘಾಟಿಸಲಿದ್ದಾರೆ. ಉಪಕುಲಪತಿ ಡಾ ಪಿಯು ಕೃಷ್ಣರಾಜ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಧಾರವಾಡ, ವಿಜಯಪುರ ಹಾಗೂ ಶಿರಸಿ ಮಹಾವಿದ್ಯಾಲಯ ಆವರಣಗಳ 25 ವಿಭಾಗಗಳಿಂದ 251 ವಿದ್ಯಾರ್ಥಿಗಳು ತಮ್ಮ ಸಂಶೋಧನಾ ಫಲಿತಾಂಶವನ್ನು ಸಂಶೋಧಕರು, ಪ್ರಾಧ್ಯಾಪಕರು, ವಿಷಯ ಪರಿಣಿತರಿಗೆ ಒಟ್ಟು 39 ಮೌಖಿಕ ಮತ್ತು 212 ಗೋಡೆ ಚಿತ್ರಗಳ ಮೂಲಕ ಮಂಡಿಸಲಿದ್ದಾರೆ. ದೇವಧಾನ್ಯ ರೈತ ಉತ್ಪಾದಕರ ಕಂಪನಿ ಸಹಜ ಸಮೃದ್ಧ ಸಂಸ್ಥೆ ಸಹಯೋಗದಲ್ಲಿ ಹುಬ್ಬಳ್ಳಿಯ ಅರ್ಬನ್ ಒಯಾಸಿಸ್ ಮಾಲ್ನಲ್ಲಿ ಇಂದಿನಿಂದ 3 ದಿನಗಳ ಹಲಸು ಮೇಳ ಆಯೋಜಿಸಿದೆ. ಹಿತ್ತಲ ಹೊನ್ನು ಹಲಸಿನ ವೈವಿಧ್ಯತೆಯನ್ನು ಪರಿಚಯಿಸಲು ರಾಜ್ಯದ ಹಲವು ಭಾಗಗಳ ರೈತರು ವಿವಿಧ ತಳಿಗಳ ಹಲಸುಗಳನ್ನು ಪ್ರದರ್ಶನ ಮತ್ತು ಮಾರಾಟಕ್ಕೆ ತರಲಿದ್ದಾರೆ. ಕೆಂಪು ಹಲಸಿನ ವಿಶಿಷ್ಟ ತಳಿಯಾದ ಚಂದ್ರ ಹಲಸು ಮಾರಾಟಕ್ಕೆ ಸಿಗಲಿದೆ. ಮುಂಗಾರಿಗೆ ಬಿತ್ತಲು ತರಕಾರಿ ದೇಸಿ ಬೀಜ, ದೇಸಿ ಭತ್ತ ಮತ್ತು ಸಿರಿಧಾನ್ಯಗಳು ಮೇಳದಲ್ಲಿ ಲಭ್ಯವಿವೆ ಎಂದು ಸಂಘಟಕರು ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಧ್ಯೇಯವಾಕ್ಯದೊಂದಿಗೆ ನಾಡಿದ್ದು ಭಾನುವಾರ 21ನೇ ತಾರೀಕು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ಪೂರ್ವಭಾವಿಯಾಗಿ ಇಂದು ಬೆಳಗ್ಗೆ 7 ಗಂಟೆಯಿಂದ ರಾಜ್ಯಾದ್ಯಂತ ಹಲವೆಡೆ ಜನಜಾಗೃತಿ ಯೋಗ ವಾಕಥಾನ್, ಸೈಕ್ಲೋಥಾನ್, ಬೈಕ್ ರ್ಯಾಲಿ, ಯೋಗಕ್ಕಾಗಿ ಓಟ ಆಯೋಜಿತವಾಗಿವೆ. ಹಾವೇರಿ ಜಿಲ್ಲೆ ಆಯುಷ್ ಇಲಾಖೆ ಅಧಿಕಾರಿ ಡಾ ಸಿಜಿ ನಿಡಗುಂದಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪೂರ್ವ ಸಿದ್ಧತೆಗಳ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
4: 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಜೂನ್ 21 ರವಿವಾರದಂದು ಬೆಳಗ್ಗೆ 6:30 to 8 ಗಂಟೆಯವರೆಗೆ ರಜನಿ ಸಭಾಂಗಣ ಹಾವೇರಿ ಇಲ್ಲಿ ಆಯೋಜಿಸಲಾಗುತ್ತಿದ್ದು, ಪೂರ್ವಭಾವಿ ಕಾರ್ಯಕ್ರಮಗಳಾಗಿ ಆಯ್ದ ವಿದ್ಯಾರ್ಥಿ ನಿಲಯಗಳಲ್ಲಿ ಯೋಗಾಭ್ಯಾಸ ತರಗತಿಯನ್ನು ಆಯೋಜಿಸಲಾಗುತ್ತಿದೆ ಹಾಗೂ ಯುವಜನತೆ ಮತ್ತು ವೃತ್ತಿಪರರಿಗೆ ಯೋಗವನ್ನು ತಲುಪಿಸುವ ದೃಷ್ಟಿಯಿಂದ ವೈಬ್ರೇಕ್ ಆಪ್ ಬಳಸಿ ಯೋಗವನ್ನು ಅನುಸರಿಸಲು ಪ್ರೇರೇಪಿಸಲಾಗುತ್ತಿದೆ. ಜೂನ್ 21 ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಸಭಾಧ್ಯಕ್ಷರು, ಕರ್ನಾಟಕ ವಿಧಾನಸಭೆ ಹಾಗೂ ಹಾವೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ರುದ್ರಪ್ಪ ಮಾನಪ್ಪಲಮಾಣಿ ಇವರು ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸೇರಿದಂತೆ ಅಂದಾಜು 800 to 1,000 ಜನರು ಪಾಲ್ಗೊಳ್ಳುವ ನಿರೀಕ್ಷೆ ಇದ್ದು, ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸಾಮೂಹಿಕ ಯೋಗಾಭ್ಯಾಸವನ್ನು ಇಲಾಖೆಯ ಯೋಗ ತರಬೇತುದಾರರು ನಡೆಸಿಕೊಳ್ಳಲಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಧನ್ಯವಾದಗಳು.
0: ಅಂತರ ಕಡಿಮೆ ಮಾಡಿ ಬದುಕುಳಿಸುವುದು, ಸಿಕೆಲ್ಸೆಲ್ ಅನಿಮಿಯಾ ಕಾಯಿಲೆಯಲ್ಲಿ ಸಮಾನತೆ ಸಾಧಿಸುವುದು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಸಿಕೆಲ್ಸೆಲ್ ಅನಿಮಿಯಾ ಜಾಗೃತಿ ದಿನಾಚರಣೆ. ವಿಶ್ವಾದ್ಯಂತ ಪ್ರತಿ ವರ್ಷ 3 ಲಕ್ಷಕ್ಕೂ ಹೆಚ್ಚು ನವಜಾತ ಶಿಶುಗಳ ಮೇಲೆ ಸಿಕೆಲ್ಸೆಲ್ ಅನಿಮಿಯಾ ರೋಗ ಪರಿಣಾಮ ಬೀರುತ್ತಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ದಾವಣಗೆರೆಯ ಜಗದ್ಗುರು ಶ್ರೀ ಜಯದೇವ ಮುರುಘರಾಜೇಂದ್ರ ವೈದ್ಯಕೀಯ ಮಹಾವಿದ್ಯಾಲಯದ ರೋಗ ನಿದಾನಶಾಸ್ತ್ರದ ಪ್ರಾಧ್ಯಾಪಕ ಹಾಗೂ ಕರ್ನಾಟಕ ಹಿಮೋಫಿಲಿಯಾ ಸೊಸೈಟಿ ಅಧ್ಯಕ್ಷ, ಪದ್ಮಶ್ರೀ ಪುರಸ್ಕೃತ ಡಾ ಸುರೇಶ್ ಹನಗವಾಡಿ.
5: ಸಿಕಲ್ ಸೆಲ್ ಅಂತಂದ್ರೆ ಅಬ್ನಾರ್ಮಲ್ ಹಿಮೋಗ್ಲೋಬಿನ್, ಅಂದ್ರೆ ಸ್ಟ್ರಕ್ಚರಲಿ ಅಬ್ನಾರ್ಮಲ್ ಹಿಮೋಗ್ಲೋಬಿನ್ ಉಂಟಾಗುತ್ತೆ. ಅದಕ್ಕೆ ಕಾರಣ ಅನುವಂಶಿಕತೆ ವ್ಯತಿರಿಕ್ತ ಪರಿಣಾಮಗಳಿಂದಾಗಿ, ಅಂದ್ರೆ ಸಡನ್ ಚೇಂಜ್ ಇನ್ ದ ಜೀನ್ಸ್ ಆಗಿ ಮ್ಯೂಟೇಷನ್ ಅಂತ ಆಗುತ್ತೆ ಒಂದು ಹಿಮೋಗ್ಲೋಬಿನ್ ಚೈನ್ ನಲ್ಲಿ ಸೀಕ್ವೆನ್ಸ್ ಆಫ್ ಅಮೈನೋ ಆಸಿಡ್ಸ್ ವ್ಯಾಲ್ಯೂ.

0: ಇನ್ನು ರೀಪ್ಲೇಸ್ ಮಾಡುತ್ತೆ. ಈ ಅಬ್ನಾರ್ಮಲ್ ಹಿಮೋಗ್ಲೋಬಿನ್ ನ ವಿಶೇಷತೆ ಏನು ಅಂದ್ರೆ ಅದು ಕ್ರಿಸ್ಟಲ್ ಅಂದ್ರೆ ಜೆಲ್ ಆಗ್ಬಿಡುತ್ತೆ ಕೆಂಪು ರಕ್ತ ಕಣಗಳಲ್ಲಿ. ಈ ರೋಗಿಗಳು ರಕ್ತಹೀನತೆಯಿಂದ ಬಳಲ್ತಾರೆ. ಸಂಬಂಧಿಕರಲ್ಲಿ ಮದುವೆ ಆಗುವ ದಂಪತಿಗಳಲ್ಲಿ ಹುಟ್ಟುವ ಮಕ್ಕಳಿಗೆ ಬರುವ ಸಾಧ್ಯತೆ ಇರುತ್ತೆ. ಇದು ಜೀವನ ಪರ್ಯಂತ ರಕ್ತಹೀನತೆಯಿಂದ ಬಳಲಬೇಕಾದಂತಹ ಅನಿವಾರ್ಯತೆ ಇರುವುದರಿಂದ ಅವರಿಗೆ ರಕ್ತ ಪೂರಣೆ ಚಿಕಿತ್ಸಾ ವಿಧಾನ ಆಗಿರುತ್ತೆ. ಬೋನ್ ಮ್ಯಾರೊ ಟ್ರಾನ್ಸ್ಪ್ಲಾಂಟೇಷನ್, ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಆವಿಷ್ಕಾರಗೊಂಡು ಇದೆ.
1: ಕರ್ನಾಟಕದ ಧೀನಿಧಿ ದೇಸಿಂಘು ಅಹಮದಾಬಾದ್ನಲ್ಲಿ ನಡೆಯುತ್ತಿರುವ 79ನೇ ಹಿರಿಯರ ರಾಷ್ಟ್ರೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ಕೂಟ ದಾಖಲೆ ಬರೆದಿದ್ದಾರೆ. ಕೂಟದ 3ನೇ ದಿನವಾದ ನಿನ್ನೆ ರಾಜ್ಯದ ಈಜುಪಟುಗಳು ಮತ್ತೆ 2 ಚಿನ್ನ, 3 ಬೆಳ್ಳಿ ಮತ್ತು 3 ಕಂಚಿನ ಪದಕ ಗೆದ್ದುಕೊಂಡರು. ಇದರೊಂದಿಗೆ ಕರ್ನಾಟಕ 10 ಚಿನ್ನ, 6 ಬೆಳ್ಳಿ, 6 ಕಂಚು ಸೇರಿ ಒಟ್ಟು 22 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಕಾಯ್ದುಕೊಂಡಿದೆ. ರಾಯಚೂರು ಯಾದಗಿರಿ ಸಂಸದ ಜಿ ಕುಮಾರ್ ನಾಯಕ್ ಹೊಸದಿಲ್ಲಿಯಲ್ಲಿ ರಾಷ್ಟೀಯ ಡೇರಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಡಾ ಮಿನೇಶ್ ಶಾ ಅವರನ್ನು ಭೇಟಿ ಮಾಡಿ ಕಲ್ಯಾಣ ಕರ್ನಾಟಕದ ಹೈನುಗಾರಿಕೆ ಅಭಿವೃದ್ಧಿ ಬಗ್ಗೆ ಸಮಾಲೋಚಿಸಿದರು. ರಾಷ್ಟೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ 2026 ಅಡಿ ಇಂಧನ ಇಲಾಖೆ ಈ ತಿಂಗಳ 26ರಿಂದ ಜುಲೈ 2ರವರೆಗೆ ಜನಜಾಗೃತಿ ಕಾರ್ಯಕ್ರಮ ಆಯೋಜಿಸಿದೆ. ನಾಡಿದ್ದು 21ರಂದು ರಾಜ್ಯಾದ್ಯಂತ ನೀಟ್ ಪರೀಕ್ಷೆ ನಡೆಯಲಿದ್ದು ವ್ಯಾಪಕ ಪೂರ್ವಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆ ಇಂದು ರಾಜ್ಯಾದ್ಯಂತ 24 ಸ್ಥಳಗಳಲ್ಲಿ ವಿಶೇಷ ಕಾರ್ಯಕ್ರಮ. 22ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಪೂರ್ವಭಾವಿಯಾಗಿ ಇಂದು ಬೆಳಗ್ಗೆ ಹಲವೆಡೆ ಯೋಗಾಥಾನ್. ಇಂದು ವಿಶ್ವ ಸಿಕೆಲ್ ಸೆಲ್ ಅನಿಮಿಯಾ ಜಾಗೃತಿ ದಿನಾಚರಣೆ. ಈಜುಪಟು ಧೀನಿಧಿ ದೇಸಿಂಘು ಅಹಮದಾಬಾದ್ನ ರಾಷ್ಟೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ಕೂಟ ದಾಖಲೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ಧಾರವಾಡ. ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆಯ ಪ್ರಾಯೋಜಿತ ಜೀವನ ಬೆಳಕು ಸರಣಿಯ ಕಾರ್ಯಕ್ರಮ.

0: ಇಂದಿನ ಕಾರ್ಯಕ್ರಮದಲ್ಲಿ ಕಣ್ಣಿನ ಪೊರೆ ಹಾಗೂ ಪರಿಹಾರ ಕುರಿತು ಡಾ ಅಶೋಕ್ ಬಿ ಜಾದವ್ ಅವರೊಂದಿಗೆ ಸಂದರ್ಶಿಸುತ್ತಾರೆ ಡಾ ಬಸು ಬೇವಿನ ಗಿಡದ್ ಹಾಗೂ ಶರಣಬಸವ ಚೋಳಿನ್.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಧಾರವಾಡ.
2: ನಿಮಗೆ ಕಣ್ಣಿನ ತೊಂದರೆ ಇದೆಯೇ?
1: ಇಂದೇ ಭೇಟಿ ನೀಡಿ ಡಾ ಅಗರ್ವಾಲ್ಸ್ ಐ ಹಾಸ್ಪಿಟಲ್ ಧಾರವಾಡ.
2: ಕ್ಲಿನಿಕಲ್ ಆವಿಷ್ಕಾರಗಳಿಗೆ ಸಾಟಿ ಇಲ್ಲದ ಗ್ರಾಹಕ ಅನುಭವಕ್ಕೆ ಹೆಸರುವಾಸಿಯಾಗಿದೆ
1: ಡಾ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಧಾರವಾಡ.
2: ಕಣ್ಣಿನ ಪೊರೆ, ಗ್ಲುಕೋಮಾ, ರೆಟಿನಾ, ಕಾರ್ನಿಯಾ, ಮೆಳ್ಳಗನ್ನು, ಡಯಾಬಿಟಿಕ್ ರೆಟಿನೋಪತಿ,
1: ಹೈಪರ್ ಟೆನ್ಷನ್ ರೆಟಿನೋಪತಿ ಇವೆಲ್ಲವುಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನ ಚಿಕಿತ್ಸೆ ಲಭ್ಯ.
2: ಹಿರಿಯ ನಾಗರಿಕರಿಗೆ ಉಚಿತ ಕಣ್ಣಿನ ತಪಾಸಣೆ,
1: ಇತರರಿಗೆ ಶೇಕಡ 50% ರಿಯಾಯಿತಿ.
2: ಸಂಪರ್ಕಿಸಿ
1: ಡಾ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ, ಬಿಆರ್ಟಿಎಸ್ ಬಸ್ ಸ್ಟಾಪ್ ಎದುರಿಗೆ, ಜುಬ್ಲಿ ಸರ್ಕಲ್, ಧಾರವಾಡ.
2: ಮೊಬೈಲ್
1: 9594924196,
2: 9594924196.
3: ಆತ್ಮೀಯ ಕೇಳುಗರೆ, ಜೀವನ ಬೆಳಕು ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈ ಒಂದು ಕಾರ್ಯಕ್ರಮವನ್ನು ಅಗರ್ವಾಲ್ ಕಣ್ಣಿನ ಆಸ್ಪತ್ರೆಯವರು ಪ್ರಾಯೋಜನ ಮಾಡ್ತಾ ಇದ್ದಾರೆ. ಇವತ್ತಿನಿಂದ ಆರಂಭವಾಗುವಂತಹ ಈ ಒಂದು ಸರಣಿ ಬಗ್ಗೆ ನಮ್ಮ ನಿರ್ದೇಶಕರಾಗಿದ್ದ ಡಾ ಬಸುಬೇನಗಿಡದವರು ಒಂದೆರಡು ಮಾತು.
2: ಜೀವನ ಬೆಳಕು ಅನ್ನುವಂತಹ ಈ ಕಾರ್ಯಕ್ರಮ ನಮ್ಮ ಜೀವನದಲ್ಲಿ ಈ ಕಣ್ಣಿನ ಆರೋಗ್ಯ ಎಷ್ಟೆಲ್ಲ ಮುಖ್ಯ ಆಗಿರ್ತದೆ ಮತ್ತು ಕಣ್ಣುಗಳನ್ನು ಯಾವ ರೀತಿ ನಾವು ರಕ್ಷಣೆ ಮಾಡಿಕೊಳ್ಬೇಕು, ಕಣ್ಣಿನ ಕಾಯಿಲೆಗಳನ್ನು ಅದು ಯಾವ ರೀತಿ ಹೋಗಲಾಡಿಸಬೇಕು ಅನ್ನೋದರ ಕುರಿತಂಗ ಒಂದು ಪ್ರಾಯೋಜಿತ ಕಾರ್ಯಕ್ರಮ ಸರಣಿಯನ್ನ ಜೀವನ ಬೆಳಕು ಈ ಕಾರ್ಯಕ್ರಮವನ್ನ ಅವರ ಸಹಯೋಗದಲ್ಲಿ ಧಾರವಾಡ ಆಕಾಶವಾಣಿ ಮಾಡ್ತಾ ಇದೆ. ನಮ್ಮ ಕಾರ್ಯಕ್ರಮ ಅಧಿಕಾರಿ ಶರಣಬಸವ ಚೋಳಿನ್ ಅವರ ಒಂದು ಈ ಸಂಚಾಲಕತ್ವದಲ್ಲಿ ಈ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ.
3: ಡಾಕ್ಟರ್ ಬಸು, ಕಣ್ಣುಗಳಂದ್ರೆ ಬೆಳಕು ಅನ್ನೋ ತರ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಚಾರ ಮಾಡೋದು, ಯಾಕಂದ್ರೆ ಕಣ್ಣಿನ ಆರೋಗ್ಯನೇ ನಮ್ಮ ದೇಹದ ಆರೋಗ್ಯ. ನಾವು ಈ ಒಂದು ಜಗತ್ತನ್ನು ನೋಡಬೇಕು ಅಂದ್ರೆ ಕಣ್ಣಿನ ಒಂದು ಅವಶ್ಯಕತೆ ಬಹಳ ಅದ. ಇವತ್ತು ಕಣ್ಣಿನ ತೊಂದರೆಗಳು ಬಹಳ ಬರ್ತದೆ,

0: ಅವುಗಳನ್ನು ನಾವು ನಿರ್ವಹಿಸೋದು ಹೇಗೆ? ಕೆಟ್ರಾಕ್ಟ್ ಇರಬಹುದು, ಆಮೇಲೆ ಸಕ್ಕರೆ ರೋಗದಿಂದ ಬರುವಂತಹ ತೊಂದರೆಗಳಿರಬಹುದು, ಅಂದ್ರೆ ಡಯಾಬಿಟಿಕ್ ರೆಟಿನೋಪತಿ ಅಂತ ಬರ್ತದೆ. ಆಮೇಲೆ ಮುಖ್ಯವಾಗಿ ಸಣ್ಣ ಮಕ್ಕಳು ಕೂಡ ಸಾಕಷ್ಟು ಕಣ್ಣಿನ ಒಂದು ನಿಷ್ಕಾಳಜಿಯಿಂದ ತೊಂದರೆಗಳನ್ನು ಅನುಭವಿಸುತ್ತಾರೆ. ಒಟ್ಟಾರೆ ಕಣ್ಣಿನ ಒಂದು ಎಲ್ಲ ವಿವಿಧ ಆಯಾಮಗಳನ್ನು ಪರಿಚಯ ಮಾಡುವಂತಹ ಈ ಒಂದು ಸರಣಿಗೆ ಇವತ್ತು ನಮಗೆ ಅತಿಥಿಗಳಾಗಿ ಬಂದಿದ್ದಾರೆ ಅಶೋಕ್ ಜಾಧವ್ ಅವರು. ಅಶೋಕ್ ಜಾಧವ್ ಅವರನ್ನ ಡಾಕ್ಟರ್ ಬಸು ಬೇಗಂಗಳಿದ್ದಾರೆ, ನೀವೇ ಮಾತಾಡಿಸಿ.
1: ನಾನು ಮತ್ತು ಶರಣ ಬಸವ ಚೌಳಿಯನ್ ಇಬ್ಬರು ಕೂಡಿ ಡಾಕ್ಟರ್ ಅಶೋಕ್ ಅವ್ರನ್ನ ಮಾತಾಡಿಸ್ತಾ ಇದ್ದೇವೆ. ನಮಸ್ಕಾರ ಡಾಕ್ಟರ್ ಅಶೋಕ್ ಜಾಧವ್ ಅವರೇ.
2: ನಮಸ್ಕಾರ ಸರ್.
1: ನೀವು ನಮ್ಮ ಧಾರವಾಡ ಆಕಾಶವಾಣಿಯ ಈ ಮಾಧ್ಯಮದಲ್ಲಿ ಈ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಮಾಡ್ತಾ ಇರೋದಕ್ಕೆ ನಮಗೆ ಖುಷಿ. ಅಶೋಕ್ ಜಾಧವ್ ಅವರೇ, ನಿಮ್ಮ ಹಿನ್ನೆಲೆ, ನೀವು ಎಲ್ಲಿ ಸರ್ವಿಸ್ ಮಾಡಿದ್ರಿ, ಊರು, ಇದ್ರ ಬಗ್ಗೆ ಒಂದು ಮಾತು.
2: ನಾನು ಮುಖ್ಯವಾಗಿ ಧಾರವಾಡದವನು. ನಾನು ಕೆಎಂಸಿಯಲ್ಲಿ ಕಲಿತು MBBS ಪಾಸ್ ಆಗಿದ್ದೇನೆ. ಅಲ್ಲಿ
1: ವರ್ಷ
2: 1976 ಆಮೇಲೆ ನಾನು 1997 ನನ್ನ PG ಕೋರ್ಸ್ ಮಾಡಿದ್ದೇನೆ ಕಣ್ಣಿನಲ್ಲಿ.
1: 97
2: ಗವರ್ಮೆಂಟ್ ಸರ್ವಿಸ್ ಅಲ್ಲೇ ಆಸ್ ಎ ಮೆಡಿಕಲ್ ಆಫೀಸರ್ ಕೆಲಸ ಮಾಡಿದ್ದೇನೆ.
1: ಎಲ್ಲೆಲ್ಲಿ ಮಾಡಿದ್ರಿ ಸರ್?
2: ಮೊದಲು ಮಾಡಿದ್ದು ನಾನು ಶಿರಹಟ್ಟಿಯಲ್ಲಿ, ಲಕ್ಷ್ಮೇಶ್ವರದಲ್ಲಿ, ಆಮೇಲೆ ಉಪ್ಪಿನಬೆಟಗೇರಿಯಲ್ಲಿ, ಗರಗದಲ್ಲಿ, ಇನಾಮಂಗಲದಲ್ಲಿ, ಬಾಗಲಕೋಟದಲ್ಲಿ, ಕಡೆಗೆ ಹಾವೇರಿಯಲ್ಲಿ.
1: ನೋಡ್ರಿ ಶರಣ ಬಸವ ಚೌಳಿ ಅಂದ್ರೆ ಇವರು ಉತ್ತರ ಕರ್ನಾಟಕದ ಅನೇಕ ಊರುಗಳಲ್ಲಿ ತಮ್ಮ ಸರ್ವಿಸ್ ಅನ್ನು ಮಾಡ್ತಾ ಆಮೇಲೆ ಬೇರೆ ಬೇರೆ ಈ ವೃತ್ತಿ ಅನುಭವ ಆಗ್ತಿರ್ತಾವ ಅಲ್ವಾ?
0: ಹೌದು ಹೌದು. ಡಾಕ್ಟರ್ ಜಾಧವ್ ಅವರೇ, ವಿಸ್ತೃತವಾದ ಅನುಭವ ತಮಗಿದೆ. ಜೀವನ ಬೆಳಕು ನಮ್ಮ ಈ ಒಂದು ಕಾರ್ಯಕ್ರಮದ ಒಂದು ಸರಣಿಯ ಹೆಸರು. ಕಣ್ಣಿನ ಆರೋಗ್ಯ ಕುರಿತಂತೆ ಸಾಕಷ್ಟು ವಿಸ್ತೃತವಾದ ಅನುಭವ ಇದೆ ತಮಗೆ. ಆ ಹಿನ್ನೆಲೆಯೊಳಗೆ ಕಣ್ಣಿನ ಬಗ್ಗೆ ಜಾಗೃತಿ ಅವಶ್ಯಕತೆ ಬಗ್ಗೆ ಏನು ತಾವು ಹೇಳ್ತೀರಿ?
2: ಕಣ್ಣು ನಮ್ಮ ದೇಹದ ಮುಖ್ಯವಾದ ಪಂಚೇಂದ್ರಿಯಗಳಲ್ಲಿ ಒಂದು. ನಮ್ಮಲ್ಲಿ ಪಂಚೇಂದ್ರಿಯ ಅಂತಿದೆ, ಸ್ಪೆಷಲ್ ಕೆಲಸ ಮಾಡ್ತಿರ್ತಾವ ಪಂಚೇಂದ್ರಿಯ.
1: ಕಣ್ಣು,
2: ನಾಲಿಗೆ, ಚರ್ಮ, ಇವ ಐದು ಇದರಲ್ಲಿ ನಮ್ಮ ಕಣ್ಣು ಒಂದು ಅದರಲ್ಲಿ ಮುಖ್ಯ. ಇದು ದೃಷ್ಟಿಯನ್ನು ನಮಗೆ ಸ್ಪೆಷಲ್ ಆಗಿ ಕೊಡ್ತಿದೆ. ಇದರ ಬಗ್ಗೆ ನಾವು ಯಾಕೆ ಕಾಳಜಿ ತಗೊಳ್ಬೇಕಂತಂದ್ರೆ ನಾವು ಕಣ್ಣು ಒಂದ್ಸರಿ ಮುಚ್ಚಿ ನೀವು ನೋಡ್ರಿ ಏನ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅವಾಗ ನಿಮ್ ಕಣ್ಣಿನ ಇಂಪಾರ್ಟೆನ್ಸ್ ಗುರುತಾಗ್ತದೆ. ಅದಕ್ಕೆ ನಾವು ಅದು ಎಷ್ಟು ಇಂಪಾರ್ಟೆಂಟ್ ಅದ ಕಣ್ಣು ಅದ, ಅದನ್ನ ದೇವರು ಮೊದಲೇ ಇದ್ರ ಪೆಟ್ಟಿಗೆಯಲ್ಲಿ ಇಟ್ಟಿದ್ದಾನೆ, ಎಲುವಿನ ಪೆಟ್ಟಿಗೆಯಲ್ಲಿ ನೋಡಿದ್ರಿ. ಅವನೇ ನಮಗೆ ಭದ್ರತೆಯನ್ನು ಮಾಡಿದಾನೆ. ಅಷ್ಟಾದ್ರೂ ನಮಗೆ ಕಣ್ಣುಗಳಿಗೆ ತ್ರಾಸ ಆಗ್ತದೆ, ನಾವು ಅದನ್ನು ಕಾಳಜಿ ಮಾಡಬೇಕು. ಸಾಧ್ಯದಷ್ಟು ಕಣ್ಣು ಮಕ್ಕಳಲ್ಲಿ ಹೆಚ್ಚಿಗೆ ಅದನ್ನು ಇಂಜರಿ ಮಾಡ್ಕೊಳ್ತಿರ್ತಾರೆ, ಗಾಯ ಮಾಡ್ಕೊತಿರ್ತಾರೆ. ಸೊ ಅಂತವಾಗ ನಾವು ಪೇರೆಂಟ್ಸ್ ಮಕ್ಕಳ ಕಾಳಜಿ ಮಾಡಬೇಕು. ಚೂಪನ್ ವಸ್ತು ಅಂತ ವಸ್ತುಗಳನ್ನು ಕಡೆ ಕೊಡಬಾರದು. ಅವ್ರು ಕೊಟ್ಟರೆ ಅವ್ರು ತಮ್ಮ ಆಟ ಆಡ್ಲಿಕ್ಕೆ ಹೋಗಿ ನಿಮ್ಗಾರು ಚುಚ್ಚಬಹುದು, ಅವ್ರು ತಾಮರೆ ಚುಚ್ಚಬಹುದು.
1: ಮತ್ತೊಂದು ಸಲ ಏನಾಗತ್ತೆ ಅಶೋಕ್ ಜಾಧವ್ ಅವರೇ, ಈಗ ಬಸ್ ನಾಗ ಅಲ್ಲಿ ಹೋಗಿರ್ತೇವೆ ನೋಡ್ರಿ, ಕೆಲವರು ಈಗ ಛತ್ರಿ ಹಿಡ್ಕೊಂಡು ಒಂದು ಕೋಲ್ ಇಟ್ಕೊಂಡು ಈ ಟ್ರಾಕ್ಟರ್ದಲ್ಲಿ ಒಂದ್ಸಲ ಉದ್ದನ್ನ ಬಾರ್ ಹಾಕೊಂಡು ಹೋಗ್ತಿರ್ತಾರೆ ಅಂದ್ರೆ ಅಂತ ಟೈಮ್ನಲ್ಲಿ ಕೂಡ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು.
2: ಹೌದು, ಅವಾಗ ನಾವು ಆಘಾತಗಳಿದ್ದೀವಿ, ಆಕ್ಸಿಡೆಂಟ್ಸ್. ಅವ್ ನಮ್ಗೆ ಗುರುತೇ ಆಗುದಿಲ್ಲ, ಹಿಡ್ಕೊಂಡು ಬಂದಿರ್ತಾರೆ, ನಾವು ಹತ್ತಕ್ಕೆ ನಮ್ಗೆ ಅಡ್ಕೊ ಹೋಗ್ತಿರ್ತೀವಿ ಬಸ್ ನಲ್ಲಿ, ಅದು ನಮ್ಗೆ ಚುಚ್ಚಿ ಬಿಡ್ತದೆ.
0: ಜಾಗೃತಿ,
2: ಅದಕ್ಕೆ ನಾವು ಜಾಗೃತಿ ಆಗಿರ್ಬೇಕು.
0: ಡಾಕ್ಟರ್ ಬಸ್ಸು, ಇವತ್ತು ಅಶೋಕ್ ಜಾಧವ್ ಅವರು ಕಣ್ಣಿನ ಪೊರೆ ಕುರಿತಂತೆ ಒಂದು ವಿಸ್ತೃತವಾಗಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಿದ್ದಾರೆ. ಅಂದ್ರೆ ಪೊರೆ ಯಾಕೆ ಬರ್ತದೆ, ಪೊರೆ ಬಂದ್ರೆ ಚಿಂತೆ ಮಾಡೋ ಕಾರಣ ಇಲ್ಲ, ಸಾಕಷ್ಟು ಈಗ ವೈಜ್ಞಾನಿಕ ಬೆಳವಣಿಗೆ ಆಗಿರೋದ್ರಿಂದ ಏನೇನು ಹೊಸ ಹೊಸ ಅನುಕೂಲತೆಗಳಿದೆ ಅನ್ನೋದ್ರ ಬಗ್ಗೆ.
1: ಅಶೋಕ್ ಜಾಧವ್, ಇದು ಈ ಪೊರೆ ಅನ್ನೋದು ಯಾಕೆ ಆಗ್ತದೆ ಮನುಷ್ಯರಿಗೆ?
2: ಪೊರೆ ಅನ್ನೋದು ಇದು ಒಂದು ರೋಗ ಅಂತ ಅನ್ನೋಕ್ಕಿಂತ ಇದು ನ್ಯಾಚುರಲಿ ನಮ್ಮಲ್ಲಿ ಕಣ್ಣಲ್ಲಿ ಆಗುವಂತ ಶರೀರದ ಸೆಲ್ಗಳು ಇರ್ತಾವಲ್ಲ, ಕೋಶಗಳು ಬದಲಿ ಹಾಕೊಂತ ಹೋಗ್ತಾವ. ಸೊ ಅದಕ್ಕೆ ಇದಕ್ಕೆ ಏಜ್ ರಿಲೇಟೆಡ್ ಅಂತ ನಾವು, ವಯಸ್ಸು ಆಗ್ತದೆ ನಮಗೆ ಈ ಪೊರೆ ಬರ್ಲಿಕ್ಕೆ ಶುರು ಮಾಡ್ತದೆ, ಬದಲಾವಣೆಗಳು ವಯಸ್ಸಿನ ತಕ್ಕ ಚೇಂಜ್ ಹಾಕೊಂತಕ್ಕ ನಮ್ಮ ಶರೀರದೊಳಗೆ. ಸೊ ಹಂಗೆ ಇದು ಒಂದು ಕಾಯಿಲೆ, ವಯಸ್ಸು ಅಲ್ಲದೇನೆ ಬೇರೆ ಕಾರಣಗಳು ಅದ ಇದಕ್ಕೆ ಪೊರೆ ಬರ್ಲಿಕ್ಕೆ. ಅವು ಅಂತಂದ್ರೆ ಒಂದು ಕಂಜನೈಟಲ್ ಅಂದ್ರೆ ಹುಟ್ಟಿದ ಸುಟ್ಟ ಬರ್ತದೆ ಕೆಲವು ಸರಿ, ತಾಯಿ ಗರ್ಭದೊಳಗೆ ಇರ್ತದ ಅಲ್ಲಿ ಹಂಗೆ ಆಗ್ತದೆ ಅಂತಾರೆ. ಅಲ್ಲಿ ಮೂರು ಕಾರಣದ, ಒಂದು ಫ್ಯಾಮಿಲಿಯಲ್ ಆನುವಂಶಿಯಾಗಿ ಬರ್ತದೆ, ತಾಯಿ ಮನೆಯಲ್ಲಿ ಯಾರಿಗೂ ಇರ್ತದೆ ಅದು ಅವಳಿಂದ ಬರಬಹುದು. ಎರಡನೇದ್ದು ಯಾವರ ಸೋಂಕು ಆದರ್ಶಕ ಅದು ಬರ್ತದೆ. ಮೂರನೇದ್ದು ಅಂತಂದ್ರೆ ಆ ಹೆಣ್ಮಗಳು ಯಾವರ ಔಷಧಿ ಸೇವಿಸಿದ್ರ ಗರ್ಭ ಇದ್ದಾಗ ಅವಾಗ ಅದಕ್ಕೆ ಈ ಕ್ಯಾಟ್ರಾಕ್ಟ್ ಬರೋ ಚಾನ್ಸ್ ಇದೆ. ಅದಕ್ಕೆ ನಾವು ಕಂಜನೈಟಲ್ ಕ್ಯಾಟ್ರಾಕ್ಟ್ ಅಂತೇವೆ. ಅದು ಒಂದು ಕಾರಣ.
0: ಕನ್ನಡದೊಳಗೆ ಮೋತಿ ಬಿಂದು ಅಂತ,
2: ಮೋತಿ ಬಿಂದು ಅಂತ ಅದಕ್ಕೆ ಕನ್ನಡದಲ್ಲಿ, ಅಥವಾ ನೀವು ಪೊರೆ ಅಂತೇವೆ. ಇದಲ್ಲದೆ ಕೆಲವೊಂದಷ್ಟು ಜೀವ ರಾಸಾಯನಿಕ ಚೇಂಜ್ಗಳು ಅಥವಾ ಮೆಟಬಾಲಿಕ್ ಅಥವಾ ಮೆಟಬಾಲಿಸಮ್ ಅಂತ, ಇದರಿಂದ ಸಹ ನಮ್ಗೆ ಕ್ಯಾಟ್ರಾಕ್ಟ್ ಬರಬಹುದು. ಉದಾಹರಣೆ ಅಂತಂದ್ರೆ ಸಕ್ಕರೆ ಕಾಯಿಲೆ, ಸಕ್ಕರೆ ಕಾಯಿಲೆ ಮೆಟಬಾಲಿಂದ ಬರುವಂತದ್ದು. ಇನ್ನೊಂದು ಹೈಪೋಕ್ಯಾಲ್ಸಿಯಂ ಅಂತಾರೆ, ಇನ್ನೊಂದು ಗ್ಯಾಲಕ್ಟಿಸಿಮಿ ಅಂತಾರೆ. ಇವೆಲ್ಲ ಮೆಟಬಾಲಿಕ್ ಕಾಯಿಲೆಯಿಂದ ಕ್ಯಾಟ್ರಾಕ್ಟ್ ಬರಬಹುದು. ಪರ್ಸೆಂಟೇಜ್ ಬಹಳ ಕಡಿಮೆ, 96% ವಯಸ್ಸಿನಿಂದ ಬರ್ತದೆ.
1: ಒಂದ್ ನಿಮಿಷ ಜಾಧವ್ ಅವರೇ
2: ಹೇಳಿ,
1: ಮನುಷ್ಯಾಗ 40-45 ವಯಸ್ಸು ಆದ್ಮೇಲೆ ಬರ್ತದೋ ಹೆಂಗೆ?
2: ನಾರ್ಮಲಿ ಇದು 50 ಮೇಲೆ ಬರ್ತದೆ, ಕಡಿಮೆ ಈ ಕಾರಣದಿಂದ ಬರಬಹುದು. ಈ ಕಾರಣದಿಂದ ಯಾವ ವಯಸ್ಸಿಗೂ ಬರಬಹುದು.
1: ಈ ಕ್ಯಾಟ್ರಾಕ್ಟ್ ಬಂದಿದೆ ಅಥವಾ ಪೊರೆ ಬಂದಿದೆ ಅಂತ ಹೆಂಗ್ ಗೊತ್ತಾಗ್ಬೇಕು ನಮಗೆ?
2: ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಅಂತಾರೆ. ನಮ್ಮ ರೋಗ ಲಕ್ಷಣಗಳು ಏನಿರ್ತಾವ ಅಂತಂದ್ರೆ, ಕ್ಯಾಟ್ರಾಕ್ಟ್ ಬಂದ ಮೇಲೆ ಅವರಿಗೆ ದೂರಿಂದ ಆತು ಸಮೀಪದ ಆತು ದೃಷ್ಟಿ ಕಡಿಮೆ ಹಾಕೊಂತ ಹೋಗ್ತದೆ. ಅದು ಕ್ರಮೇಣ ಮಂಜ್ ಹಾಕೊಂತ ಹೋಗತಿ. ಅದು ಪೇನ್ಲೆಸ್, ನೂರು ಸೆಕೆಂಡ್ ನಮ್ಗೆ ಕೊಡುದಿಲ್ಲ. ದೂರಿಂದ ನಮ್ಗೆ ಸರಿ ಕಾಣ್ತದಲ್ಲ ಮತ್ತು ಸಮೀಪದ ನಮ್ಗೆ ಸರಿ ಕಾಣುದಿಲ್ಲ. ಸೊ ಇದ್ರ ಮೇಲಿಂದ ನಾವು ಕಣ್ಣನ್ನು ತಪಾಸ್ ಮಾಡ್ತೀವಿ. ಕೆಟ್ಟ ಬರುತ್ತೆ ನಮ್ಗೆ ಗುರ್ತಾಗಬೇಕಂತಾರೆ, ನಾವು ಕಣ್ಣನ್ನು ಆ ಪಾಪಿ ಅಂತ ಇರ್ತದೆ, ಅದಕ್ಕೆ ಪೀಪಲ್ ಅಂತಾರೆ. ಆ ಪಾಪಿನ ನಾವು ಹಿಗ್ಗಿಸಿ ನೋಡ್ತೀವಿ ಅಂದ್ರೆ ಅಗಲ ಮಾಡಿ ನೋಡ್ತೀವಿ, ಅದಕ್ಕೊಂದು ಔಷಧಿ ಇರ್ತೈತಿ.

0: ಔಷಧ ಹಾಕಿ ನೋಡಿದ ಮೇಲೆ ನಮಗೆ ಕಣ್ಣಿನಲ್ಲಿ ಪೊರೆ ಬಂದಿದ್ದು ಗುರುತಾಗಿ
1: ನಾವು ತೋರಿಸ್ಲಿಕ್ಕೆ ಹೋದಾಗ ಹಂಗ ಅದನ್ನ ಔಷಧ ಹಾಕಿ ಪಾಪೆಯನ್ನು ಹಿಗ್ಗಿಸಿ
0: ನೋಡ್ತೇವೆ.
1: ಅವಾಗ ಏನ್ ಗೊತ್ತಾಗುತ್ತೆ,
0: ನಮ್ಗೆ ಒಂದು ಪೊರೆ ಯಾವ ಸ್ಟೇಜ್ ನಾಗಿದೆ ಗೊತ್ತಾಗ್ತದೆ. ಎರಡನೇದು ಅದ್ರ ಹಿಂದೆ ನಮ್ಗೆ ಅಕ್ಷಿಪಟಲ ಅಂತ ಇರ್ತದೆ ರೆಟಿನಾ, ಆ ಅಕ್ಷಿಪಟದಲ್ಲಿ ಏನಾದ್ರು ತೊಂದಿದ್ರೆ ಅದು ಸರಿ ನಮ್ಗೆ ಗೊತ್ತಾಗ್ತದೆ. ಅದಕ್ಕೆ ನಾವು ಕಣ್ಣನ್ನು ಹಿಗ್ಗಿಸಿ ನೋಡ್ತಾ ಇದ್ದೀವಿ.
1: ಮತ್ತೆ ಅವಾಗ ಏನಾರ ಈ ನರದ ಏನ ತೊಂದರೆ ಅದು ಏನು ಗೊತ್ತಾಗ್ತದೆ,
0: ಅದನ್ನ ಹೇಳಿದ್ನ. ಸೊ ಅಲ್ಲಿ ನಮ್ಗೆ ಏನಾದ್ರು ರೆಟಿನಲ್ಲಿ ಏನ ಬಾವಿ ಇರ್ಬೋದು ಅಥವಾ ಡಯಾಬಿಟಿಕ್ ರೆಟಿನೋಪತಿ ಇರ್ಬೋದು, ವಯಸ್ಸಿನಿಂದ ಬರುವಂತಹ ಕೆಲವೊಂದು ರೋಗ ಇರ್ತಾವ ಅದು ಇರ್ಬೋದು, ಅಲ್ಲಿ ರೆಟಿನಲ್ಲಿ ಯಾವ್ದಾರ ಬಾವು ಇರ್ಬೋದು, ರೆಟಿನಲ್ಲಿ ಯಾವ್ದಾರ ಟ್ಯೂಮರ್ ಇರ್ಬೋದು, ಇವೆಲ್ಲ ಅದರಿಂದ ನಮ್ಗೆ ಗೊತ್ತಾಗ್ತದೆ.
2: ಕೆಲವೊಂದು ಬೇರೆ ರೋಗಗಳಿಂದ ಮೂತಿಬಿಂದು
0: ಕೆಲವೊಂದು ರೋಗಗಳಿಂದ ಅವ್ರ ಕಾಯಿಲೆ ಬರಲಿ ಸಾಧ್ಯತೆ ಅಥವಾ ಡಯಾಬಿಟಿಸ್ ಇಂದ ಬರ್ತಿರ್ಬೋದು, ಹೈಪರ್ ಟೆನ್ಸ್ ಇಂದ ಬರಬಹುದು ನಮಗೆ, ಪ್ಲಸ್ ಇದೆಲ್ಲ ಎಕ್ಸ್ರೇ ತೋರ್ತಿರ್ತೇವೆ ಅದರಿಂದ ನಮಗೆ ಬರಬಹುದು.
1: ಜಾದವ್ ಅವರೇ
0: ಹೇಳಿ ಸರ್,
1: ಈಗ ಈ ಕಣ್ಣಿನ ಪೊರೆ ಬಂದ ತಕ್ಷಣ ಅಂದ್ರೆ ಒಮ್ಮೆ ಗೊತ್ತಾಗದೆ ಇರಬಹುದು, ಒಬ್ಬರು ಅಲಕ್ಷ್ಯ ಮಾಡ್ತೇವೆ, ಅವಾಗ ಪೂರಾ ಕಣ್ಣಿನ ದೃಷ್ಟಿ ಹೋಗುವಂತ ಸಂಭವ,
0: ಕಣ್ಣಿನ ದೃಷ್ಟಿ ಅಂದ್ರೆ ಅವ್ರಿಗೆ ಗುರುತಾಗಲ್ಲ, ಕಣ್ಣು ಪೂರ್ಣ ಕಾಣದಲ್ಲ ಅವ್ರಿಗೆ, ಏನೂ ಕಾಣದಲ್ಲ. ಅದಕ್ಕೆ ನಾವು ಟೆಂಪರರಿ ಬ್ಲೈಂಡ್ನೆಸ್ ಅಂತೇವೆ, ತಾತ್ಪೂರ್ತಿಕವಾಗಿ ಅಂಧತ್ವರಿಗೆ. ಅಂತ ಹೊತ್ತಿನೊಳಗ ಅವರು ನಮ್ ಕಡೆ ಬಂದ್ರೆ ಅವ್ರಿಗೆ ಗುರುತಾಗ್ತದೆ, ಯಾಕಂದ್ರೆ ಅವ್ರು ಹೆದರ್ಕೊಂಡ್ಬಿಟ್ಟಿರ್ತಾರೆ, ನನ್ನ ಕಣ್ಣು ಹೊತ್ತು ಅಂತಕೊಂಡ್ಬಿಟ್ಟಿರ್ತಾರ. ಸೊ ಅಂತ ಹೊತ್ತಿನೊಳಗೆ ನಾವು ಅವ್ರಿಗೆ ತಿಳುವಳಿಕೆ ಹೇಳಿ ನಿಮ್ ಕಣ್ಣು ಪೂರ್ಣ ಪರಿ ಬಂದದ, ಇದು ತಾತ್ಪೂರ್ತಿಕವಾಗಿರ್ತದೆ, ಇದನ್ನ ನೀವು ಆಪರೇಷನ್ ಮಾಡಿಸಿದ್ರೆ ನಿಮ್ ಕಣ್ಣು ಬರ್ತಾ ಅಂತ ಹೇಳಿ ಧೈರ್ಯ ಮಾಡಿ ಅದನ್ನ ಆಪರೇಷನ್
1: ಮಾಡಿ.
0: ಎಷ್ಟು ಬೇಗ ಅವ್ರು ಆಪರೇಷನ್ ಮಾಡ್ತಾರ ಅಷ್ಟು ಅವ್ರಿಗೆ ಅನುಕೂಲ.
1: ಅಂದ್ರೆ ಸ್ವಲ್ಪ ತೊಂದರೆ ಆದ್ರೂ ಕೂಡ ಆಗಿಂದಾಗೆ ತೋರಿಸೋದು ಬಹಳ ಉತ್ತಮ,
0: ಬಹಳ ಉತ್ತಮ ಸರ್. ಅದಕ್ಕೆ ನಾವು ಇಮ್ಮೆಚೂರ್ ಕ್ಯಾಟರಾಕ್ಟ್ ಅಂತೀವಿ, ಅದು ಅಪಕ್ವಾದಂತದ್ದು. ಈಗಿನ ಪರಿಸ್ಥಿತಿ ಒಳಗೆ ಅಂತ ಪೇಷಂಟ್ ಬೇಗ ಆಪರೇಷನ್ ಮಾಡ್ತೇವೆ, ಯಾಕಂತಾರೆ ಆಪರೇಷನ್ ಚಲೋ ಆಗ್ತದೆ, ಅದರಲ್ಲಿ ಇರುವಂತಹ ಎಲ್ಲಾ ಅಂಗಗಳು ಸ್ಟ್ರಾಂಗ್ ಇರ್ತಾವ. ನಾವೇನ್ ಆಪರೇಷನ್ ಮಾಡೋಕೆ ಯಾವ ಏನು ಡ್ಯಾಮೇಜ್ ಆಗುದಿಲ್ಲ, ವಯಸ್ಸಾದಂಗ ಅದ್ರ ಡ್ಯಾಮೇಜ್ ಹೆಚ್ಚಿಗೆ ಆಗ್ತದೆ.
2: ಒಂದ್ ಮಾತು ಹೇಳ್ತಾರಲ್ಲ, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್.
0: ಎಸ್, ಆ ತರ
2: ಅದಕ್ಕೆ ಆದಷ್ಟು ಬೇಗನೆ ಪೊರೆ ಶುರುವಾದ ತಕ್ಷಣ ಈ ತರ ಒಂದು ಅರ್ಧ ಪೊರೆ ಆದ್ಕೊಳ್ಳೆ ನಾವು ಹೋಗ್ಲಿಕ್ಕೆ ಸಾಧ್ಯ ಆದ್ರೆ ಎರಡು ಕಣ್ಣು ಆಗಿರ್ತದೆ, ಒಂದು ಕಣ್ಣು ಮೊದಲು ಇನ್ನೊಂದು ಕಣ್ಣು
0: ಆಮೇಲೆ.
2: ಶಸ್ತ್ರಚಿಕಿತ್ಸೆ ಮಾಡೋದು ವಿಧಾನ ಹೇಗೆ, ಎರಡು ಕಣ್ಣು ಒಮ್ಮೆಗೆ ಮಾಡ್ತಾರೋ ಹೇಗೆ, ಒಂದು ಬೇರೆ ಮಾಡ್ತಾರೋ?
0: ನಾರ್ಮಲಿ ಒಂದೊಂದು ಕಣ್ಣು ಬೇರೆ ಬೇರೆ ಮಾಡ್ತೇವೆ, ಎರಡು ಕಣ್ಣೇ ನಾವು ಮಾಡೋದಿಲ್ಲ ಸರ್. ಒಂದು ಕಣ್ಣು ಮೊದಲು ಮಾಡ್ತೇವೆ, ಆಮೇಲೆ ಒಂದ್ ಎರಡು ದಿವಸ ಬಿಟ್ಟು ಮತ್ತೊಂದು ಕಣ್ಣು ಮಾಡೋದು, ಇವನ್ ನೆಕ್ಸ್ಟ್ ಏನು ಮಾಡಬಹುದು. ಏನಾಗಲ್ಲ,
2: ಈಗ ಸಾಕಷ್ಟು ಬದಲಾವಣೆ
0: ಆಗಿದೆ, ಈಗ ಬೇರೆ ಬೇರೆ ರೀತಿಯ ಲೆನ್ಸ್ ಗಳು ಬಂದಾವೆ, ಇಂಪೋರ್ಟೆಡ್ ಲೆನ್ಸ್, ಇಂಡಿಯನ್ ಲೆನ್ಸ್, ಇನ್ನು ನಮ್ಮ ಭಾರತದಲ್ಲಿ ಬೇಕಾದಷ್ಟು ಲೆನ್ಸ್ ಚೆನ್ನಾಗಿ ಬರ್ತಾ ಇದಾವೆ. ಅವ್ನ ಹಾಕಿದ್ರೆ ಆಲ್ಮೋಸ್ಟ್ 6x6 ಅಂದ್ರೆ ಪೂರ್ಣ ಮೊದ್ಲು ಹಂಗೆ ಓದ್ತಾರೆ ಹಂಗೆ ಓದ್ತಾರೆ, ಈಗ ದೂರಿಂದ ಆತು ಸಮೀಪದ ಆತು.
2: ಆಮೇಲೆ ಈಗ ಶಸ್ತ್ರಚಿಕಿತ್ಸೆ ಕೂಡ ಸರಳವಾಗಿ,
0: ಬಹಳ ಸರಳ,
2: ಒಂದು 15 ನಿಮಿಷ ಮುಗಿಸ್ಬಿಡ್ತೀವಿ,
0: 15 ನಿಮಿಷ ಮುಗಿದೋಗ್ಬಿಡ್ತು ಸರ್. ಅಷ್ಟು ಸರಳ ಆಗಿ ಮೊದಲು ನಾವೆಲ್ಲ ಇಂಜೆಕ್ಷನ್ ಮಾಡ್ತಿದ್ವಿ, ಕೊಯ್ತಿದ್ವಿ, ಆಮೇಲೆ ಹೊಲಿಗೆ ಹಾಕ್ತಿದ್ವಿ, ಐದು ಹೊಲಿಗೆ, ಅದೆಲ್ಲ ಇಲ್ಲಿಗ
2: ಕಣ್ಣಿಗೆ ಯಾವ ತೊಂದರೆ,
0: ಯಾವ ತೊಂದರೆ ಕಣ್ಣಲ್ಲಿ ನಮಗೆ ಇಂಜೆಕ್ಷನ್ ಸೇಕೆ ಮಾಡೋದಿಲ್ಲ,
2: ಆಪರೇಷನ್
0: ಅನಸ್ಥೀಷಿಯಾ ಡ್ರಾಪ್ಸ್ ಹಾಕ್ತೇವೆ.
2: ಓಕೆ,
0: ಅನಸ್ಥೀಷಿಯಾ ಡ್ರಾಪ್ಸ್ ಕೇವಲ 1.2 mm ಒಂದು ರಂಧ್ರದಿಂದ ಆ ಕಣ್ಣಿನ ಪೊರೆಯನ್ನು ತೆಗೆದು ಮತ್ತೆ ಅದೇ ಜಾಗದಿಂದ
2: ಮಸೂರು ಹಾಕ್ತೇವೆ,
0: ಆ ಫೋರ್ಡೇಬಲ್ ಲೆನ್ಸ್ ಅಂತ ಹೇಳಿ ಅಷ್ಟು ಅದು ಸುದ್ದಿ ಮಾಡಿ ಅದರಲ್ಲಿ ಹಾಕ್ತಾರೆ ಒಳಗಡೆ, ಅದಕ್ಕೆ ಫೋರ್ಡೇಬಲ್ ಲೆನ್ಸ್ ಅಂತಾರೆ. ಆ ರೀತಿ ಅಂತ ಅಡ್ವಾನ್ಸ್ ಟೆಕ್ನಿಕ್ ಬಂದದ ಈಗ. ಸೊ ಹಿಂಗೆ 15 ನಿಮಿಷ ಆಪರೇಷನ್ ಮುಗಿದೋಗ್ತದೆ, ಅದನ್ನು ಈ ಆಪರೇಷನ್ ನಮ್ಮ ದವಾಖಾನೆಯಲ್ಲಿ ನಡೀತಾ ಇದೆ. ಈಗ
2: ಡಾಕ್ಟರ್ ಅಶೋಕ್ ಜಾಧವ್ ಅವರೇ, ಬಹಳ ವಿಸ್ತೃತವಾಗಿ ಚರ್ಚೆ ಮಾಡಿದ್ವಿ, ಬಹಳ ಸಂತೋಷ ಆಯಿತು. ಅಗರ್ವಾಲ್ ಕಣ್ಣಿನ ಆಸ್ಪತ್ರೆ ಒಳಗೆ ತಾವು ತಜ್ಞ ವೈದ್ಯರಿದ್ದೀರಿ, ಈ ಒಂದು ಕಣ್ಣಿನ ಪೊರೆ ಮೋತಿಬಿಂದು ಶಸ್ತ್ರಚಿಕಿತ್ಸೆ ಎಷ್ಟು ಅವಶ್ಯಕತೆ ಅದ, ಮತ್ತೆ ನಮ್ಮ ಇರುವಂತಹ ತಪ್ಪು ಕಲ್ಪನೆಗಳು ಹೇಗಿದೆ, ಆಮೇಲೆ ಮುಖ್ಯವಾಗಿ ಅದು ಮೊದಲನೇ ಗೊತ್ತಾದ್ರೆ ಹೇಗೆ ನಾವು ಮುಂದೆ ಆಗುವಂತಹ ತೊಂದರೆಗಳಿಂದ ತಪ್ಪಿಸ್ಕೋಬಹುದು. ಆಮೇಲೆ ಕಣ್ಣು ಬಹಳ ಅಮೂಲ್ಯವಾಗಿರುವಂತಹದ್ದು, ಯಾಕಂದ್ರೆ ಇವತ್ತು ಓದದೇ ಇರುವಂತಹವ್ರು, ಟಿವಿ ನೋಡದೇ ಇರುವಂತವರು, ಎಲ್ಲರೂ ಏನರ ಒಂದು ಕೆಲಸದಲ್ಲಿದ್ದೇ ಇರ್ತಾರೆ, ಅವರಿಗೆ ಕಣ್ಣು ಬಹಳ ಒಂದು ಅಮೂಲ್ಯವಾದ ಅಂಗ, ಅದು ಬೆಳಕು ಅಷ್ಟೇ ಅಲ್ಲ ಮತ್ತು ಇನ್ನೊಬ್ಬರಿಗೆ ಬೆಳಕು ನೀಡುವಂತಹ ಒಂದು ಬೆಳಕು. ಆ ನಿಟ್ಟಿನೊಳಗೆ ಇವತ್ತು ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಬಗ್ಗೆ ತಮ್ಮ ವಿಸ್ತೃತವಾದ ಅನುಭವ ಹಿನ್ನೆಲೆಯೊಳಗೆ ಬಹಳ ಒಳ್ಳೆ ಮಾಹಿತಿ ನೀಡಿದಿರಿ. ನಮ್ಮೆಲ್ಲ ಆತ್ಮೀಯ ಬಾಂಧವರಿಗೆ ಹೇಳೋಣಂತೆ, ಕಣ್ಣು ಬಹಳ ಅಮೂಲ್ಯವಾದಂತದ್ದು, ಕಣ್ಣಿನ ಪೊರೆ ಏನಾದರೂ ಆದರೆ ತಜ್ಞ ವೈದ್ಯರನ್ನು ಆಗಾಗ ಸಂಪರ್ಕಿಸಿ, ಯಾಕಂದ್ರೆ ತಜ್ಞ ವೈದ್ಯರಿಗೆ ಸಾಕಷ್ಟು ಕೊರತೆ ಇಲ್ಲ, ಆಸ್ಪತ್ರೆಗಳು ಬಹಳ ಇದೆ, ತಜ್ಞ ವೈದ್ಯರು ಸಾಕಷ್ಟು ಇದ್ದಾರೆ, ಹಾಗೆ ತಜ್ಞ ವೈದ್ಯರು ಇರುವಂತಹ ಒಂದು ಆಸ್ಪತ್ರೆಗಳು ಕೂಡ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳು ಬಹಳ ಇದೆ. ಒಂದು ಆಸ್ಪತ್ರೆಯನ್ನು ಭೇಟಿಯಾಗಿ ತಮ್ಮ ಕಣ್ಣಿನ ತಪಾಸಣೆ ಮಾಡಿಸಿಕೊಳ್ಳಿ, ಕ್ಯಾಟ್ರಾಕ್ಟ್ ಇದ್ರೆ ಅಥವಾ ಮೋತಿಬಿಂದು ಇದ್ರೆ ಖಂಡಿತವಾಗಿ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡು ಆರಾಮಾಗಿ ಕಣ್ಣಿನಲ್ಲಿ ಬೆಳಕು ತೆಗೆದುಕೊಳ್ಳಿ, ಜೀವನ ಬೆಳಕು ಮಾಡಿಕೊಳ್ಳಿ ಅಂತ ಹಾರೈಸುತ್ತೀವಿ. ನಮ್ಮ ಎಲ್ಲ ಆತ್ಮೀಯ ಕೇಳುವ ಪರವಾಗಿ ಋತುವರ್ಗ ಧನ್ಯವಾದಗಳು, ಅಭಿನಂದನೆಗಳು. ಡಾಕ್ಟರ್ ಅಶೋಕ್ ಜಾಧವ್ ಅವರೇ ನಮಸ್ಕಾರ.
0: ನಮಸ್ಕಾರ ಸರ್, ಧನ್ಯವಾದಗಳು.

ಇದುವರೆಗೆ ಜೀವನ ಬೆಳಕು ಕಣ್ಣಿನ ಆರೋಗ್ಯ ಕುರಿತು ಕಾರ್ಯಕ್ರಮ ಸರಣಿಯಲ್ಲಿ ಕಣ್ಣಿನ ಪೊರೆ ಹಾಗೂ ಚಿಕಿತ್ಸೆ ಕುರಿತು ಡಾ ಅಶೋಕ್ ಜಾಧವ್ ಅವರೊಂದಿಗೆ ಸಂದರ್ಶನ.

0: ಸಂದರ್ಶನ ಕೇಳುತ್ತಿದ್ದೀರಿ. ಸಂದರ್ಶನದಲ್ಲಿ ಭಾಗವಹಿಸಿದವರು ಡಾ ಬಸುಬೇವಿನ್ ಗಿಡದ್, ಶರಣಬಸವ ಚೋಳಿನ್. ಇದು ಇಂದಿನ ಅಗರ್ವಾಲ್ಸ್ ಐ ಹಾಸ್ಪಿಟಲ್ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಜೀವನ ಬೆಳಕು. ನಿರ್ಮಾಣ ಶರಣಬಸವ ಚೋಳಿನ್. ಪ್ರಸ್ತುತಿ ಹಾಗೂ ನೆರವು ಸುಮಾ ಸುರೇಶ್.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಧಾರವಾಡ.
2: ನಿಮಗೆ ಕಣ್ಣಿನ ತೊಂದರೆ ಇದೆಯೇ?
1: ಇಂದೇ ಭೇಟಿ ನೀಡಿ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ ಧಾರವಾಡ.
2: ಕ್ಲಿನಿಕಲ್ ಆವಿಷ್ಕಾರಗಳಿಗೆ ಸಾಟಿ ಇಲ್ಲದ ಗ್ರಾಹಕ ಅನುಭವಕ್ಕೆ ಹೆಸರುವಾಸಿಯಾಗಿದೆ
1: ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಧಾರವಾಡ.
2: ಕಣ್ಣಿನ ಪೊರೆ, ಗ್ಲುಕೋಮಾ, ರೆಟಿನಾ, ಕಾರ್ನಿಯಾ, ಮೆಳ್ಳಗನ್ನು, ಡಯಾಬಿಟಿಕ್ ರೆಟಿನೋಪತಿ,
1: ಹೈಪರ್ ಟೆನ್ಷನ್ ರೆಟಿನೋಪತಿ ಇವೆಲ್ಲವುಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನ ಚಿಕಿತ್ಸೆ ಲಭ್ಯ.
2: ಹಿರಿಯ ನಾಗರಿಕರಿಗೆ ಉಚಿತ ಕಣ್ಣಿನ ತಪಾಸಣೆ.
1: ಇತರರಿಗೆ ಶೇಕಡ 50% ರಿಯಾಯಿತಿ.
2: ಸಂಪರ್ಕಿಸಿ
1: ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ, ಬಿಆರ್ಟಿಎಸ್ ಬಸ್ ಸ್ಟಾಪ್ ಎದುರಿಗೆ, ಜುಬ್ಲಿ ಸರ್ಕಲ್, ಧಾರವಾಡ.
2: ಮೊಬೈಲ್
1: 9594924196
2: 9594924196.
0: ಮುಂದಿನ ವಾರ ಡಾಕ್ಟರ್ ಅಶೋಕ್ ಬಿ ಜಾದವ್ ಅವರಿಂದ ಕಣ್ಣಿನ ಪೊರೆ ಹಾಗೂ ಚಿಕಿತ್ಸೆ ಕುರಿತು ಎರಡನೇ ಭಾಗ ಪ್ರಸಾರವಾಗಲಿದೆ.

0: ಆಕಾಶವಾಣಿ ಧಾರವಾಡ. ಕೇಳುಗರೆ, ಸಮಯ ಹೊಂದಿಸಿಕೊಳ್ಳಿ. ಸರಿಯಾಗಿ 7:30:05.
1: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
2: ವಿದೇಶದಲ್ಲಿರುವ ನಿಮ್ಮವರ ಆರೋಗ್ಯದ ಕಾಳಜಿಗೆ ಅಂಚೆ ಇಲಾಖೆಯ ವಿಶ್ವಾಸಾರ್ಹ ಬೆಂಬಲ. ಆಯುರ್ವೇದ, ಹೋಮಿಯೋಪತಿ ಸೇರಿದಂತೆ ವಿವಿಧ ಔಷಧಿಗಳನ್ನು 150+ ದೇಶಗಳಿಗೆ ಸುಲಭವಾಗಿ ಹಾಗೂ ಕೈಗೆಟುಕುವ ದರದಲ್ಲಿ ಕಳುಹಿಸಬಹುದು. ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಮತ್ತು ಔಷಧಿ ಬಿಲ್ ನೀಡಿದರೆ ಸಾಕು,
1: ಹೆಡ್ ಪೋಸ್ಟ್ ಆಫೀಸ್ಗೆ ಹೋಗುವ ಅಗತ್ಯವಿಲ್ಲ. ನಿಮ್ಮ ಸಮೀಪದ ಅಂಚೆ ಕಚೇರಿಯಲ್ಲೇ ಬುಕಿಂಗ್ ಸೌಲಭ್ಯ ಲಭ್ಯ. ದರಗಳ ವಿವರಕ್ಕಾಗಿ ಡಾಕ್ ಸೇವಾ ಆಪ್ ಪರಿಶೀಲಿಸಿ.
3: ಶ್ರೀ ಮೃತ್ಯುಂಜಯ ಮರೋಳ್ ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿ ಡೆವಲಪರ್ಸ್ ಅರ್ಪಿಸುವ ಹೂವು ಬಳ್ಳಿಯ ಮೇಳ June 26, 27, 28 ಮುಂಜಾನೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ. ಹೊಸ ಮನೆಗಳು, ಹೊಸ ಅಂಗಡಿಗಳು ಹಾಗೂ ಬಾಡಿಗೆ ಬರುವಂತಹ ವಾಣಿಜ್ಯ ಆಸ್ತಿಗಳ ಮಾರಾಟ ಮೇಳವಿದು. ಸ್ಥಳ: ಯಶಸ್ವಿ ಎನ್ಕ್ಲೇವ್, ಕುಮಾರ್ ಪಾರ್ಕ್, ಗೋಕುಲ್ ರಸ್ತೆ, ಹುಬ್ಬಳ್ಳಿ. ಅಂಗಡಿಗಳನ್ನು ಖರೀದಿಸುವ ಗ್ರಾಹಕರಿಗೆ 5 ವರ್ಷಗಳವರೆಗೆ ಯಶಸ್ವಿ ಡೆವಲಪರ್ಸ್ ವತಿಯಿಂದ ಕಡ್ಡಾಯ ಬಾಡಿಗೆ ನೀಡುವ ಖಾತರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
4: 9848112323
3: ಅಥವಾ
4: 7353112323.
3: ಸಾಲ ಸೌಲಭ್ಯ: SBI, ಕೆನರಾ ಬ್ಯಾಂಕ್, ಹುಬ್ಬಳ್ಳಿ ಅರ್ಬನ್ ಬ್ಯಾಂಕ್. ಷರತ್ತುಗಳು ಅನ್ವಯ.
5: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
6: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
5: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
6: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
5: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
0: ಕೇಳಿದ್ರಿ, ಇಂದು ಸಾಯಂಕಾಲ 5:10 ನವದೆಹಲಿಯ ವಿಜ್ಞಾನ ಭವನದಲ್ಲಿ ನಡೆಯಲಿರುವ ವಿಕಸಿತ್ ಭಾರತ್ ರೋಜ್ಗಾರ್ ಮೇಳ 2026 ನೇರ ಪ್ರಸಾರದಲ್ಲಿ ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಭಾಗವಹಿಸಲಿದ್ದಾರೆ.

12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟೀಯ ಯೋಗ ದಿವಸದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಮಹತ್ವ ಕುರಿತು ಹಾಸನದ ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾ ಎಸ್ ಎ ನಿತಿನ್ ಅವರೊಡನೆ ಸಂದರ್ಶನ.

0: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇನ್ನು ಮುಂದೆ 7:35 ಕನ್ನಡದಲ್ಲಿ ವಾರ್ತೆ ಕೇಳುವಿರಿ. ಬೆಂಗಳೂರು ಕೇಂದ್ರದಿಂದ
1: ಇನ್ನು ಮುಂದೆ ಜಾಹೀರಾತು, ನಂತರ 7:35 ವಾರ್ತೆಗಳನ್ನು ಕೇಳುವಿರಿ.
2: ಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
3: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
2: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ UGC ರೆಕಗ್ನೈಸ್ಡ್ ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
3: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
2: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
3: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
2: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಮಧ್ಯಪ್ರದೇಶದ ಓಂಕಾರೇಶ್ವರದಲ್ಲಿಂದು ನಡೆಯಲಿರುವ ಅಂತಾರಾಷ್ಟೀಯ ಸಿಕಲ್ ಸೆಲ್ ದಿನಾಚರಣೆಯಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಭಾಗಿ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ಉದ್ಯೋಗ ಯೋಜನೆಯಡಿ ಇಂದು ಪ್ರಧಾನಿ ಅವರಿಂದ ಪ್ರೋತ್ಸಾಹ ಧನ ವಿತರಣೆ. ಭಾರತ ನಾವೀನ್ಯತೆ ಮತ್ತು ತಂತ್ರಜ್ಞಾನದ ಜಾಗತಿಕ ಕೇಂದ್ರ, ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. ನೀಟ್ ಯುಜಿ ಮರುಪರೀಕ್ಷಾ ಸಿದ್ದತೆಗಳ ಕುರಿತು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆ. ಎಫ್ಐಎಚ್ ವುಮೆನ್ಸ್ ನೇಷನ್ ಕಪ್ ಉರುಗ್ವೆಯನ್ನು 3-2 ಅಂತರದಿಂದ ಪರಾಭವಗೊಳಿಸಿದ ಭಾರತಕ್ಕೆ ಎ ಗುಂಪಿನಲ್ಲಿ ಅಗ್ರಸ್ಥಾನ. ವಾರ್ತೆಗಳ ವಿವರ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಮಧ್ಯಪ್ರದೇಶದ ಓಂಕಾರೇಶ್ವರದಲ್ಲಿ ಅಂತಾರಾಷ್ಟೀಯ ಸಿಕಲ್ ಸೆಲ್ ದಿನದ ಅಂಗವಾಗಿ ನಡೆಯುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ನಂತರ ಅವರು ಒಡಿಶಾದ ರಾಯ್ ರಂಗಪುರಕ್ಕೆ ಭೇಟಿಯನ್ನು ನೀಡಲಿದ್ದು ಹಲವು ಅಭಿವೃದ್ದಿ ಯೋಜನೆಗಳನ್ನು ಉದ್ಘಾಟನೆ ಮಾಡಲಿದ್ದಾರೆ. ಇವುಗಳಲ್ಲಿ ಏಮ್ಸ್ ಭುವನೇಶ್ವರದ ಆಯೋಜನೆ ಮಾಡಿರುವಂತಹ ವೈದ್ಯಕೀಯ ಶಿಬಿರ, ಗಣಿಗಾರಿಕೆ ಪೀಡಿತ ಹಳ್ಳಿಗಳಿಗೆ ಬೃಹತ್ ಗ್ರಾಮೀಣ ನೀರು ಸರಬರಾಜು ಯೋಜನೆ, ಬ್ರಹ್ಮಕುಮಾರಿ ಅವರ ಮಾತೃಶಕ್ತಿ ಭವನ ಮತ್ತು ವಿಶೇಷ ಸರ್ಕ್ಯೂಟ್ ಹೌಸ್ ಸೇರಿವೆ. ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಲೇಹ್ನಲ್ಲಿ ನಡೆಯಲಿರುವಂತಹ ಕಾರ್ಯಕ್ರಮದಲ್ಲಿ ಇಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಭಾಗಿಯಾಗಲಿದ್ದಾರೆ. ಲಡಾಖ್ನಲ್ಲಿ 3 ದಿನಗಳ ಪ್ರವಾಸದಲ್ಲಿರುವ ಅವರು ಲೇಹ್ನಲ್ಲಿ ನಡೆಯುವ ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ಉಪರಾಷ್ಟಪತಿಯವರು ಈ ತಿಂಗಳ 21ರವರೆಗೆ ಕೇಂದ್ರಾಡಳಿತ ಪ್ರದೇಶದಲ್ಲಿ ಇರಲಿದ್ದು ಇದು ಲಡಾಖ್ಗೆ ಅವರ ಮೊದಲ ಅಧಿಕೃತ ಭೇಟಿಯಾಗಿದೆ. ಈ ಸಮಯದಲ್ಲಿ ಅವರು ಜೂನ್ 20ರಂದು ಲುಕುಂಗ್ ಗ್ರಾಮಕ್ಕೆ ಪ್ರಯಾಣ ಮಾಡಲಿದ್ದಾರೆ. ಅಲ್ಲಿ ಅವರು ಸ್ಥಳೀಯ ಸ್ವಸಹಾಯ ಗುಂಪುಗಳ ಜೊತೆಗೆ ಸಂವಾದವನ್ನು ಕೂಡ ನಡೆಸಲಿದ್ದಾರೆ. ಅವರು ವೈಬ್ರೆಂಟ್ ವಿಲೇಜಸ್ ಕಾರ್ಯಕ್ರಮದ ಅಡಿಯಲ್ಲಿ ಗಡಿ ಪ್ರದೇಶದಲ್ಲಿ ಕೈಗೊಳ್ಳಲಾಗುತ್ತಿರುವಂತಹ ಹಲವು ಅಭಿವೃದ್ದಿ ಉಪಕ್ರಮಗಳನ್ನು ವೀಕ್ಷಿಸಲಿದ್ದು ನಂತರ ಉಪರಾಷ್ಟಪತಿಗಳು ಯುದ್ದ ಸ್ಮಾರಕದಲ್ಲಿ ಗೌರವ ನಮನ ಸಲ್ಲಿಸಲಿದ್ದಾರೆ. ಜೂನ್ 21ರಂದು ಉಪರಾಷ್ಟಪತಿಯವರು ಲೇಹ್ನಲ್ಲಿ ನಡೆಯುವ ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಯುವಕರು, ಸಶಸ್ತ್ರ ಪಡೆಗಳ ಸಿಬ್ಬಂದಿ ಮತ್ತು ವಿವಿಧ ಸಂಸ್ಥೆಗಳ ಸದಸ್ಯರು ಯೋಗದ ಮೂಲಕ ಸಮಗ್ರ ಆರೋಗ್ಯ ಮತ್ತು ಯೋಗಕ್ಷೇಮದ ಸಂದೇಶವನ್ನು ಸಾರಲು ಭಾಗಿಯಾಗಲಿದ್ದಾರೆ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ಉದ್ಯೋಗ ಯೋಜನೆ ಅಡಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂದು ನವದೆಹಲಿಯಲ್ಲಿ 2,400 ಕೋಟಿ ರೂಪಾಯಿ ಪ್ರೋತ್ಸಾಹಧನವನ್ನು ವಿತರಣೆ ಮಾಡಲಿದ್ದಾರೆ. ಈ ಯೋಜನೆ ಕುರಿತು ನವದೆಹಲಿಯಲ್ಲಿ ಸುದ್ದಿಗಾರರಿಗೆ ಮಾಹಿತಿ ನೀಡಿದ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ, ಕಳೆದ ವರ್ಷದ ಆಗಸ್ಟ್ನಿಂದ ಇಲ್ಲಿಯವರೆಗೆ 63,000ಕ್ಕೂ ಹೆಚ್ಚು ಉದ್ಯೋಗಿಗಳನ್ನು ಪಿಎಂ ವಿಬಿಆರ್ವೈ ಯೋಜನೆಯಡಿ ಔಪಚಾರಿಕ ಉದ್ಯೋಗ ವಲಯಕ್ಕೆ ಸೇರ್ಪಡೆಗೊಳಿಸಲಾಗಿದೆ. ಇವರಲ್ಲಿ ಸುಮಾರು 30% ಮಹಿಳೆಯರು ಆಗಿದ್ದಾರೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯಡಿ ಪ್ರೋತ್ಸಾಹಧನ ಪಡೆದಿರುವ ಸಂಸ್ಥೆಗಳಲ್ಲಿ 80%ಕ್ಕೂ ಹೆಚ್ಚು ಸಂಸ್ಥೆಗಳು 25ಕ್ಕಿಂತ ಕಡಿಮೆ ಕಾರ್ಮಿಕರನ್ನು ಹೊಂದಿರುವ ಸಣ್ಣ ಉದ್ಯಮಗಳಾಗಿವೆ. ಮೊದಲ ಸರ್ಕಾರಿ ಉದ್ಯೋಗವನ್ನು ಪಡೆಯುವ ಯುವ ಜನರಿಗೆ

0: 15 ಸಾವಿರ ರೂಪಾಯಿವರೆಗೆ ಪ್ರೋತ್ಸಾಹ ಧನವನ್ನು ಎರಡು ಕಂತುಗಳಲ್ಲಿ ನೀಡಲಾಗುವುದು ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಈ ಕಾರ್ಯಕ್ರಮದ ವೇಳೆ 15 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳ ಖಾತೆಗಳಿಗೆ ನೇರ ಹಣ ವರ್ಗಾವಣೆ ಮೂಲಕ ಪ್ರೋತ್ಸಾಹಧನ ಜಮಾ ಮಾಡಲಾಗುವುದು ಎಂದು ಸಚಿವ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ. ಪ್ಯಾರಿಸ್ನಲ್ಲಿ ನಡೆದಂತಹ ವಿವಾಟೆಕ್ 2026ರಲ್ಲಿ ಭಾರತವನ್ನು ನಾವೀನ್ಯತೆ ಮತ್ತು ತಂತ್ರಜ್ಞಾನದ ಜಾಗತಿಕ ಕೇಂದ್ರವಾಗಿ ಪ್ರಧಾನಿ ನರೇಂದ್ರ ಮೋದಿ ಪ್ರಸ್ತುತಪಡಿಸಿದ್ದಾರೆ. ಪ್ಯಾರಿಸ್ನಲ್ಲಿ ನಡೆದಂತಹ ವಿವಾಟೆಕ್ 2026 ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತವನ್ನು ನಾವೀನ್ಯತೆ ಮತ್ತು ತಂತ್ರಜ್ಞಾನದ ಜಾಗತಿಕ ಕೇಂದ್ರ ಬಿಂದುವಾಗಿ ಬಿಂಬಿಸಿದ್ದಾರೆ. ಕಳೆದ ದಶಕದಲ್ಲಿ ಭಾರತವು ತಂತ್ರಜ್ಞಾನದಿಂದ ನಡೆಸಲ್ಪಡುವಂತಹ ಪರಿವರ್ತನೆಯ ಮೂಲಕ ಸಾಗುತ್ತಿದೆ. ಭಾರತವು ಆರ್ಥಿಕ ಸೇರ್ಪಡೆ, ಶಿಕ್ಷಣ, ಟೆಲಿಮೆಡಿಸಿನ್, ಕೃಷಿ ಮತ್ತು ಇನ್ನೂ ಇತರ ಕ್ಷೇತ್ರಗಳಲ್ಲಿ ತಂತ್ರಜ್ಞಾನವನ್ನು ಬೃಹತ್ ಪ್ರಮಾಣದಲ್ಲಿ ಬಳಸುತ್ತಿದೆ ಎಂದು ಹೇಳಿದ್ದಾರೆ. ಭಾರತವು ವಿಶ್ವದ ಅತಿದೊಡ್ಡ ಡಿಜಿಟಲ್ ಗುರುತಿನ ವ್ಯವಸ್ಥೆ ಮತ್ತು ವಿಶ್ವದ ಅತಿದೊಡ್ಡ ಡಿಜಿಟಲ್ ಪಾವತಿ ವೇದಿಕೆಯನ್ನು ರಚಿಸಿದೆ. ತಂತ್ರಜ್ಞಾನವು ಪ್ರಜಾಪ್ರಭುತ್ವೀಕರಣಗೊಂಡಾಗ ಮಾತ್ರ ಪ್ರಗತಿಗೆ ಕಾರಣವಾಗಬಹುದು. ಈ ಅಸ್ತವ್ಯಸ್ತತೆಯ ಯುಗದಲ್ಲಿ ತಂತ್ರಜ್ಞಾನವು ಎಲ್ಲರಿಗೂ ತಲುಪಬೇಕು ಎಂದು ಭಾರತ ನಂಬುತ್ತದೆ. ಜಾಗತಿಕ ನಾವೀನ್ಯಕಾರರು ಭಾರತದ ಜೊತೆಗೆ ಕೆಲಸ ಮಾಡುವ ಮೂಲಕ ಎಲ್ಲರಿಗೂ ಸೇವೆ ತಲುಪಿಸಬೇಕೆಂದು ಅವರು ಒತ್ತಾಯಿಸಿದ್ದಾರೆ. ಎರಡೂ ದೇಶಗಳ ನಡುವಿನ ಆರ್ಥಿಕ ಮತ್ತು ತಾಂತ್ರಿಕ ಸಹಕಾರವನ್ನು ಗಾಢವಾಗಿಸಲು ಅವರು ಪ್ರಮುಖ ಫ್ರೆಂಚ್ ವ್ಯಾಪಾರ ನಾಯಕರೊಂದಿಗೆ ಸಭೆಗಳನ್ನು ಕೂಡ ನಡೆಸಿದರು. ಹಣಕಾಸು, ಶಿಕ್ಷಣ, ಆರೋಗ್ಯ, ರಕ್ಷಣೆ ಮತ್ತು ಕೃಷಿಯಂತಹ ಕ್ಷೇತ್ರಗಳಲ್ಲಿ ಭಾರತದ ತ್ವರಿತ ಡಿಜಿಟಲ್ ರೂಪಾಂತರ ಮಹತ್ತರ ಪ್ರಭಾವವನ್ನು ಬೀರಿದೆ. ಯುಪಿಐ ಈಗ ವಿಶ್ವದ ನೈಜ ಸಮಯದ ಡಿಜಿಟಲ್ ವಹಿವಾಟುಗಳಲ್ಲಿ ಅರ್ಧದಷ್ಟು ಪಾಲನ್ನು ಹೊಂದಿದ್ದು ಫ್ರಾನ್ಸ್ನಲ್ಲಿಯೂ ಲಭ್ಯವಿದೆ ಎಂದು ಅವರು ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ನೀಟ್ ಯುಜಿ ಮರುಪರೀಕ್ಷಾ ಸಿದ್ಧತೆಗಳ ಕುರಿತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಯಿತು. ಭಾನುವಾರ ನಡೆಯಲಿರುವಂತಹ ನೀಟ್ ಯುಜಿ ಮರುಪರೀಕ್ಷಾ ಸಿದ್ಧತೆಗಳನ್ನು ನಿರ್ವಹಿಸಲು ಉನ್ನತ ಮಟ್ಟದ ಸಭೆಯಲ್ಲಿ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಸಮಗ್ರತೆ, ಪಾರದರ್ಶಕತೆ ಮತ್ತು ದಕ್ಷತೆಯ ಅತ್ಯುನ್ನತ ಗುಣಮಟ್ಟವನ್ನು ಕಾಯ್ದುಕೊಳ್ಳುವ ಅಗತ್ಯವನ್ನು ಸಚಿವರು ಹೇಳಿದ್ದಾರೆ. ಮರುಪರೀಕ್ಷೆಯನ್ನು ಮುಕ್ತ ಮತ್ತು ನ್ಯಾಯಯುತವಾಗಿ ನಡೆಸಲು ಅಗತ್ಯವಿರುವಂತಹ ಎಲ್ಲಾ ವ್ಯವಸ್ಥೆಗಳನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಜಾಗರೂಕರಾಗಿ ಇರಲು ಎಲ್ಲಾ ಸಂಬಂಧಿತ ಅಧಿಕಾರಿಗಳಿಗೆ ಅವರು ನಿರ್ದೇಶನ ನೀಡಿದ್ದಾರೆ. ಸಭೆಯಲ್ಲಿ ಅಭ್ಯರ್ಥಿಗಳು ಒತ್ತಡರಹಿತ ವಾತಾವರಣದಲ್ಲಿ ಪರೀಕ್ಷೆಗೆ ಹಾಜರಾಗಲು ಅನುವು ಮಾಡಿಕೊಡಲು ಸರಿಯಾದ ಆಸನ ವ್ಯವಸ್ಥೆ ಮತ್ತು ಕುಡಿಯುವ ನೀರು ಸೇರಿದಂತೆ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚನೆ ನೀಡಲಾಯಿತು. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು, ಕೇಂದ್ರ ಅನುದಾನಿತ ಸಂಸ್ಥೆಗಳು ಮತ್ತು ಉನ್ನತ ಶಿಕ್ಷಣ ಸಂಸ್ಥೆಗಳ ಪ್ರತಿನಿಧಿಗಳು ಮರುಪರೀಕ್ಷೆಯನ್ನು ಸುಗಮ ಮತ್ತು ಪಾರದರ್ಶಕವಾಗಿ ನಡೆಸಲು ಸಂಪೂರ್ಣ ಸಹಕಾರವನ್ನು, ಭರವಸೆಯನ್ನು ನೀಡಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ನಾಳೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತನ್ನು ಬಿಡುಗಡೆ ಮಾಡಲಿದ್ದಾರೆ. ದೇಶದಾದ್ಯಂತ 9.44 ಕೋಟಿಗೂ ಹೆಚ್ಚು ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ಕೋಟಿ ರೂಪಾಯಿಗಳನ್ನು ನೇರವಾಗಿ ವರ್ಗಾವಣೆ ಮಾಡಲಾಗುವುದು. 2.18 ಕೋಟಿಗೂ ಹೆಚ್ಚು ಮಹಿಳಾ ರೈತರು ಸಹ ಈ ಕಂತಿನ ಪ್ರಯೋಜನ ಪಡೆಯುತ್ತಾರೆ. ಈ ಬಿಡುಗಡೆಯೊಂದಿಗೆ 2019ರ ಫೆಬ್ರವರಿಯಿಂದ ಪ್ರಾರಂಭವಾದಾಗಿನಿಂದ ಪಿಎಂ ಕಿಸಾನ್ ಯೋಜನೆಯಡಿಯಲ್ಲಿ ಒಟ್ಟು ವಿತರಣೆ 4.46 ಲಕ್ಷ ಕೋಟಿ ರೂಪಾಯಿಗಳನ್ನು ಮೀರುತ್ತದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು 4 ರಾಜ್ಯಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಲ್ಲಿ ದ್ವಿದಳ ಧಾನ್ಯಗಳು ಮತ್ತು ಎಣ್ಣೆ ಬೀಜಗಳ ಬೃಹತ್ ಪ್ರಮಾಣದ ಖರೀದಿಗೆ ಅನುಮೋದನೆ ನೀಡಿದ್ದಾರೆ. ತಮಿಳುನಾಡು, ಗುಜರಾತ್, ಉತ್ತರ ಪ್ರದೇಶ ಮತ್ತು ಹರಿಯಾಣದಲ್ಲಿ ಬೆಲೆ ಬೆಂಬಲ ಯೋಜನೆಯಡಿಯಲ್ಲಿ ಖರೀದಿಯನ್ನು ಕೈಗೊಳ್ಳಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. 2026ರ ಬೇಸಿಗೆ ಋತುವಿನ ಅನುಮೋದನೆಗಳ ಅಡಿಯಲ್ಲಿ ಉತ್ತರ ಪ್ರದೇಶವು ಅತಿದೊಡ್ಡ ಫಲಾನುಭವಿಯಾಗಿ ಹೊರಹೊಮ್ಮಿದೆ. ಗುಜರಾತ್ನಲ್ಲಿ 2026ರ ಬೇಸಿಗೆ ಋತುವಿನಲ್ಲಿ 18,850 ಮೆಟ್ರಿಕ್ ಟನ್ ಹೆಸರುಕಾಳಿನ ಖರೀದಿಗೆ ಅನುಮೋದನೆ ನೀಡಲಾಗಿದೆ. 2025-26ರ ರವಿ ಮಾರುಕಟ್ಟೆ ಋತುವಿನ ಅಡಿಯಲ್ಲಿ ತಮಿಳುನಾಡಿಗೆ ಹೆಸರುಕಾಳಿನ ಖರೀದಿ ಮಿತಿಯನ್ನು 885 ಮೆಟ್ರಿಕ್ ಟನ್ಗಳಿಂದ 990 ಮೆಟ್ರಿಕ್ ಟನ್

0: ಸ್ಥಾನಗಳಿಗೆ ಹೆಚ್ಚಿಸಲು ಅನುಮೋದನೆ ನೀಡಲಾಗಿದೆ. ಹಾಗೆ ಹರಿಯಾಣಕ್ಕೂ ಕೂಡ 2026ರ ಬೇಸಿಗೆಯಲ್ಲಿ 2115 ಮೆಟ್ರಿಕ್ ಟನ್ ಹೆಸರು ಕಾಳಿನ ಖರೀದಿಗೆ ಸಚಿವಾಲಯ ಅನುಮೋದನೆ ನೀಡಿದೆ. ನ್ಯೂಜಿಲೆಂಡ್ನಲ್ಲಿ ನಡೆದಂತಹ ಎಫ್ಐಎಚ್ ವುಮೆನ್ಸ್ ನೇಷನ್ ಕಪ್ ಹಾಕಿಯಲ್ಲಿ ಭಾರತ ಉರುಗ್ವೆಯನ್ನು 3-2 ಅಂತರದಿಂದ ಸೋಲಿಸಿ ಸತತ ಮೂರನೇ ಗೆಲುವನ್ನು ದಾಖಲಿಸಿ ಪೂಲ್ ಎ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಗಳಿಸಿದೆ. ಆರಂಭಿಕ ಗೋಲು ಬಿಟ್ಟುಕೊಟ್ಟ ನಂತರ ದೀಪಿಕಾ 2 ಗೋಲನ್ನು ಗಳಿಸಿದರು. ಜೊತೆಗೆ ದೀಪಿಕಾ ಸುರೆಂಗ್ ಮತ್ತೊಂದು ಗೋಲು ಗಳಿಸುವ ಮೂಲಕ ಭಾರತವು ಬಲವಾದ ಪುನರಾಗಮವನ್ನು ಕಂಡಿತು. 13ನೇ ನಿಮಿಷದಲ್ಲಿ ಚಿಯಾರಾ ಅಪೆನಿನೋ ಮೂಲಕ ಉರುಗ್ವೆ ಮುನ್ನಡೆಯನ್ನು ದಾಖಲಿಸಿತು. ಆದರೆ 24ನೇ ನಿಮಿಷದಲ್ಲಿ ದೀಪಿಕಾ ಪೆನಾಲ್ಟಿ ಕಾರ್ನರ್ ಮೂಲಕ ಸಮಬಲ ಸಾಧಿಸಿದರು. ನಂತರ ಸೊರೆಂಕ್ 43ನೇ ನಿಮಿಷದಲ್ಲಿ ಫೀಲ್ಡ್ ಗೋಲ್ ಗಳಿಸಿ ಭಾರತವನ್ನು ಮುನ್ನಡೆಸಿದರು. ಉರುಗ್ವೆ ನಾಯಕಿ ಮ್ಯಾನ್ಯುಯೆಲಾ ವಿಲಾರ್ 55ನೇ ನಿಮಿಷದಲ್ಲಿ ಸಮತೋಲನವನ್ನು ಪುನಃಸ್ಥಾಪಿಸಿದರು. ಆದರೆ ದೀಪಿಕಾ 1 ನಿಮಿಷದ ನಂತರ ಮತ್ತೆ ಗೋಲು ಗಳಿಸಿ ಭಾರತಕ್ಕೆ ಜಯ ತಂದುಕೊಟ್ಟರು. 3 ಪಂದ್ಯಗಳಲ್ಲಿ 3 ಗೆಲುವಿನ ಜೊತೆಗೆ ಭಾರತವು ಪೂಲ್ ಎ ಸ್ಥಾನದಲ್ಲಿ ಅಗ್ರಸ್ಥಾನವನ್ನ ಪಡೆದು ಸೆಮಿಫೈನಲ್ಗೆ ಪ್ರವೇಶವನ್ನ ಪಡೆದಿದೆ. ನಾಳೆ ಭಾರತದ ವನಿತೆಯರ ತಂಡ ಚಿಲಿ ತಂಡವನ್ನ ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಧ್ಯಪ್ರದೇಶದ ಓಂಕಾರೇಶ್ವರದಲ್ಲಿಂದು ನಡೆಯಲಿರುವ ಅಂತಾರಾಷ್ಟೀಯ ಸಿಕಲ್ ಸೆಲ್ ದಿನಾಚರಣೆಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಗಿ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ಉದ್ಯೋಗ ಯೋಜನೆಯಡಿ ಇಂದು ಪ್ರಧಾನಿ ಅವರಿಂದ ಪ್ರೋತ್ಸಾಹ ಧನ ವಿತರಣೆ. ಭಾರತ ನಾವೀನ್ಯತೆ ಮತ್ತು ತಂತ್ರಜ್ಞಾನದ ಜಾಗತಿಕ ಕೇಂದ್ರ, ಪ್ರಧಾನಿ ನರೇಂದ್ರ ಮೋದಿ. ನೀಟ್ ಯುಜಿ ಮರುಪರೀಕ್ಷಾ ಸಿದ್ಧತೆಗಳ ಕುರಿತು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆ. ಎಫ್ಐಎಚ್ ವುಮೆನ್ಸ್ ನೇಷನ್ ಕಪ್ ಉರುಗ್ವೆಯನ್ನು 3-2 ಅಂತರದಿಂದ ಪರಾಭವಗೊಳಿಸಿದ ಭಾರತಕ್ಕೆ ಎ ಗುಂಪಿನಲ್ಲಿ ಅಗ್ರಸ್ಥಾನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಧಾರವಾಡ, ಯೋಗದಿಂದ ಸಮಗ್ರ ಆರೋಗ್ಯ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಸರ್ಗಮನೆ ವೇದಾವೆಲ್ನೆಸ್ ಸೆಂಟರ್ ಶಿರಸಿ. ಶಿರಸಿಯಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿ ಪ್ರಕೃತಿ ಮಡಿಲಲ್ಲಿ ಪ್ರಕೃತಿ ಚಿಕಿತ್ಸೆ, ಯೋಗ, ಆಯುರ್ವೇದ ಹಾಗೂ ಆಯುಷ್ ಚಿಕಿತ್ಸೆ, ಎಲ್ಲ ರೀತಿಯ ಕಾಯಿಲೆಗಳಿಗೆ ಪರಿಹಾರ ನಿಸರ್ಗಮನೆ ವೇದಾವೆಲ್ನೆಸ್ ಸೆಂಟರ್. ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಸಂಪರ್ಕಿಸಿ 9448729434.
2: ಆತ್ಮೀಯ ಕೇಳುಗರೆ, ನಾನು ಡಾಕ್ಟರ್ ವೆಂಕಟರಮಣಗಡೆ, ವೇದಾ ವೆಲ್ನೆಸ್ ಸೆಂಟರ್ ನಿಸರ್ಗಮನೆ ಶಿರಸಿ. ನಮ್ಮ ದೇಹದಲ್ಲಿ ಹಾರ್ಮೋನುಗಳು ಬಹಳ ಮುಖ್ಯ ಎಂದು ನೀವು ತಿಳಿದೇ ಇದ್ದೀರಾ. ಈ ಹಾರ್ಮೋನುಗಳ ಮೇಲೆ ಯೋಗವು ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡ್ರೆ ಯೋಗವನ್ನು ನಾವು ಪ್ರತಿನಿತ್ಯ ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ಯೋಗ ಒಂದು ಮಾತ್ರೆ ಅಥವಾ ಔಷಧಿ ಅಂತ ಒಂದು ಹಾರ್ಮೋನ್ ಅನ್ನು ನೇರವಾಗಿ ಹೆಚ್ಚಿಗೆ ಮಾಡೋದಿಲ್ಲ. ಅದರ ಬದಲಾಗಿ ಹಾರ್ಮೋನುಗಳನ್ನು ನಿಯಂತ್ರಿಸುವ ನರಮಂಡಲ, ಮಿದುಳು ಮತ್ತು ಅಂತಃಸ್ರಾವಿ ಗ್ರಂಥಿಗಳ ಕಾರ್ಯವನ್ನ ಸಮತೋಲನಗೊಳಿಸುತ್ತೆ. ಹಾಗಾದ್ರೆ ಯಾವ ಯೋಗಾಭ್ಯಾಸ ಯಾವ ವ್ಯವಸ್ಥೆಯ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ ಎಂಬುದನ್ನು ನಾವು ತಿಳಿಯೋಣ. ನಾಡಿಶೋಧನ, ಪ್ರಾಣಾಯಾಮ ಮತ್ತು ಕಾರ್ಟಿಸಾಲ್. ಒತ್ತಡದಲ್ಲಿದ್ದಾಗ HPA ಆಕ್ಸಿಸ್ ಎಂಬ ವ್ಯವಸ್ಥೆ ಸಕ್ರಿಯವಾಗಿ ಕಾರ್ಟಿಸಾಲ್ ಅನ್ನು ಹೆಚ್ಚು ಮಾಡುತ್ತೆ. ನಾಡಿಶೋಧ ಪ್ರಾಣಾಯಾಮದಲ್ಲಿ ನಿಧಾನವಾದ ಲಯಬದ್ಧ ಉಸಿರಾಟ ನಡೆಯುತ್ತೆ. ಈ ಉಸಿರಾಟ ವೇಗಸ್ ನರವನ್ನು ಉತ್ತೇಜನ ಮಾಡುತ್ತೆ. ಇದರಿಂದ ಪ್ಯಾರಾಸಿಂಪಥೆಟಿಕ್ ನರಮಂಡಲ ಸಕ್ರಿಯವಾಗಿ ಒತ್ತಡದ ಪ್ರಕ್ರಿಯೆಯನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಅದಕ್ಕಾಗಿಯೇ ನಾಡಿಶೋಧನವನ್ನು ನರಮಂಡಲದ ಬ್ಯಾಲೆನ್ಸಿಂಗ್ ಟೆಕ್ನಿಕ್ ಎಂದು ಕರೀತಾರೆ. ಭ್ರಮರಿ ಪ್ರಾಣಾಯಾಮ ಮತ್ತು ಸೆರಟೋನಿನ್. ಭ್ರಮರಿ ಮಾಡುವಾಗ ಉಂಟಾಗುವಂತಹ ಕಂಪನಗಳು ಕಿವಿ, ಗಂಟಲು ಮತ್ತು ತಲೆಯ ಭಾಗದಲ್ಲಿ ಹರಡುತ್ತವೆ. ಈ ಸಮಯದಲ್ಲಿ ಮನಸ್ಸು ಒಳಮುಖವಾಗುತ್ತದೆ. ಮೆದುಳಿನ ಲಿಂಬಿಕ್ ಸಿಸ್ಟಮ್ನ ಉದ್ರೇಕ ಕಡಿಮೆ ಆಗುತ್ತೆ. ಅದಕ್ಕಾಗಿಯೇ ಭ್ರಮರಿಯ ನಂತರ ಹಲವಾರು ಜನ ಶಾಂತಿ ಮತ್ತು ನೆಮ್ಮದಿಯನ್ನು ಅನುಭವಿಸುತ್ತಾರೆ. ಇದು ಸೆರಟೋನಿನ್ ಮತ್ತು ಗಾಬಾ ವ್ಯವಸ್ಥೆಗಳೊಂದಿಗೆ ಸಂಬಂಧವನ್ನು ಹೊಂದಿರಬಹುದು ಅಂತ ಅನೇಕ ಸಂಶೋಧನೆಗಳು ಹೇಳುತ್ತೆ. ಯೋಗ ನಿದ್ರೆ ಮತ್ತು ಮೆಲಟೋನಿನ್. ಇದು ನಿದ್ರೆಯ ಸಮಸ್ಯೆ ಬಹಳ ಸಾಮಾನ್ಯ. ಯೋಗ ನಿದ್ರೆಯ ಸಮಯದಲ್ಲಿ ಮೆದುಳು ಆಳವಾದ ವಿಶ್ರಾಂತಿಯ ಸ್ಥಿತಿಗೆ ಪ್ರವೇಶಿಸುತ್ತದೆ. ಒತ್ತಡದ ಮಟ್ಟ ಕಡಿಮೆ ಆಗುತ್ತೆ. ನಿದ್ರೆಯ ಗುಣಮಟ್ಟ ಸುಧಾರಿಸುತ್ತೆ. ಕೆಲವು ಸಂಶೋಧನೆಗಳಲ್ಲಿ ಧ್ಯಾನ ಮತ್ತು ಯೋಗ ನಿದ್ರೆ ಮೆಲಟೋನಿನ್ ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡುತ್ತೆ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಯೋಗ ನಿದ್ರೆಯನ್ನು ಪೂರ್ವಾಭ್ಯಾಸ ಎಂದು ಕರೆದಿದ್ದಾರೆ. ಸೂರ್ಯ ನಮಸ್ಕಾರ ಮತ್ತು ಇನ್ಸುಲಿನ್. ಸೂರ್ಯ ನಮಸ್ಕಾರದಲ್ಲಿ ದೇಹದ ಬಹುತೇಕ ಎಲ್ಲ ಪ್ರಮುಖ ಸ್ನಾಯುಗಳು ಸಕ್ರಿಯವಾಗುತ್ತೆ, ಅದಕ್ಕೆ ವ್ಯಾಯಾಮ ದೊರೆಯುತ್ತೆ. ರಕ್ತದಲ್ಲಿನ ಗ್ಲುಕೋಸ್ ಅನ್ನು ಈ ವ್ಯಾಯಾಮ ಮಾಡುವಾಗ ಅದನ್ನು ಬಳಸ್ಕೊಳ್ಳುತ್ತೆ. ಹಾಗಾಗಿ ಇನ್ಸುಲಿನ್ ಸೆನ್ಸಿಟಿವಿಟಿ ಕಡಿಮೆ ಆಗುತ್ತೆ, ರಕ್ತದಲ್ಲಿರುವಂತಹ ಗ್ಲುಕೋಸ್ ಕಡಿಮೆ ಆಗುತ್ತೆ, ಶುಗರ್ ಕಂಟ್ರೋಲ್ ಬರುತ್ತೆ. ಅದಕ್ಕಾಗಿ ಮಧುಮೇಹ ನಿರ್ವಹಣೆಯಲ್ಲಿ ಸೂರ್ಯ ನಮಸ್ಕಾರವನ್ನು ಪ್ರಮುಖ ಅಭ್ಯಾಸವಾಗಿ ಪರಿಗಣಿಸಲ್ಪಡ್ತಾರೆ. ಮಂಡೂಕಾಸನ. ಮಂಡೂಕಾಸನ ಮಾಡುವಾಗ ಹೊಟ್ಟೆಯ ಭಾಗದ ಮೇಲೆ ಮೃದುವಾದ ಒತ್ತಡ ಉಂಟಾಗುತ್ತೆ. ಯೋಗಶಾಸ್ತ್ರದ ಪ್ರಕಾರ ಈ ಒಂದು ಭಾಗದಲ್ಲಿ

0: ರಕ್ತಸಂಚಾರವನ್ನು ಹೆಚ್ಚಿಗೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇದನ್ನು ಮಧುಮೇಹ ರೋಗಿಗಳ ಯೋಗ ಕಾರ್ಯಕ್ರಮಗಳಲ್ಲಿ ಸಾಮಾನ್ಯವಾಗಿ ಸೇರಿಸಲಾಗುತ್ತೆ. ಸರ್ವಾಂಗಾಸನ ಮತ್ತು ಥೈರಾಯ್ಡ್. ಥೈರಾಯ್ಡ್ ಬಹಳ ಮುಖ್ಯವಾದಂತಹ ಒಂದು ಗ್ರಂಥಿ. ಸರ್ವಾಂಗಾಸನವನ್ನು ಯೋಗಶಾಸ್ತ್ರದಲ್ಲಿ ಆಸನಗಳ ರಾಣಿ ಎಂದು ಕರೆಯುತ್ತಾರೆ. ಈ ಆಸನದಲ್ಲಿ ಕುತ್ತಿಗೆ ಭಾಗದಲ್ಲಿ ರಕ್ತ ಪ್ರವಾಹದ ಮಾದರಿ ಬದಲಾಗುತ್ತೆ, ಹೆಚ್ಚಾಗುತ್ತೆ. ಯೋಗ ಸಾಹಿತ್ಯದಲ್ಲಿ ಇದನ್ನು ಥೈರಾಯ್ಡ್ ಗ್ರಂಥಿ ಆರೋಗ್ಯಕ್ಕೆ ಅನುಕೂಲಕರ ಎಂದು ವಿವರಿಸಿದ್ದಾರೆ. ಆದರೆ ಇದರಿಂದ ಥೈರಾಯ್ಡ್ ಕಾಯಿಲೆ ಗುಣವಾಗುತ್ತದೆ ಎಂದು ಹೇಳಲು ಸಾಕಷ್ಟು ಸಾಕ್ಷ್ಯಗಳು ಲಭ್ಯ ಇಲ್ಲ. ಆದರೆ ಥೈರಾಯ್ಡ್ ಬರದೇ ಇದ್ದಂಗೆ ತಡಲಿಕ್ಕೆ ಬಂದಂತಹ ಥೈರಾಯ್ಡ್ ಅನ್ನು ಹತೋಟಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಉಜ್ಜಯಿ ಪ್ರಾಣಾಯಾಮ ಮತ್ತು ನರಮಂಡಲ. ಉಜ್ಜಯಿ ಉಸಿರಾಟದಲ್ಲಿ ಗಂಟಲಿನ ಭಾಗವನ್ನು ಸ್ವಲ್ಪ ಸಂಕುಚಿತಗೊಳಿಸಲಾಗುತ್ತೆ. ಇದರಿಂದ ಉಸಿರಾಟ ನಿಧಾನವಾಗಿ ನಡೀತಾ ಹೋಗುತ್ತೆ, ಹೃದಯ ಬಡಿತ ನಿಯಂತ್ರಿತವಾಗುತ್ತೆ, ವೇಗಸ್ತರದ ಚಟುವಟಿಕೆ ಹೆಚ್ಚಾಗುತ್ತೆ. ಇದರಿಂದ ನರದ ಹೃದಯದ ಹಾರ್ಮೋನುಗಳ ಸಮತೋಲನಕ್ಕೆ ಸಹಕಾರಿಯಾಗುತ್ತೆ. ಇನ್ನು ಬರೋಣ ಧ್ಯಾನ ಮತ್ತು ಡೋಪಮೈನ್. ಧ್ಯಾನದ ಸಮಯದಲ್ಲಿ ಮೆದುಳು ಹೊರಗಿನ ಉದ್ರೇಕಗಳಿಂದ ಸ್ವಲ್ಪ ದೂರವಾಗುತ್ತದೆ. ಮೊಬೈಲ್, ಸಾಮಾಜಿಕ ಜಾಲತಾಣ ಮತ್ತು ನಿರಂತರ ಮಾಹಿತಿ ಅವಲಂಬನೆ ಕಡಿಮೆ ಆಗುತ್ತೆ. ಕೆಲವು ಸಂಶೋಧನೆಗಳು ಹೇಳುತ್ತೆ ಧ್ಯಾನವು ಡೋಪಮೈನ್ ವ್ಯವಸ್ಥೆಯ ಕಾರ್ಯವನ್ನು ಉತ್ತೇಜನ ಮಾಡುತ್ತೆ ಅಂತ. ಇದರಿಂದ ಒಳಗಿನ ತೃಪ್ತಿ ಮತ್ತು ಮಾನಸಿಕ ಸ್ಥಿರತೆ ಹೆಚ್ಚಾಗುತ್ತೆ. ಶಶಾಂಕಾಸನ ದೇಹವನ್ನು ವಿಶ್ರಾಂತಿಯ ಸ್ಥಿತಿಗೆ ತರುತ್ತದೆ. ಒತ್ತಡದ ಸಮಯದಲ್ಲಿ ಹೆಚ್ಚು ಸಕ್ರಿಯವಾಗಿರುವ ಅಡ್ರಿನಲ್ ವ್ಯವಸ್ಥೆಗೆ ಇದು ಶಾಂತ ಸಂದೇಶ ನೀಡುತ್ತದೆ. ಧ್ಯಾನ ಮತ್ತು ನಾಡಿಶೋಧನ ಹಾಗೂ ಯೋಗ ನಿದ್ರೆ. ಹಾರ್ಮೋನುಗಳ ಸಮತೋಲನಕ್ಕಾಗಿ ಅತ್ಯಂತ ಪರಿಣಾಮಕಾರಿ ಯೋಗಿಕ ಸಂಯೋಜನೆ ಎಂದರೆ 10 ನಿಮಿಷ ನಾಡಿಶೋಧನ, 10 ನಿಮಿಷ ಧ್ಯಾನ, 15 ನಿಮಿಷ ಯೋಗ ನಿದ್ರೆ. ಈ 3 ಅಭ್ಯಾಸಗಳು ಸೇರಿ ಕಾರ್ಟಿಸೋಲ್ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ, ನಿದ್ರೆಯನ್ನು ಸುಧಾರಿಸುತ್ತೆ, ಒತ್ತಡವನ್ನು ಕಡಿಮೆ ಮಾಡುತ್ತೆ, ನರಮಂಡಲವನ್ನು ಸಮತೋಲನಗೊಳಿಸುತ್ತೆ. ಇದು ಹಾರ್ಮೋನುಗಳ ಆರೋಗ್ಯಕ್ಕೆ ಯೋಗ ನೀಡುವ ಶಕ್ತಿಶಾಲಿ ಕೊಡುಗೆಗಳಲ್ಲಿ ಒಂದು. ಹೀಗೆ ನಮ್ಮ ಹಾರ್ಮೋನುಗಳ ವ್ಯವಸ್ಥೆಯ ಮೇಲೆ ನಮ್ಮ ದೇಹದ ಆರೋಗ್ಯದ ಡಿಪೆಂಡ್ ಆಗಿದೆ. ಆದ್ಮೇಲೆ ಯೋಗಾಭ್ಯಾಸವನ್ನು ಪ್ರಾಣಾಯಾಮವನ್ನು ಮಾಡೋದ್ರಿಂದಾಗಿ ಹಾರ್ಮೋನುಗಳ ಅಸಮತೋಲನ ಸರಿಯಾಗಿ ನಮ್ಮ ಪರಿಪೂರ್ಣ ಆರೋಗ್ಯ ಇಂಪ್ರೂವ್ ಆಗಲಿಕ್ಕೆ ಸಹಾಯ ಆಗುತ್ತೆ. ನಮಸ್ಕಾರ.
1: ಇದುವರೆಗೆ ಮಾತನಾಡಿದವರು ವೈದ್ಯಕೀಯ ನಿರ್ದೇಶಕರು ನಿಸರ್ಗಮನೆ ವೇದ ವೆಲ್ನೆಸ್ ಸೆಂಟರ್ ಶಿರಸಿಯ ಡಾಕ್ಟರ್ ವೆಂಕಟರಮಣ ಹೆಗಡೆ. ಯೋಗದಿಂದ ಸಮಗ್ರ ಆರೋಗ್ಯ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಸರ್ಗಮನೆ ವೇದ ವೆಲ್ನೆಸ್ ಸೆಂಟರ್ ಸಿರಸಿ. ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಸಂಪರ್ಕಿಸಿ 9448729434. ಪ್ರಸ್ತುತಿ ರಾಖಿ ಹಾನಗಲ್. ಕಾರ್ಯಕ್ರಮ ನಿರ್ವಹಣೆ ಮಂಜುಳಾ ಪುರಾಣೇಕ್.

0: ಆಕಾಶವಾಣಿ ಧಾರವಾಡ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಹಿಂಗ್ಯಾಕ ಯವ್ವ ನಿನ್ ಕೂಸು ಅಳ್ಳಿಕತ್ತದ? ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
2: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
1: ಎಂತ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು. ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು. ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಪಕ್ಕದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್.
3: ರಿತೀಶ್ ಹಾಗೂ ಉಷಾ ಅವರ ಇವುಗಳ ಸ್ವರಗಳಲ್ಲಿ ಕೇಳಿ ಶ್ರೀ ರೇಣುಕಾದೇವಿ ಚಿತ್ರದ ಗೀತೆ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಸಮಯ 8 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಸಮಾಚಾರ ಕೇಳುವಿರಿ ದಿಲ್ಲಿ ಕೇಂದ್ರದಿಂದ.

ಇದುವರೆಗೆ ಮಾಲಿನಿ ರಾಜೂರ್ಕರ್ ಅವರ ಶಾಸ್ತ್ರೀಯ ಗಾಯನದಲ್ಲಿ ಮೊದಲಿಗೆ ರಾಗ್ ಭೈರವಿಯಲ್ಲಿ ಟಪ್ಪ, ನಂತರ ರಾಗ್ ಜೋಗಿಯಾ ಕೇಳಿದಿರಿ. ಇವರಿಗೆ ರಾಮ್ಭಾವು ವಿಜಾಪುರೆಯವರ ಹಾರ್ಮೋನಿಯಂ ಸಾಥ್ ಹಾಗೂ ಮಮುಲಾಲ್ ಸಾಂಗಾವಕರ್ ಅವರ ತಬ್ಲಾ ಸಾಥ್ ಆಗಿತ್ತು. ಇದು ಆಕಾಶವಾಣಿಯ ಧಾರವಾಡ.

0: ಗಾಯನದಲ್ಲಿ ಮೊದಲಿಗೆ ರಾಗ್ ಭೈರವಿಯಲ್ಲಿ ಟಪ್ಪ, ನಂತರ ರಾಗ್ ಜೋಗಿಯಾ ಕೇಳಿದಿರಿ. ಇವರಿಗೆ ರಾಮ್ಭಾವು ವಿಜಾಪುರೆಯವರ ಹಾರ್ಮೋನಿಯಂ ಸಾತ್ ಹಾಗೂ ಮಮುಲಾಲ್ ಸಾಂಗಾವಕರ್ ಅವರ ತಬ್ಲಾ ಸಾತ್ ಆಗಿತ್ತು. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ.
1: ಆಕಾಶವಾಣಿ ಧಾರವಾಡ. ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಪ್ರಾಯೋಜಿತ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ. ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಮಾತನಾಡುತ್ತಾರೆ ಡಾಕ್ಟರ್ ಶೋಭಾ ಹುಲಿಕಟ್ಟಿಯವರು.
2: ಆತ್ಮೀಯರಿಗೆ ನಮಸ್ಕಾರ. ವಿಶ್ವನಾಥ್ ನಂದಿಕೊಪ್ಪ ಎನ್ನುವರು ಒಂದು ಪ್ರಶ್ನೆ ಕೇಳಾರೆ. ನೀವು ಇಲ್ಲಿವರೆಗೂ ಬರೀ ಹೆಣ್ಮಕ್ಕಳಿಗೆ ಯೋಗ ಅನ್ನೋದನ್ನೇ ಹೇಳ್ತಾ ಇದ್ದೀರಿ, ಪುರುಷರಿಗೆ ಯೋಗ ಬೇಡ್ವಾ ಅಂತ. ಹಾಗಲ್ಲ, ಅನೇಕ ಸಮಸ್ಯೆಗಳು ಪುರುಷರಿಗೂ ಕೂಡ ಬರ್ತಾವ. ಅಂದ್ರೆ ಡಯಾಬಿಟಿಸ್ ಆಗ್ಲಿ, ಹೈಪರ್ ಟೆನ್ಷನ್ ಆಗ್ಲಿ, ಒಬೆಸಿಟಿ ಆಗ್ಲಿ, IBS ಆಗ್ಲಿ, ಇವೆಲ್ಲ ಪುರುಷರಿಗೂ ಬರ್ತಾವ. ಅವರು ಕೂಡ ಯೋಗ ಮಾಡಬೇಕಾಗ್ತದೆ. ಇನ್ನೂ ವಿಶೇಷ ಆದ ಪುರುಷರು ಯೋಗ ಮಾಡಲೇಬೇಕು ಅನ್ನೋದಕ್ಕೆ ಏನು ವಿಶೇಷ ಅಂದ್ರೆ, ಪ್ರೋಸ್ಟ್ರೇಟ್ ಅನ್ನುವಂಥ ಒಂದು ಸಮಸ್ಯೆ ಹಿಂದೆ ಸಾಮಾನ್ಯ 65-70 or 70 ನಂತರ ಹೀಗೆ ಬರ್ತಿತ್ತು. ಈಗ ಹಾಗಲ್ಲ, 50-60 ಪುರುಷರಲ್ಲಿ ಪ್ರೋಸ್ಟ್ರೇಟ್ ಗ್ರಂಥಿಯ ಒಂದು ಸಮಸ್ಯೆ ಉಂಟಾಗ್ಲಿಕ್ಕೆ ಶುರುವಾಗಿದೆ. ಅದಕ್ಕೆ ಕಾರಣಗಳು ಅನೇಕ ಇದ್ದಾವ, ಆದರೆ ಯೋಗದಲ್ಲಿ ಅದಕ್ಕೆ ಪರಿಹಾರ ಅದ. ಇನ್ನು ಇದು ಪ್ರೋಸ್ಟ್ರೇಟ್ ಅನ್ನ ಒಂದು ಬಿಟ್ರೆ, ಬೇರೆ ಬೇರೆ ಸಮಸ್ಯೆಗಳನ್ನ ಎದುರಿಸುವಾಗ ಪುರುಷರಲ್ಲೂ ಕೂಡ ಪದೇ ಪದೇ ಯೂರಿನೇಷನ್ ಅಂದ್ರೆ ಪದೇ ಪದೇ ಮೂತ್ರಕ್ಕೆ ಹೋಗುವುದು, ಇನ್ನು ನಿದ್ರೆಯ ಕೊರತೆ, ಆಹಾರ ಜೀರ್ಣ ಆಗದೆ ಇರೋದು, ಸೆಂಟ್ರಲ್ ಒಬೆಸಿಟಿ ಅಂದ್ರೆ ಹೊಟ್ಟೆ ಮಾತ್ರ ಮುಂದೆ ಬರೋದು, ಮೊಳಕಾಲು ನೋವು, ಇಂಥ ಸಮಸ್ಯೆ ಪುರುಷರಲ್ಲೂ ಇದ್ದಾವ, ಅವರಿಗೂ ನೆಕ್ ಪೇನ್ ಬರ್ತದೆ. ಈ ಸಮಯದಲ್ಲಿ ಇದಕ್ಕಾಗಿ ಏನೇನು ಯೋಗ ಹೇಳಿದೆ ಅದನ್ನೆಲ್ಲ ಪುರುಷರು ಮಾಡಬೇಕು, ಜೊತೆಗೆ ಈ ಪ್ರೋಸ್ಟ್ರೇಟ್ ಸಮಸ್ಯೆ ಅಂತ ಏನ್ ಹೇಳಿದ್ನಲ್ಲ ನಾನು, ಅದಕ್ಕಾಗಿ ವಿಶೇಷ ಯೋಗ ಚಿಕಿತ್ಸೆ ಇದೆ. ದಯವಿಟ್ಟು ತಮ್ಮ ಹತ್ತಿರ ಇರುವಂತಹ ಯೋಗ ಚಿಕಿತ್ಸಕರಲ್ಲಿ ಆ ಒಂದು ತರಬೇತಿಯನ್ನ ಪಡೆದುಕೊಳ್ಳೋದು ಉತ್ತಮವಾದದ್ದು. ಸಾಮಾನ್ಯವಾಗಿ ಹೇಳಬೇಕು ಅಂದ್ರೆ ಒಂದು ಬಟರ್ಫ್ಲೈ ಅಂತ ಹೇಳ್ತಾರೆ, ಅಂದ್ರೆ ಪಾತರಗಿತ್ತಿ ತರ ಎಕ್ಸಸೈಸ್ ಅಂತ. ಅದು ಒಂದನ್ನೇ ಮಾಡಿದ್ರೆ ಈ ಪೆಲ್ವಿಕ್ ರೀಜನ್, ಕಿಬ್ಬೊಟ್ಟೆ ಅಂತ ಏನ್ ಹೇಳ್ತೀವಲ್ಲ, ಅದರ ಮಾಂಸಖಂಡಗಳಲ್ಲಿ ಬಲ ಬಂದು ಒಳಗಡೆ ಇರುವಂತ ಬ್ಲಾಡರ್ ಮತ್ತೆ ಪ್ರೋಸ್ಟ್ರೇಟ್ ಗ್ರಂಥಿಯ ಒಂದು ಸಾಮರ್ಥ್ಯ ಹೆಚ್ಚಾಗ್ತದೆ. ಆದ್ರೆ ಇದನ್ನೆಲ್ಲ ಆರಂಭದಿಂದ ಮಾಡಬೇಕಾಗ್ತದೆ. ಮಲಗುವ ಒಂದು ಸ್ಥಿತಿ, ಕೂಡುವ ಸ್ಥಿತಿ, ನಡೆದಾಡುವ ಸ್ಥಿತಿ, ಇದು ಕೂಡ ಪರಿಣಾಮವನ್ನು ಉಂಟು ಮಾಡುತ್ತದೆ. ಹಾಗಾಗಿ ಪುರುಷರು ಯೋಗ ಚಿಕಿತ್ಸೆಯನ್ನು ಪಡೆಯುವಾಗ ಯೋಗ್ಯವಾದ ಗುರುವಿನ ಹತ್ತಿರ ಹೋಗಿ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಅದಕ್ಕೆ ಬೇಕಾದಂಥ ಯೋಗ ಚಿಕಿತ್ಸೆಯನ್ನ ಅವರು ಪಡ್ಕೊಳ್ಬಹುದು. ಪುರುಷರಲ್ಲೂ ಕೂಡ ಒಂದೊಂದು ವಯೋಮಾನದ ಹಂತದಲ್ಲಿ ಒಂದೊಂದು ರೀತಿಯ ಸಮಸ್ಯೆಗಳನ್ನ ಅವರು ಎದುರಿಸ್ತಾ ಇರ್ತಾರೆ. ಗಂಡು ಹುಡುಗರು ಇರ್ತಾರಲ್ಲ, ಪ್ಯೂಬರ್ಟಿಗೆ ಬಂದಾಗ ಅವರಲ್ಲೂ ಕೂಡ ಅನೇಕ ಬದಲಾವಣೆಗಳಾಗ್ತವೆ. ಅದಕ್ಕಾಗಿ ಯೋಗ ಚಿಕಿತ್ಸೆ ಇದೆ ಅಂತ ನಾನು ಹೇಳಿದ್ದೆ. ಮತ್ತೆ ಇನ್ನು ಯೌವನಾವಸ್ಥೆಗೆ ಬಂದಾಗ ಪುರುಷರಲ್ಲೂ ಕೂಡ ಅನೇಕ ಬದಲಾವಣೆಗಳು ಉಂಟಾಗ್ತಾವ, ಆವಾಗ್ಲೂ ಯೋಗ ಚಿಕಿತ್ಸೆ ಇದೆ. ಇನ್ನು ಮದುವೆ ಆದ ನಂತರ ಪುರುಷನ ಜವಾಬ್ದಾರಿ ಕೂಡ ಆವಾಗ ಹೆಚ್ಚಾಗ್ತದೆ. ಅಷ್ಟೇ ಅಲ್ಲ, ಒಂದು ಸಂದಿಗ್ಧ ಕೂಡ ಇರ್ತದೆ ಆವಾಗ, ಅಂದ್ರೆ ಈ ಕಡೆ ಪತ್ನಿಯನ್ನ, ಈ ಕಡೆ ತಾಯಿಯನ್ನ, ಅಥವಾ ಎರಡು ಮನೆಗಳನ್ನ ಸಂಭಾಳಿಸೋದು, ಉದ್ಯೋಗವನ್ನ ಸಂಭಾಳಿಸೋದು. ಇತ್ತೀಚೆಗಂತೂ ಉದ್ಯೋಗದಲ್ಲಿ ಒಂದು ಸುಸ್ಥಿರತೆ ಅನ್ನುವಂಥದ್ದು, ಸಸ್ಟೈನಬಿಲಿಟಿ ಅಥವಾ ಸರ್ಟನಿಟಿ ಅನ್ನುವಂಥದ್ದು ಇಲ್ಲ. ಆವಾಗ ಈ ಹುಡುಗರ ಮನಸ್ಥಿತಿ ತುಂಬಾ ಅಲ್ಲೋಲ ಕಲ್ಲೋಲ ಆಗ್ತದೆ, ಉದ್ವೇಗಕ್ಕೆ ಒಳಗಾಗ್ತಾರ, ಒತ್ತಡಕ್ಕೆ ಒಳಗಾಗ್ತಾರ. ಇದರಿಂದ ಅವರ ಶಾರೀರಿಕ ಮತ್ತು ಮಾನಸಿಕ ಸ್ಥಿತಿಗತಿಯಲ್ಲಿ ವ್ಯತ್ಯಾಸಗಳು ಉಂಟಾಗ್ತಾವ. ಅನೇಕ ರೀತಿಯ ಆದಿಜ ವ್ಯಾಧಿಗಳು ಅಂದ್ರೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಏನ್ ಹೇಳ್ತಾರೆ, ಅಂದ್ರೆ ಬದುಕಿನ ಪದ್ಧತಿ ಏನದ ಅದು ತಪ್ಪಾಗೋದ್ರಿಂದ ಬರುವಂತಹ ಸಮಸ್ಯೆಗಳೇನಿದ್ದಾವ, ಅವೆಲ್ಲವುಗಳ ಆರಂಭ ಈ ಹಂತದಲ್ಲೇ ಆಗಿಬಿಡ್ತದೆ. ಮುಂದೆ ಹೋದಂಗೆ ಹೋದಂಗೆ ಉದ್ಯೋಗದಲ್ಲಿ ಉನ್ನತಿಯನ್ನ ಪಡಿತಾ ಹೋದಂಗೆ ಆ ವರ್ಕ್ ಪ್ರೆಷರ್ ಕೂಡ ಹೆಚ್ಚಾಗ್ತದೆ. ಮತ್ತೆ ಮನೆಯಲ್ಲೂ ಕೂಡ ಬೆಳೆಯುವಂತಹ ಮಕ್ಕಳು, ಮನೆಯ ಜವಾಬ್ದಾರಿ ಹೆಚ್ಚಾಗೋದು, ಇದರಿಂದ ಕೂಡ ಒತ್ತಡ ಉಂಟಾಗ್ತಿರ್ತದೆ. ಆವಾಗ ಬರುವಂತಹ ಶಾರೀರಿಕ ಸಮಸ್ಯೆಗಳಿಗೆ, ಮಾನಸಿಕ ಸಮಸ್ಯೆಗಳಿಗೆ ಅವರು ಯೋಗ ಚಿಕಿತ್ಸೆಯನ್ನ ಪಡಿಬಹುದು. ಪುರುಷರ ವಿಚಾರ ಮಾಡೋದಾದ್ರೆ ಶಾರೀರಿಕ ಬಲವನ್ನ ಅಪೇಕ್ಷೆ ಮಾಡುವಂತ ಶಾರೀರಿಕ ಆಸನಗಳ ಮೂಲಕ ಅವರು ಯೋಗವನ್ನ ಮಾಡಿದ್ರೆ ಅದರ ಪರಿಣಾಮ ಹೆಚ್ಚಾಗ್ತದೆ. ಜೊತೆಗೆ ಪ್ರಾಣಾಯಾಮ, ಧ್ಯಾನ ಮತ್ತು ಆಹಾರ ಪದ್ಧತಿಯತ್ತ ಕೂಡ ಅವರು ಗಮನವನ್ನ ಹರಿಸಬೇಕಾಗ್ತದೆ. ಇದರಿಂದ ಪುರುಷರು ತಮ್ಮ ಆರೋಗ್ಯವನ್ನ ಸರಿಯಾಗಿ ಕಾಪಾಡಿಕೊಳ್ಳಬಹುದು.

0: ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ. ಮಾತನಾಡಿದವರು ಡಾಕ್ಟರ್ ಶೋಭಾ ಹುಲಿಕಟ್ಟಿ ಅವರು. ಕಾರ್ಯಕ್ರಮದ ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ. ಯೋಗ ಶಿಕ್ಷಣ, ಯೋಗ ಚಿಕಿತ್ಸೆ ಹಾಗೂ ರೋಗದಿಂದ ನಿರೋಗದೆಡೆಗೆ ಕರೆದೊಯ್ಯುತ್ತಿದೆ ಪರಮಹಂಸ ಯೋಗಪೀಠ ಧಾರವಾಡ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪರಮಹಂಸ ಯೋಗಪೀಠ ದೂರವಾಣಿ ಸಂಖ್ಯೆ 9900451397.
1: ಆಕಾಶವಾಣಿ ಧಾರವಾಡ.

ಗಾಂಧೀಜಿಯವರ ಆತ್ಮಕಥೆಯ ಮುಂದುವರೆದ ಭಾಗ. ಆದರೆ ಮುಸಲ್ಮಾನರು ಹಿಂದೂಗಳ ಧಾರ್ಮಿಕ ಭಾವನೆಯನ್ನು ಗೌರವಿಸಿ, ನಾವು ಹಿಂದೂಗಳು ಒಂದೇ ನೆಲದ ಮಕ್ಕಳು, ನೆರೆಹೊರೆಯವರಾದ ಹಿಂದೂಗಳ ವಿಷಯದಲ್ಲಿ ಇದು ನಮ್ಮ ಕರ್ತವ್ಯ ಎಂದು ಸ್ವಂತ ಇಚ್ಛೆಯಿಂದಲೇ ಗೋವಧೆಯನ್ನು ನಿಲ್ಲಿಸಿದರೆ ಆ ವಿಷಯವೇ ಬೇರೆ. ಇದು ಮುಸಲ್ಮಾನರಿಗೆ ತುಂಬಾ ಗೌರವವನ್ನುಂಟು ಮಾಡುವುದು ಮತ್ತು ಅವರ ಈ ಕಾರ್ಯ ತುಂಬಾ ಶ್ಲಾಘ್ಯವಾಗುವುದು. ಗೋವಧೆಯನ್ನು ನಿಲ್ಲಿಸುವುದು ನೆರೆಹೊರೆಯರ ವಿಷಯದಲ್ಲಿ ತಮ್ಮ ಕರ್ತವ್ಯವೆಂದು ಭಾವಿಸಿ ಮುಸಲ್ಮಾನರು ಹಾಗೆ ಮಾಡುವುದಾದರೆ ಹಿಂದೂಗಳು ಖಿಲಾಫತ್ ಪ್ರಶ್ನೆಯಲ್ಲಿ ಅವರಿಗೆ ಸಹಾಯ ಮಾಡಲಿ ಅಥವಾ ಬಿಡಲಿ, ಮುಸಲ್ಮಾನರು ಹಾಗೆಯೇ ಮಾಡಬೇಕು. ವಿಷಯಗಳು ಹೀಗಿರುವುದರಿಂದ ಎರಡು ಪ್ರಶ್ನೆಗಳನ್ನು ಬೇರೆ ಬೇರೆಯಾಗಿ ಸ್ವತಂತ್ರವಾಗಿ ಪರಿಗಣಿಸಬೇಕೆಂದು ಖಿಲಾಫತ್ ಸಮ್ಮೇಳನದ ಕಾರ್ಯಕಲಾಪಗಳು ಖಿಲಾಫತ್ ಪ್ರಶ್ನೆಗೆ ಮಾತ್ರವೇ ಸಂಬಂಧಿಸಿರಬೇಕೆಂದು ನಾನು ವಾದಿಸಿದೆ. ನನ್ನ ವಾದ ಸಮ್ಮೇಳನದಲ್ಲಿದ್ದವರಿಗೆ ಒಪ್ಪಿಗೆಯಾಯಿತು. ಅದರ ಫಲವಾಗಿ ಸಮ್ಮೇಳನದಲ್ಲಿ ಗೋರಕ್ಷಣೆಯ ಪ್ರಶ್ನೆ ಚರ್ಚೆಯಾಗಲಿಲ್ಲ. ಆದರೆ ನಾನು ಹೀಗೆ ಎಚ್ಚರಿಸಿದ್ದರೂ ಸಹ ಮೌಲಾನಾ ಅಬ್ದುಲ್ ಬಾರಿ ಸಾಹೇಬರು, ಹಿಂದೂಗಳು ನಮಗೆ ಸಹಾಯ ಮಾಡಲಿ ಅಥವಾ ಬಿಡಲಿ, ಮುಸಲ್ಮಾನರು ತಾವು ಹಿಂದೂಗಳ ದೇಶ ಬಾಂಧವರೆಂಬ ಕಾರಣದಿಂದ ಹಿಂದೂಗಳ ಧಾರ್ಮಿಕ ಭಾವನೆಯನ್ನು ಗೌರವಿಸಿ ಗೋವಧೆಯನ್ನು ನಿಲ್ಲಿಸಬೇಕು ಎಂದು ಹೇಳಿದರು. ಒಂದು ಸಂದರ್ಭದಲ್ಲಿ ನಿಜವಾಗಿಯೂ ಹಾಗೆ ಆಗಬಹುದೆಂದು ತೋರಿತು. ಪಂಜಾಬಿನ ಅತ್ಯಾಚಾರವನ್ನು ಖಿಲಾಫತ್ನೊಂದಿಗೆ ಸೇರಿಸಬೇಕೆಂಬ ಸಲಹೆ ಕೆಲವರಿಂದ ಬಂದಿತು. ನಾನು ಅದನ್ನು ವಿರೋಧಿಸಿದೆ. ಪಂಜಾಬಿನ ಪ್ರಶ್ನೆ ಸ್ಥಳೀಯ ಪ್ರಶ್ನೆ, ಆದುದರಿಂದ ಯುದ್ಧ ಮುಕ್ತಾಯ ಉತ್ಸವದಲ್ಲಿ ನಾವು ಭಾಗವಹಿಸಬೇಕೇ ಬೇಡವೇ ಎಂಬುದನ್ನು ನಿರ್ಣಯಿಸುವಲ್ಲಿ ಅದಕ್ಕೆ ಸ್ಥಳವಿಲ್ಲ. ಖಿಲಾಫತ್ ಪ್ರಶ್ನೆ ನೇರವಾಗಿ ಶಾಂತಿಯ ಕರಾರುಗಳಿಗೆ ಸಂಬಂಧಿಸಿ ಉದ್ಭವಿಸಿದೆ. ಇದರೊಂದಿಗೆ ಸ್ಥಳೀಯ ಪ್ರಶ್ನೆಯನ್ನು ಸೇರಿಸಿದರೆ ದೊಡ್ಡ ಅವಿವೇಕವಾಗುವುದೆಂದು ನಾನು ವಾದಿಸಿದೆ. ನನ್ನ ವಾದ ಸುಲಭವಾಗಿ ಜನರ ಮನಸ್ಸನ್ನು ಮುಟ್ಟಿತು. ಮೌಲಾನಾ ಹಜರತ್ ಮೊಹಾನಿಯವರು ಈ ಸಭೆಗೆ ಬಂದಿದ್ದರು. ಅದಕ್ಕೆ ಹಿಂದೆಯೂ ಅವರ ಪರಿಚಯ ನನಗಿತ್ತು. ಆದರೆ ಅವರು ಎಂತಹ ಹೋರಾಟಗಾರರೆಂಬುದು ನನಗೆ ತಿಳಿದುದು ಆಗಲೇ. ನಮ್ಮಿಬ್ಬರ ಅಭಿಪ್ರಾಯ ಹೆಚ್ಚು ಕಡಿಮೆ ಪ್ರಾರಂಭದಿಂದಲೇ ಬೇರೆ ಬೇರೆಯಾಗಿತ್ತು. ಅನೇಕ ವಿಷಯಗಳಲ್ಲಿ ಆ ಭಿನ್ನಾಭಿಪ್ರಾಯ ಇಂದಿಗೂ ಹಾಗೆಯೇ ಉಳಿದಿದೆ. ಆ ಸಮ್ಮೇಳನದಲ್ಲಿ ಅಂಗೀಕೃತವಾದ ಅನೇಕ ನಿರ್ಣಯಗಳಲ್ಲಿ ಒಂದು ಹಿಂದೂಗಳು ಮುಸಲ್ಮಾನರು ಸ್ವದೇಶಿ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಬೇಕೆಂಬುದು, ಅದರ ಅಂಗವಾಗಿ ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಬೇಕೆಂಬುದು ಆಗಿತ್ತು. ಖಾದಿಗೆ ಇನ್ನೂ ಅರ್ಹವಾದ ಸ್ಥಾನ ದೊರಕಿರಲಿಲ್ಲ. ಈ ನಿರ್ಣಯವನ್ನು ಹಜರತ್ ಮೊಹಾನಿ ಒಪ್ಪುವವರಾಗಿರಲಿಲ್ಲ. ಖಿಲಾಫತ್ ಪ್ರಶ್ನೆಯಲ್ಲಿ ನ್ಯಾಯ ದೊರೆಯದಿದ್ದಲ್ಲಿ ಬ್ರಿಟಿಷ್ ಚಕ್ರಾಧಿಪತ್ಯವನ್ನು ನಾಶ ಮಾಡಿಬಿಡಬೇಕೆಂಬ ಅವರ ಗುರಿಯಾಗಿತ್ತು.

ಆದುದರಿಂದ ಅವರು ಸಾಧ್ಯವಾದ ಮಟ್ಟಿಗೆ ಬ್ರಿಟಿಷ್ ವಸ್ತುಗಳನ್ನು ಮಾತ್ರವೇ ಬಹಿಷ್ಕರಿಸಬೇಕೆಂಬ ಪ್ರತಿ ನಿರ್ಣಯವನ್ನು ಸಭೆಯ ಮುಂದಿಟ್ಟರು. ನಾನು ಅದನ್ನು ತಾತ್ವಿಕವಾಗಿಯೂ ವ್ಯಾವಹಾರಿಕವಾಗಿಯೂ ವಿರೋಧಿಸಿದೆ. ಆಗ ನಾನು ಮಾಡಿದ ವಾದ ಈಚೆಗೆ ಎಲ್ಲರಿಗೂ ಪರಿಚಿತವಾಗಿದೆ. ನಾನು ಅಹಿಂಸೆಯನ್ನು ಕುರಿತ ನನ್ನ ದೃಷ್ಟಿಯನ್ನು ಸಮ್ಮೇಳನದ ಮುಂದೆ ಇಟ್ಟೆ. ನನ್ನ ವಾದ ಎದುರುಗಿದ್ದ ಶ್ರೋತೃಗಳ ಮನಸ್ಸಿನ ಮೇಲೆ ಆಳವಾದ ಪರಿಣಾಮವನ್ನುಂಟು ಮಾಡಿತೆಂಬುದು ನನಗೆ ಕಂಡಿತು. ಹಜರತ್ ಮೊಹಾನಿಯವರ ಭಾಷಣವನ್ನು ತುಂಬಾ ಸಂಭ್ರಮದ ಕರತಾಡನಗಳೊಂದಿಗೆ ಸಭೆ ಕೇಳಿತು. ಆದುದರಿಂದ ನನ್ನದು ಅರಣ್ಯರೋದನವಾಗಬಹುದೆಂದು ನಾನು ಹೆದರಿದ್ದೆ. ನಾನು ಸಮ್ಮೇಳನದಲ್ಲಿ ಭಾಷಣ ಮಾಡದಿದ್ದಲ್ಲಿ ಕರ್ತವ್ಯಲೋಪವಾಗುವುದೆಂದು ನನಗೆ ತೋರಿದುದರಿಂದಲೇ ನಾನು ಮಾತನಾಡಲು ಧೈರ್ಯ ಮಾಡಿದೆ. ಆದರೆ ಸಭೆಯಲ್ಲಿದ್ದವರು ನನ್ನ ಭಾಷಣವನ್ನು ತುಂಬಾ ಮನಸ್ಸಿಟ್ಟು ಕೇಳಿದರು. ವೇದಿಕೆಯ ಮೇಲೆ ಮಂಡಿಸಿದ್ದವರಿಂದ ನನಗೆ ಪೂರ್ಣ ಬೆಂಬಲ ದೊರೆಯಿತು. ಒಬ್ಬರಾದ ಮೇಲೆ ಒಬ್ಬರಂತೆ ಭಾಷಣಕಾರರು ನನ್ನ ಭಾಷಣವನ್ನು ಸಮರ್ಥಿಸಿ ಮಾತನಾಡಿದರು. ಇದರಿಂದ ನನಗೆ ಆನಂದವೂ ಆಶ್ಚರ್ಯವೂ ಉಂಟಾಯಿತು. ಬ್ರಿಟಿಷ್ ವಸ್ತುಗಳ ಬಹಿಷ್ಕಾರವನ್ನು ಅಂಗೀಕರಿಸಿದರೆ ಉದ್ದೇಶ ಸಾರ್ಥಕವಾಗುವುದಿಲ್ಲ. ನಾವು ನಗೆಗೆ ಈಡಾಗುತ್ತೇವೆ ಎಂಬುದನ್ನು ಮುಖಂಡರಿಗೆ ಗೋಚರಿಸಿದೆವು. ಆ ಸಮ್ಮೇಳನದಲ್ಲಿದ್ದವರ ಎಲ್ಲರ ಮೈಮೇಲೆಯೂ ಒಂದಲ್ಲ ಒಂದು ಬ್ರಿಟಿಷ್ ವಸ್ತುಗಳು ಇದ್ದೇ ಇದ್ದವು. ಆದುದರಿಂದ ನಿರ್ಣಯವನ್ನು ಅಂಗೀಕರಿಸಿದವರೇ ಆಚರಿಸಲಶಕ್ತರಾಗಿರುವಾಗ ಆ ನಿರ್ಣಯವನ್ನು ಒಪ್ಪಿಕೊಳ್ಳುವುದರಿಂದ ಬರಿಯ ಕೇಡು ಮಾತ್ರ ಉಂಟಾಗುವುದೆಂಬುದನ್ನು ಸಮ್ಮೇಳನದಲ್ಲಿದ್ದ ಅನೇಕ ಶ್ರೋತೃಗಳು ಮನಗಂಡರು. ಇದೀಗ ಭಜನ್ ಕೇಳುವಿರಿ.

0: ಆಕಾಶವಾಣಿ ಧಾರವಾಡ.
1: 35 years of clinical excellence with compassion.
2: From life-saving emergencies to advanced cardiac and multi-specialty expertise,
1: Bengaluru has placed its trust in one name.
2: Choose the care Bengaluru believes in.
1: Call 968-668-60310. Fortis Hospital, Cunningham Road. With you for life.
0: ಇನ್ನು ಮುಂದೆ ಭಕ್ತಿ ಸಂಗೀತದ ಕಾರ್ಯಕ್ರಮ ಅರ್ಪಣ. ಮೊದಲಿಗೆ ಜಯಶ್ರೀ ರಂಗನಾಥ್ ಅವರು ಹಾಡಿರುವ ವಿಜಯದಾಸರ ಕೃತಿ.

0: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
1: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
0: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
0: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.

0: ಇದುವರೆಗೆ ಅರ್ಪಣಾ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ.
1: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
2: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
1: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
3: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
1: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
3: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
1: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.
4: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ
6: ವಾಹ್ರು.
7: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
8: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಕೆಳಗುರಿ, ಇನ್ನು ಮುಂದೆ ಕೇಳ್ತೀರಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ. ನಂದನ ಕಾರ್ಯಕ್ರಮದ ಮೊದಲ ಗೀತೆ SP ಬಾಲಸುಬ್ರಹ್ಮಣ್ಯಂ, SS ಜಾನಕಿ ಹಾಗೂ ಸಂಗಡಿಗರು ಹಾಡಿರುವ ಅದೃಷ್ಟವಂತ ಚಿತ್ರದು.

0: ಶ್ರೀ ಮೃತ್ಯುಂಜಯ ಮರೋಳ್ ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿ ಡೆವಲಪರ್ಸ್ ಅರ್ಪಿಸುವ ಹೂವು ಬಳ್ಳಿಯ ಮೇಳ ಜೂನ್ 26, 27, 28 ಮುಂಜಾನೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ. ಹೊಸ ಮನೆಗಳು, ಹೊಸ ಅಂಗಡಿಗಳು ಹಾಗೂ ಬಾಡಿಗೆ ಬರುವಂತಹ ವಾಣಿಜ್ಯ ಆಸ್ತಿಗಳ ಮಾರಾಟ ಮೇಳವಿದು. ಸ್ಥಳ ಯಶಸ್ವಿ ಎನ್ಕ್ಲೇವ್, ಕುಮಾರ್ ಪಾರ್ಕ್, ಗೋಕುಲ್ ರಸ್ತೆ, ಹುಬ್ಬಳ್ಳಿ. ಅಂಗಡಿಗಳನ್ನು ಖರೀದಿಸುವ ಗ್ರಾಹಕರಿಗೆ 5 ವರ್ಷಗಳವರೆಗೆ ಯಶಸ್ವಿ ಡೆವಲಪರ್ಸ್ ವತಿಯಿಂದ ಕಡ್ಡಾಯ ಬಾಡಿಗೆ ನೀಡುವ ಖಾತರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
1: 9448112323
0: ಅಥವಾ
1: 7353112323.
0: ಸಾಲ ಸೌಲಭ್ಯ SBI, ಕೆನರಾ ಬ್ಯಾಂಕ್, ಹುಬ್ಬಳ್ಳಿ ಅರ್ಬನ್ ಬ್ಯಾಂಕ್. ಷರತ್ತುಗಳು ಅನ್ವಯ.
2: ಶ್ರೋತೃಗಳೇ, ತಾವೀಗ ಕೇಳ್ತಾ ಇದ್ದೀರಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ. ನಂದನ ಕಾರ್ಯಕ್ರಮದ ಮುಂದಿನ ಗೀತೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಬೆಂಗಳೂರು ಲತಾ ಅವರು ಹಾಡಿರುವ ಜ್ವಾಲಾಮುಖಿ ಚಿತ್ರದ್ದು.

0: ಕೇಳುಗರೇ, ಜೂನ್ 21 ವಿಶ್ವ ಯೋಗ ದಿನ. ಈ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಹಾಗೂ ಅಗತ್ಯತೆ ಕುರಿತು ಆಕಾಶವಾಣಿ ಧಾರವಾಡ ಕೇಂದ್ರವು ಯೋಗದಿಂದ ಸಮಗ್ರ ಆರೋಗ್ಯ ಎಂಬ ಸರಣಿ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಗ್ಗೆ 7:45 ಪ್ರಸಾರ ಮಾಡುತ್ತಿದೆ. ಕಾರ್ಯಕ್ರಮವನ್ನು ಆಲಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ.
1: ನಂತರ ಕಾರ್ಯಕ್ರಮದ ಮುಂದಿನ ಗೀತೆ ಕಳ್ಳ ಕುಳ್ಳ ಚಿತ್ರದ್ದು. ಗೀತೆಯನ್ನು ಹಾಡಿದ್ದಾರೆ ವಿ ಶ್ರೀನಿವಾಸ್ ಮತ್ತು ಕೃಷ್ಣಮೂರ್ತಿ.

0: ಸಿನಿಮಾ ಪ್ರತಿ ಶನಿವಾರ ಬೆಳಿಗ್ಗೆ 9:30 ಹತ್ತು ಗಂಟೆ 30 ನಿಮಿಷದವರೆಗೆ ಸಿನಿ ಕ್ವಿಜ್ ನಂದನಾ.
1: ನಮ್ಮ ಸಿನಿಮಾ ನಿಮ್ಮ ಸಿನಿಮಾ ನಮ್ಮ ಸಿನಿಮಾ ಕನ್ನಡ ಸಿನಿಮಾ.
0: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನಾ.
1: ಭಾರಿ ಸಿನಿಮಾ
2: ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ.
0: ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14 244-344-15 ಹಾಗೂ 244-344-16 ಎಸ್ಟಿಡಿ ಸಂಖ್ಯೆ 0836.
3: ಮೂಕಿ ಸಿನಿಮಾ ಟಾಕಿ ಸಿನಿಮಾ ಜಗದ ಜನರಂಜನೀಯ.
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
4: ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ ಕೇಳ್ತಾ ಇದ್ದೀರಿ. ನಂದನ ಕಾರ್ಯಕ್ರಮದ ಮುಂದಿನ ಗೀತೆ ಜಾರಿ ಬಿದ್ದ ಜಾಣ ಚಿತ್ರದ್ದು. ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ.

ನಂದನ ಕಾರ್ಯಕ್ರಮದ ಕೊನೆಯ ಗೀತೆ ಇದು. ಖಿಲಾಡಿ ಜೋಡಿ ಚಿತ್ರದು ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ.

ರಾಮಸ್ವಾಮಿ ರಾಮಸ್ವಾಮಿ ಹೋ ಕೆಲಸವನ್ನು ಮಾಡೋಣವೇ ಕೆಲಸವನ್ನು

0: ಮುಂಜಾವಿಂದ ಸಂಜೆವರೆಗೂ ಮಾಲಿಶ್ ಮಾಡ್ತೀವಿ, ಒಳ್ಳೆ ಹುರುಳಿ ನೋಡಿ ತಂದು ಬೇಸಿ ಬಿಸಾಕ್ತೀವಿ. ಅಡ್ವಾನ್ಸ್ ಕೇಳೋದಿಲ್ಲ, ಬೋನಸ್ ಬೇಡೋದಿಲ್ಲ, ಕೆಲಸ ಖಾಯಂ ಮಾಡಿ ಸಾಕು, ಬಡ್ತಿ ಬೇಕಿಲ್ಲ.
1: ಕೃಷ್ಣಸ್ವಾಮಿ ರಾಮಸ್ವಾಮಿ
2: ರೆಡಿ ಮೇಡಮ್,
1: ಕೆಲಸವೇನು ನಾ ಹೇಳುವೆ.
0: ಕೃಷ್ಣಸ್ವಾಮಿ ರಾಮಸ್ವಾಮಿ ಹೋ ಹೋ ಕೆಲ

0: ಬೇಕು, ಲಾಳ ಹೊಡೆಯಬೇಕು, ರಾತ್ರಿ ಹಗಲು ಮೈಯ ಮುರಿದು ಕೆಲಸ ಮಾಡಬೇಕು.
1: ಲದ್ದಿ ಏನು ಗಿದ್ದಿ ಏನು ಬಾಚಿ ತಳ್ತೀವಿ, ಚಿಗಟ ಗಿಗಟ ಏನೇ

0: ಕೇಳುಗರೆ, ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಸಮಯ ಹೊಂದಿಸಿಕೊಳ್ಳಿ, ಸರಿಯಾಗಿ 10:30:15.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
0: ಇನ್ನು ಮುಂದೆ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಪುತ್ತೂರು ನರಸಿಂಹನಾಯಕ್ ಅವರು ಹಾಡಿರುವ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆ.

ಇದುವರೆಗೆ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಇನ್ನು ಮುಂದೆ ಜಾನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಗಾಡ್ಗೇರದ ಸೋಬಿನಾ ಮಾಂತೋಸಿ, ಗಾಡ್ಗೇರದ ಸೋಬಿನಾ ಮೋಂತಿಸ್ ಕಾಂಬ್ರೇಕರ್ ಹಾಗೂ ಮೇಳದರಿಂದ ಪುಗಡಿ ಪದ.

0: ಇದುವರೆಗೆ ಗಾಡಿಯರಾದ ಸೋಬಿನಾ ಮೊಂತೀಸ್ ಕಾಮ್ರೇಕರ್ ಹಾಗೂ ಮೇಳದವರಿಂದ ಪುಗಡಿ ಪದ ಕೇಳಿದ್ರಿ. ಇನ್ನು ಮುಂದೆ ಕೇಳ್ರಿ ಸಂಪಗಾವಿಯ ಶಂಕರಪ್ಪ ಗುರುಬಸಪ್ಪ ಮೈಲೇರಿ ಹಾಗೂ ಮೇಳದವರಿಂದ ಭಜನಾ ಪದ.
1: ಸದ್ಗುರು ಸಾಕಿದ

ಮನ ಮಜ್ಜಿಗೆ ನುಣ್ಣಾಗಿ ಉಂಡು ಅಧನಗಳೇ ಕಾಪಾಡುವ ಕಲಿಗಾಗಿ ಅನ್ನಾನ ಮಜ್ಜಿಗೆ ನುಣ್ಣಾಗಿ ಉಂಡು ಅಧನಗಳೇ ಕಾಪಾಡುವ ಕಲಿಗಾಗಿ ಸವಿಯಣ್ಣ

ಶಾಲೆಯ ಕಲಿಬೇಕ ಒಕ್ಕಾರಿಗ ಶಾಲೆಯ ಕಲಿಬೇಕ ಒಕ್ಕಾರಿಗ ರಾಜಸುತ ಕಲಿಬೇಕ ಒಕ್ಕಾರಿಗ ನಿನಗ ತಿಳಿಯದಕ್ಕ ಹಾನಿಯಾಗತ ಜಲತಾ.

0: ಇದುವರೆಗೆ ಜಾನಪದ ಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.

0: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
0: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಮೊದಲ ಗೀತೆ ಧಡಕನ್ ಚಿತ್ರದು. ಗೀತೆಯನ್ನು ಹಾಡಿದ್ದಾರೆ ಅಲ್ಕಾ ಯಾಜ್ಞಿಕ್ ಹಾಗೂ ಸಂಗಡಿಗರು.

ಬೇಟಾ ಚಿತ್ರದ ಗೀತೆಯನ್ನು ಕೇಳಿ ಬರುವ ಸ್ವರಗಳು ಅನುರಾಧ ಪೌದ್ವಾಲ್ ಹಾಗೂ ವಿಪಿನ್ ಸಚ್ದೇವ್ ಅವರದು.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದು ಡಾಕ್ಟರ್ ಮುಕ್ತಾ ಮುಜುಮ್ದಾರ್ ಅವರ ಗಾಯನದಲ್ಲಿ ಕೇಳಿ ರಾಗ್ ಭೈರವ್, ವಿಲಂಬಿತ್ ತೀನ್ ತಾಲ್, ಧೃತ್ ತೀನ್ ತಾಲ್. ತಬಲಾ ಸಾಥಿ ಪಂಡಿತ್ ಸಾತಿಲಿಂಗಪ್ಪ ದೇಸಾಯಿ ಕಲ್ಲೂರ್, ಹಾರ್ಮೋನಿಯಂ ಬಸವರಾಜ್ ಎಂ ಹಿರೇಮಠ್. ಹೇಳಿ ಡಾಕ್ಟರ್ ಮುಕ್ತಾ ಮುಜುಮ್.

ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಡಾಕ್ಟರ್ ಮುಕ್ತಾ ಮುಜುಮ್ದಾರ್ ಅವರ ಗಾಯನದಲ್ಲಿ ರಾಗ್ ಭೈರವ್ ಕೇಳಿದಿರಿ. ತಬಲಾ ಸಾಥಿ ಪಂಡಿತ್ ಸಾತಲಿಂಗಪ್ಪ ದೇಸಾಯಿ ಕಲ್ಲೂರ್, ಹಾರ್ಮೋನಿಯಂ ಬಸವರಾಜ್ ಎಂ ಹಿರೇಮಠ್ ಅವರದಾಗಿತ್ತು. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಸರಿಯಾಗಿ 12 ಗಂಟೆಗೆ ಪ್ರದೇಶ ಸಮಾಚಾರ ನಮ್ಮ ನಿಲಯದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನೆಯ ಯಶಸ್ವಿ ಅನುಷ್ಠಾನದ ನೆನಪಿಗಾಗಿ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಇಂದು ಸಂಜೆ 4 ಗಂಟೆಗೆ ಹೊಸ ದಿಲ್ಲಿಯ ವಿಜ್ಞಾನ ಭವನದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಾಲ್ಗೊಳ್ಳಲಿದ್ದು 2,400 ಕೋಟಿ ರೂಪಾಯಿ ನೇರ ನಗದು ವರ್ಗಾವಣೆ ಮೂಲಕ ಫಲಾನುಭವಿಗಳಿಗೆ ಪ್ರೋತ್ಸಾಹಧನ ವಿತರಿಸಲಿದ್ದಾರೆ. 15 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉದ್ಯೋಗ ಹಾಗೂ ಉದ್ಯೋಗದಾತರು

ಉದ್ಯೋಗಿ ಫಲಾನುಭವಿಗಳು, ಗಣ್ಯರು ಸೇರಿದಂತೆ 1200 ಆಹ್ವಾನಿತರು ಭಾಗವಹಿಸುವ ನಿರೀಕ್ಷೆ ಇದೆ. ಪ್ರಧಾನಮಂತ್ರಿಯವರು ದೇಶದ ವಿವಿಧ ಭಾಗಗಳನ್ನು ಪ್ರತಿನಿಧಿಸುವ ಫಲಾನುಭವಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ಸಚಿವ ಡಾ ಮನ್ಸುಖ್ ಮಾಂಡವ್ಯ ಹಾಗೂ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವರಾದ ಶೋಭಾ ಕರಂದ್ಲಾಜೆ ಭಾಗವಹಿಸಲಿದ್ದಾರೆ. ದೇಶದ 200 ಸ್ಥಳಗಳಲ್ಲಿ ಏಕಕಾಲದಲ್ಲಿ ಪ್ರಾದೇಶಿಕ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ದೇಶಾದ್ಯಂತ ನಡೆಯುವ ಕಾರ್ಯಕ್ರಮಗಳಲ್ಲಿ 9,000 ಉದ್ಯೋಗದಾತರು, 45,000 ಉದ್ಯೋಗಿಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಾಳೆ ಜೂನ್ 20ರಂದು ಪಶ್ಚಿಮ ಬಂಗಾಳದ

0: ಸ್ಥಳಗಳಲ್ಲಿ ಏಕಕಾಲದಲ್ಲಿ ಪ್ರಾದೇಶಿಕ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ದೇಶಾದ್ಯಂತ ನಡೆಯುವ ಕಾರ್ಯಕ್ರಮಗಳಲ್ಲಿ 9,000 ಉದ್ಯೋಗದಾತರು 45,000 ಉದ್ಯೋಗಿಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಾಳೆ ಜೂನ್ 20ರಂದು ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಿಂದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಪಿಎಂ ಕಿಸಾನ್ ಯೋಜನೆಯ 23ನೇ ಕಂತನ್ನು ಬಿಡುಗಡೆ ಮಾಡಲಿದ್ದಾರೆ. 23ನೇ ಕಂತಿನಲ್ಲಿ 18,880 ಕೋಟಿ ರೂಪಾಯಿಗೂ ಅಧಿಕ ಮೊತ್ತವನ್ನು 9,44,00,000 ರೂಪಾಯಿ ರೈತರ ಖಾತೆಗಳಿಗೆ ನೇರವಾಗಿ ವರ್ಗಾಯಿಸಲಿದ್ದಾರೆ. ಜಲಸಂಪನ್ಮೂಲ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ತುಂಗಭದ್ರಾ ಜಲಾಶಯಕ್ಕೆ ಭೇಟಿ ನೀಡಿ ಹೊಸದಾಗಿ ಅಳವಡಿಸಿದ ಕ್ರಸ್ಟ್ ಗೇಟ್ಗಳು ಹಾಗೂ ಉದ್ಘಾಟನಾ ಕಾರ್ಯಕ್ರಮದ ಸ್ಥಳ ಪರಿಶೀಲಿಸಿದರು. ಕೊಪ್ಪಳ ಜಿಲ್ಲೆ ಮುನೇರಾಬಾದ್ ಗ್ರಾಮದ ಪ್ರೌಢಶಾಲೆ ಆವರಣದಲ್ಲಿ ಇದೇ 25ರಂದು ಕಾರ್ಯಕ್ರಮ ನಿಗದಿಯಾಗಿದೆ. ಬಳಿಕ ಮಾತನಾಡಿದ ಸಚಿವರು, ತುಂಗಭದ್ರಾ ಅಣೆಕಟ್ಟೆ ಕ್ರಸ್ಟ್ ಗೇಟ್ ಕಾಮಗಾರಿಗೆ 51 ಕೋಟಿ ರೂಪಾಯಿ ಖರ್ಚಾಗಿದೆ. ಮುಂಬರುವ 60 ವರ್ಷ ಗೇಟ್ಗಳಿಗೆ ತಾಳಿಕೆ ಬಾಳಿಕೆ ಅಂದಾಜಿಸಲಾಗಿದೆ ಎಂದರು. ವಿಧಾನ ಪರಿಷತ್ ಚುನಾವಣೆಯಲ್ಲಿ 3 ಮತಗಳು ಅಡ್ಡ ಮತದಾನವಾಗಿದೆ, 1 ಮತ ಅಸಿಂಧುವಾಗಿದೆ. ಇದನ್ನು ಯಾರು ಮಾಡಿದ್ದಾರೆ ಎಂಬುದು ಗೊತ್ತಾಗಲಿದೆ. ಪಕ್ಷಕ್ಕೆ ದ್ರೋಹ ಬಗೆದವರು ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಗೆದ್ದ ಅಭ್ಯರ್ಥಿಗಳಿಗೆ ಅಭಿನಂದಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣೆಯಲ್ಲಿ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ ಅವರು ಜಯಶೀಲರಾಗಿರುವುದು ಸಂತಸ ತಂದಿದೆ. ಅಡ್ಡ ಮತದಾನ ಮಾಡಿದವರು ಯಾರು ಹಾಗೂ ಏಕೆ ಮಾಡಿದ್ದಾರೆ ಎಂಬುದನ್ನು ಪರಿಶೀಲಿಸಲಾಗುವುದು. ಪಕ್ಷದ ವೇದಿಕೆಯಲ್ಲಿ ಇದನ್ನು ಚರ್ಚಿಸಲಾಗುವುದು ಎಂದರು. ದೇವಧಾನ್ಯ ರೈತ ಉತ್ಪಾದಕರ ಕಂಪನಿ ಸಹಜ ಸಮೃದ್ಧ ಸಂಸ್ಥೆ ಸಹಯೋಗದಲ್ಲಿ ಹುಬ್ಬಳ್ಳಿಯ ಅರ್ಬನ್ ಒಯಸಿಸ್ ಮಾಲ್ನಲ್ಲಿ ಇಂದಿನಿಂದ 3 ದಿನಗಳ ಕಾಲ ನಡೆಯುವ ಹಲಸು ಮೇಳವನ್ನು ವಿಧಾನ ಪರಿಷತ್ ಸದಸ್ಯ ಎಸ್ವಿ ಸಂಕನೂರ್ 12:00 ಉದ್ಘಾಟಿಸಲಿದ್ದು, ಅರ್ಬನ್ ಒಯಸಿಸ್ ಮಾಲ್ ನಿರ್ದೇಶಕ ದೀಪಕ್ ಶ್ಯಾಮ್ಲುಲ್ಲಾ ಅಧ್ಯಕ್ಷತೆ ವಹಿಸಲಿದ್ದಾರೆ. ಹಿತ್ತಲ ಹೊನ್ನು ಹಲಸಿನ ವೈವಿಧ್ಯತೆಯನ್ನು ಪರಿಚಯಿಸಲು ರಾಜ್ಯದ ಹಲವು ಭಾಗಗಳ ರೈತರು ವಿವಿಧ ತಳಿಗಳ ಹಲಸುಗಳನ್ನು ಪ್ರದರ್ಶನ ಮತ್ತು ಮಾರಾಟಕ್ಕೆ ತರಲಿದ್ದಾರೆ. ಕೆಂಪು ಹಲಸಿನ ವಿಶಿಷ್ಟ ತಳಿಯಾದ ಚಂದ್ರ ಹಲಸು ಮಾರಾಟಕ್ಕೆ ಸಿಗಲಿದೆ. ಮುಂಗಾರಿಗೆ ಬಿತ್ತಲು ತರಕಾರಿ ದೇಸಿ ಬೀಜ, ದೇಸಿ ಭತ್ತ ಮತ್ತು ಸಿರಿಧಾನ್ಯಗಳು ಮೇಳದಲ್ಲಿ ಲಭ್ಯವಿವೆ. ನಾಳೆ ಸಂಜೆ ಹಲಸು ಎತ್ತುವ ಮತ್ತು ಹಲಸಿನ ತೂಕ ಊಹಿಸುವ ಸ್ಪರ್ಧೆ, ಭಾನುವಾರದಂದು ಬೆಳಗ್ಗೆ 10:30 5-12 ವರ್ಷದ ಮಕ್ಕಳಿಗಾಗಿ ಹಲಸಿನ ಚಿತ್ರ ಬರೆಯುವ ಸ್ಪರ್ಧೆ, ಮಧ್ಯಾಹ್ನ 12:30 ಹಲಸು ಮತ್ತು ಮಾವಿನ ಅಡುಗೆಗಳ ಸ್ಪರ್ಧೆ ಆಯೋಜಿಸಲಾಗಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಮೈಸೂರಿನ ಸಹಜ ಸಮೃದ್ಧದ ವಿಶ್ವಸ್ಥ ಮಲ್ಲಿಕಾರ್ಜುನ್ ಹೊಸಪಾಳ್ಯ.
1: ಹಲಸು ಹೆಸರು ಕೇಳಿದ್ರೇನೆ ಬಾಯಲ್ಲಿ ನೀರೂರುತ್ತೆ. ಯಾಕೆಂದ್ರೆ ಹಲಸಿನ ಪರಿಮಳ, ಅದರ ಮಾಧುರ್ಯ, ರುಚಿ ನಮ್ಮನ್ನ ಸೆಳೆಯುವಂಥದ್ದು. ನಮ್ಮ ರಾಜ್ಯದಲ್ಲಿ 16 ಹಲಸಿನ ತಳಿಗಳಿದ್ದಾವೆ. ವಿಶೇಷವಾದ, ವಿಶಿಷ್ಟವಾದ, ವಿಭಿನ್ನ ರುಚಿಯ ತಳಿಗಳಿದ್ದಾವೆ. ಈ ಹಲಸಿನ ಬಗ್ಗೆ ಸಾರ್ವಜನಿಕರಿಗೆ ಒಂದು ರುಚಿ ತೋರಿಸ್ಬೇಕು, ಅರಿವು ಮೂಡಿಸಬೇಕು. ಹಲಸು ಬೆಳೆ, ಹಲಸಿನ ಮೌಲ್ಯವರ್ಧಿತ ಪದಾರ್ಥಗಳನ್ನ ಹೆಚ್ಚಿಸಬೇಕು, ರೈತರಿಗೆ ಆ ಮೂಲಕ ಅನುಕೂಲ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸಹಜ ಸಮೃದ್ಧ ಸಂಸ್ಥೆ ಇದೇ ತಿಂಗಳ 19, 20 ಮತ್ತು 21ನೇ ತಾರೀಕು June 2026 ಹುಬ್ಬಳ್ಳಿಯ ಅರ್ಬನ್ ಒಯಸಿಸ್ ಮಾಲ್ನಲ್ಲಿ 3 ದಿವಸಗಳ ಹಲಸು ಮೇಳವನ್ನು ಆಯೋಜನೆ ಮಾಡ್ತಾ ಇದೆ. ಇದಕ್ಕೆ ದೇವಧಾನ್ಯ ರೈತ ಉತ್ಪಾದಕರ ಕಂಪನಿ ಹಾಗೆ ಅರ್ಬನ್ ಒಯಸಿಸ್ ಮಾಲ್ ಸಹಯೋಗ ಕೊಟ್ಟಿರುವಂತದ್ದು. ಈ 3 ದಿವಸ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ವಿಭಿನ್ನ ತಳಿಯ ಹಲಸು, ಹಲಸಿನ ಉತ್ಪನ್ನಗಳು ಹಾಗೆ ಬೇರೆ ಬೇರೆ ಸಾವಯವ ಉತ್ಪನ್ನಗಳನ್ನ ರೈತರು, ರೈತ ಉತ್ಪಾದಕ ಕಂಪನಿಗಳು, ಹೆಣ್ಮಕ್ಕಳು ತರ್ತಾ ಇದ್ದಾರೆ. ನಾಗರಿಕರು ಹಾಗೆ ಸುತ್ತಮುತ್ತ ಜಿಲ್ಲೆಗಳ ಹಲಸು ಪ್ರಿಯರು ಆಗಮಿಸಿ ಇದರ ರುಚಿಯನ್ನ ಸವಿಬೇಕು, ಹಲಸು ಬೆಳೆಗಾರರ ಕೈ ಹಿಡಿಬೇಕು ಅಂತೇಳಿ ಒಂದು ಮನವಿ.
0: ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ವನಿತಾ ವಿಹಾರ.

0: ಸಾಹಿತಿ ಕವಯಿತ್ರಿ ಸಂಧ್ಯಾ ಹೊನಗುಂಟಕರ್ ಅವರಿಂದ ಕೇಳಿ ಕಥೆ ದೇವರು ಬೆಳೆಸಿದ ಬೋನ್ಸಾಯ್. ನಂತರ ಸ್ವರಚಿತ ಕವನ ವಾಚನ.
1: ಇತ್ತೀಚೆಗೆ ಬೀದಿ ನಾಯಿಗಳ ಕಾಟ ಜಾಸ್ತಿ ಆಗ್ಬಿಟ್ಟದ. ರಾತ್ರಿಯೆಲ್ಲ ಬೀದಿಯೊಳಗ ಒದರಿ ಒದರಿ ನಿದ್ದೆಗೆಡಿಸ್ತಾವ. ಅಲ್ಲದೆ ಮನೆ ಹೊಕ್ಕು ವರಂಡದಾಗಿನ ಚಪ್ಪಲಿನೂ ಎಳ್ಕೊಂಡು ಹೋಗ್ಬಿಡ್ತಾವ. ಮೊನ್ನೆಂತೂ ಹಾಲಿನ ಪ್ಯಾಕೆಟ್ ಎಲ್ಲ ಹರಿದು ವರಂಡ ಎಲ್ಲ ಗಲೀಜು ಮಾಡಿದ್ವು. ಹಾಗಾಗಿ ನಾಗರಾಜನಿಗೆ ಹಾಲು ಇಟ್ಟ ಮೇಲೆ ಬೆಲ್ ಮಾಡಲಿಕ್ಕೆ ಹೇಳಿದ್ಲು ವಿದ್ಯಾ. ಈ ದಿನ ಜಲ್ದಿನೇ ಎದ್ದಿದ್ರೂ ಎದ್ದರ ಮಾಡೋದೇನದ ಅಂತ ಸುಮ್ಮನೆ ಸಕ್ರಿ ನಿದ್ದಿಗೆ ಪ್ರಯತ್ನಿಸ್ತಿದ್ಲು. ಆದ್ರೆ ಗಿರೀಶ್ ಇಲ್ಲದೇ ಇದ್ದಾಗ, ಅದು ಇವತ್ತು ಮದುವೆ ದಿನ ಬೇರೆ, ಸಕ್ರಿ ಬೆಲ್ಲ ಎಲ್ಲಿದ್ದೀತು? ಬೆಲ್ಲ ಆಗೋದನ್ನೇ ಕಾಯ್ತಿದ್ದವಳು ಅದರ ಸದ್ದಿಗೆ ಬಾಗಿಲು ತೆಗೆದು ಹಾಲಿನ ಪ್ಯಾಕೆಟ್ ತೆಗೆದುಕೊಳ್ಳುತ್ತಿದ್ದಂಗೆ ಪ್ರದೀಪ ಪ್ರತ್ಯಕ್ಷನಾಗಿ ಹಲ್ಲಕ್ಕಿರಿಯುತ್ತಾ ನಿಂತಿದ್ದ. ಇದೇನೋ ಮುಂಜು ಮುಂಜಾನೆ ಬಂದಿದ್ದಿ, ಬಾಬಾ ನಂಗೂ ಚಹಾ ಕುಡಿಲಿಕ್ಕೆ ಕಂಪ್ನಿ ಆಯ್ತು ನೋಡು ಎಂದಾಗ, ಹ್ಯಾಪಿ ವೆಡ್ಡಿಂಗ್ಗೆ ನೀವು ಸರಿಯಾದ್ಯ ಎಂದು ಅವಳ ಕೈ ಹಿಡಿದು ಶೇಕ್ ಹ್ಯಾಂಡ್ ಮಾಡಿದ. ಇವಳಿಗೆ ಅಚ್ಚರಿಯೋ ಅಚ್ಚರಿ, ಅಬ್ಬಾ ನಿನಗೆ ಹೆಂಗೆ ಗೊತ್ತಾಯ್ತೋ, ಅಮ್ಮ ಹೇಳಿದ್ರಾ ಅಂದಾಗ ಆತ ಹಿಗ್ಗಿನಿಂದ ಹೌದೆಂಬಂತೆ ಮೇಲೆ ಕೆಳಗೆ ಗೋಣು ಅಳ್ಳಾಡಿಸಿದ. ಓ ಥ್ಯಾಂಕ್ ಯು ಪ್ರದೀಪ್ ಎಂದು ಅವನ ತಲೆ ಮೇಲೆ ಕೈಯಾಡಿಸಿ, ಕೂಡು ಚಹಾ ಮಾಡ್ತೀನಿ ಎಂದು ಒಳನಡೆದ್ಲು. ಈ ಬಾರಿ ಗಿರೀಶ್ ಊರಲ್ಲಿರದಕ್ಕೆ ಮನಸ್ಸಿಗೆ ಬಣಬಣ, ಯಾವುದಕ್ಕೂ ಉತ್ಸಾಹವಿಲ್ಲ. 15 ವರ್ಷದಿಂದಲೂ ಇಬ್ಬರು ಸಂಭ್ರಮದಿಂದ ಆಚರಿಸ್ತಿದ್ವು. ಆದರೆ ಈ ಬಾರಿ ಅಚಾನಕ್ ಅಷ್ಟೇ ಅನಿವಾರ್ಯವಾಗಿ ಬಂದ ಕೆಲಸ ಇಬ್ಬರಿಗೂ ಅಷ್ಟೇ ಬೇಸರಿಕೆ ಆಗಿತ್ತು. ಹಾಸಿಗೆಯೊಳಗೆ ಬೇಜಾರಿನಿಂದ ಹೊರಳಾಡುತ್ತಿದ್ದ ಅವಳ ಮನಸ್ಸು ಮುಂಜಾನೆಯೇ ಪ್ರದೀಪ ಬಂದು ಶುಭ ಕೋರಿದ್ದಕ್ಕೆ ಮನಸ್ಸು ನಿಚ್ಚಳಾಯಿತು. ಪಾಪ ಗಾಯತ್ರಿ ಆಂಟಿ ಮಗನಿಂದ ಶುಭಾಶಯ ಕಳಿಸ್ಯಾರ. ಹಂಗಾರೆ ಬಹುಶಃ ಪ್ರದೀಪ್ಗೆ ಇಷ್ಟು ಹೇಳಲಿಕ್ಕೆ ನಿನ್ನೆಯಿಂದ ಪ್ರಾಕ್ಟೀಸ್ ಮಾಡಿಸಿರ್ಬೇಕು ಅಂದುಕೊಂಡು ಚಹಾವನ್ನು ಒಂದು ಕಪ್ಗೆ ಸೋಸಿ ಇನ್ನೊಂದನ್ನು ಲೋಟಕ್ಕೆ ಸೋಸಿ ಅವನಿಗೆ ಕೊಟ್ಲು. ಕಪ್ಪಿನಲ್ಲಿ ಚಹಾ ಕುಡಿಯಲು ಅವನಿಗೆ ಬಹಳ ಇಷ್ಟ. ಆದರೆ ಆತನ ದಪ್ಪ ತುಟಿಗಳಿಂದ ಚಹಾ ಸೋರಿ ಹೋಗ್ತದೆ. ಹಾಗಾಗಿ ಅಂಚುಗಳಿರುವ ಲೋಟದಲ್ಲೇ ಆತ ಕುಡಿಬೇಕು. ಒಂದು ಕೈಯಲ್ಲಿ ಲೋಟ ಹಿಡಿದು ಇನ್ನೊಂದು ಕೈ ಮುಂದೆ ಚಾಚಿ ಹ್ಯಾಪಿ ವೆಡ್ಡಿಂಗ್ ಎಂದು ಮುಂದಿನ ಪದಕ್ಕೆ ತಡವರಿಸಿದ. ವಿದ್ಯಾ ಅದನ್ನು ಪೂರ್ಣಗೊಳಿಸಿ ನಕ್ಕಳು. ಅವನಿಗೋ ಖುಷಿಯೋ ಖುಷಿ, ಮತ್ತೆ ಮತ್ತೆ ಹೇಳ್ತಿದ್ದ, ಅಯ್ಯೋ ಸಾಕೋ, ಬೇಕಾದಷ್ಟು ಹ್ಯಾಪಿ ಆಯಿತು ಇವತ್ತು ಎಂದು ಗಾಯತ್ರಿ ಆಂಟಿಗೆ ಫೋನ್ ಮಾಡಿ, ಥ್ಯಾಂಕ್ ಯು ಆಂಟಿ, ಇವತ್ತು ಪ್ರದೀಪ ನನ್ನ ದಿನಾನೇ ಬದಲಾಯಿಸ್ಬಿಟ್ಟ. ಗಿರೀಶ ಊರಾಗಿಲ್ಲಂತ ಬಹಳ ಬೇಸರಿಕೆ ಆಗಿತ್ತು. ಆದ್ರೆ ಮುಂಜಾನೆ ಪ್ರದೀಪ್ ಸರ್ಪ್ರೈಸ್ ಕೊಟ್ಟ ನೋಡ್ರಿ, ಎಲ್ಲ ಬೇಸರಿಕೆ ಒಂದೇ ಸಲಕ್ಕ ಉಫ್ ಅಂತ ಗಾಳಿಗೆ ಹಾರಿ ಹೋಯ್ತು. ನಂಗೆ ಗೊತ್ತು ಅವನಿಗೆ ಇಷ್ಟು ಹೇಳಲಿಕ್ಕೆ ನೀವು ಎಷ್ಟು ಶ್ರಮ ತಗೊಂಡಿರ್ತೀರಿ ಅಂತ. ಥ್ಯಾಂಕ್ಸ್ ಆಂಟಿ ಎಂದಳು. ಅಷ್ಟರಲ್ಲಿ ಪ್ರದೀಪ್ ಕೇರಂ ಬೋರ್ಡ್ ತಂದು ತಾನೂ ಕೂತು ವಿದ್ಯಾಗೂ ಆಡಲು ಕರೆದ. ಈಗ ಬ್ಯಾಡೋ, ನಾನು ಸ್ನಾನ ಮಾಡಬೇಕು, ದೇವ್ರಿಗೆ ಪೂಜೆ ಮಾಡಬೇಕು, ಗಿಡಕ್ಕೆ ನೀರು ಹಾಕಬೇಕು, ಸಂಜೆಗೆ ಆಡೋಣ ಅಂತ ಹೇಳಿದರೂ ಅವನು ಆಡಲೇಬೇಕು ಅಂತ ಹಠ ಹಿಡಿದಾಗ ವಿಧಿ ಇಲ್ಲದೆ ಒಂದೇ ಆಟ ಆಡಬೇಕು ನೋಡು ಎಂದು ಕಂಡೀಷನ್ ಹಾಕಿ ಆಡಲು ಕುಳಿತಳು. ಬೇಕು ಅಂತಲೇ ತಾನು ಸೋತು ಅವನನ್ನು ಖುಷಿಯಿಂದ ಮನೆಗೆ ಕಳಿಸಿದ್ಲು. ಸಂಜೆ ಬರ್ತೀನಿ ಆಗ ಆಡೋಣ ಅಂತ ತೊದಲು ತೊದಲಾಗಿ ಜೊಲ್ಲಿನ ಹನಿ ಸಿಡಿಸುತ್ತಾ ಹೇಳಿದ. 15 ವರ್ಷ ಆಯಿತು ಮದುವೆಯಾಗಿ, ಮಕ್ಕಳಾಗುವ ಹಂಬಲ ಬಿಟ್ಟಾಯಿತು. ನೋವು ಮರೆಯಲು ಏನೇನೋ ಹವ್ಯಾಸಗಳನ್ನು ಅಂಟಿಸ್ಕೊಂಡಿದ್ಲು ವಿದ್ಯಾ. ಸಣ್ಣಕಿದ್ದಾಗ ಕಲಿತ ಒಂದಷ್ಟು ಸಂಗೀತ ಈಗ ಜೀವನದ ಪಲುಕಾಕಿತ್ತು. ಬಟ್ಟಿ ಮೇಲೆ ಪೇಂಟಿಂಗ್ ಮಾಡಿ ಮನೆಯ ಕಿಟಕಿ ಬಾಗಿಲು ಟೇಬಲ್ ಕ್ಲಾತ್ ಸೋಫಾ ಕವರ್ ತಲೆದಿಂಬು ಎಲ್ಲವೂ ಬಣ್ಣ ಬಣ್ಣದ ಹೂ ಬಳ್ಳಿ ಹಣ್ಣು ಗೊಂಚಲಗಳಿಂದ ತುಂಬಿಕೊಂಡಿತು. ಇನ್ನೊಂದು ವಿಪರೀತ ಹುಚ್ಚು ಹಿಡಿಸಿಕೊಂಡದ್ದು ಅಂದರೆ ಕೈತೋಟ. ಮನೆಯ ಸ್ವಲ್ಪ ದೊಡ್ಡದೇ ಅನ್ನಬಹುದಾದ ಅಂಗಳ, ಹಾಲ್ ಕಂಪೌಂಡ್ ಟೆರೇಸ್ ಎಲ್ಲವೂ ಹಸಿರುಟ್ಟು

ಆಕಾಶವಾಣಿ ವನಿತಾ ವಿಹಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ

ಕರೆಯುತ್ತಿದ್ವು. ಮನೆಯೊಳಗ ತೆಂಗಿನಕಾಯಿ ಪರಟಿ ಈಕಿ ಕೈಯಾಗ ಹೂದಾನಿ ಆಗ್ತಿತ್ತು. ಕೊಬ್ಬರಿ ಎಣ್ಣೆ ಬಾಟಲ್ಲು ಗಿಡ ಹೊತ್ತು ಗರತಿ ಆಗ್ತಿದ್ಲು. ಪೌಡರ್ ಡಬ್ಬಿ ಫ್ಯಾಷನ್ ಲೇಡಿ ಆಗ್ತಿದ್ಲು. ಹಿಂಗೆ ನನಗೆ ಮಕ್ಕಳು ಇಲ್ಲ ಅನ್ನುವ ಸಂಕಟದಿಂದ ಮುಕ್ತ ಆಗಿದ್ಲು. ಇವುಗಳೊಳಗೆ ತಾನು ತೊಡಗಿಸಿಕೊಂಡ ಹೆಂಡತಿಯನ್ನು ಕಂಡ ಗಿರೀಶಗೂ ಒಂಥರ ನೆಮ್ಮದಿ. ಹಾಗಾಗಿ ಅವಳ ಹವ್ಯಾಸಕ್ಕೆ ಇಂಬು ಕೊಡಲಿಕ್ಕೆ ಇನ್ನಷ್ಟು ಥರಥರದ ಗಿಡದ ಸಸಿ, ಬೀಜ, ಪೇಂಟಿಂಗ್ ಸಾಮಗ್ರಿಗಳನ್ನು ತಂದುಕೊಡ್ತಿದ್ದ. ಅಂಗಳದ ಯಾವುದೋ ಗಿಡದಾಗ ಹೂ ಬಿಟ್ಟರೆ ಎಂಥ ಖುಷಿ ಇಬ್ಬರಿಗೂ. ವಿದ್ಯಾಗ ಬೋನ್ಸಾಯಿ ಗಿಡಗಳು ಅಂದ್ರೆ ಅದೇನೋ ಪ್ರೀತಿ. ಅಂಗಳದ ಒಂದಷ್ಟು ಹೆಚ್ಚಿನ ಜಾಗವನ್ನು ಬೋನ್ಸಾಯಿ ಗಿಡದ ಪಾಟ್ಗಳಿಗೆ ಮೀಸಲಾಗಿಟ್ಟಿದ್ಲು. ಅವಳ ಈ ರೀತಿಯ ಪ್ರೀತಿ ಕಾಳಜಿಯಿಂದ ಅನೇಕ ಸಲ ಸ್ಪರ್ಧೆಯೊಳಗೆ ಬಹುಮಾನ ಸಹ ತಗೊಂಡಿದ್ಲು. ಈ ಎಲ್ಲ ಹವ್ಯಾಸಗಳು ಅವಳ ದಿನದ ಹೆಚ್ಚು ಸಮಯ ಬೀಳ್ತಾವ. ಹಾಗಾಗಿ ಆಕಿಗೂ ದಿನಗಳು ಭಾರ ಆಗಂಗಿಲ್ಲ. ಎಷ್ಟೋ ಸಲ ಒಂದು ಗಿಡದ ಎದುರು ಕುಳಿತ್ಲು ಅಂದ್ರೆ ನೋಡುತ್ತಾ ಮೈ ಮರಿತಾಳೆ, ಹಾಡ್ತಾಳೆ. ಅದರ ಎಲಿ, ಕಾಂಡ, ಹೂ, ಮೊಗ್ಗು, ಕಾಯಿ ಎಲ್ಲವನ್ನ ಸೂಕ್ಷ್ಮತೆಯಿಂದ ಗಮನಿಸ್ತಾಳೆ. ತಾಯಿ ತನ್ನ ಮಗುವಿನ ಅಂಗಾಂಗವನ್ನು ದಿಟ್ಟಿಸಿ ಕಾಳಜಿ ಮಾಡುವಂಗ. ಈ ತೋಟದ ಕಾರಣಕ್ಕೆ ಊರು ಕೇರಿಗೂ ಭಾಳ ಹೋಗಂಗಿಲ್ಲ. ಕೆಲಸದವ್ರ ಮೇಲೆ ಭರವಸೆ ಸಾಲಂಗಿಲ್ಲ. ಮಕ್ಕಳನ್ನು ಆಯಾಗಳ ಕೈಯಾಗ ಅದೆಂಗೆ ಕೊಟ್ಟು ಹೋಗ್ತಾರೋ ತಾಯಂದರು. ಆದರೆ ವಿದ್ಯಾಗಂತೂ ಅದು ಅಸಾಧ್ಯದ ಮಾತು. ಈ ಎಲ್ಲವುಗಳೊಂದಿಗೆ ವಿದ್ಯಾಗ ಪ್ರದೀಪನ ಗೆಳೆತನವೂ ಸೇರಿಕೊಳ್ತು. ಬಾಜು ಮನೆಯಲ್ಲಿದ್ದ ಒಂದು ಕುಟುಂಬದ ಪುಟ್ಟ ಸದಸ್ಯ ಈತ. 20 ವಯಸ್ಸು ಆದರೂ 10 ಮನಸ್ಸು. ಮನಸ್ಸು ಮತ್ತು ದೇಹದ ಬೆಳವಣಿಗೆಯ ಸಮತೋಲನ ತಪ್ಪಿ ಹೋಗ್ಯದ. ಅದ್ಯಾಕೋ ಮಗು ಮನಸ್ಸಿನ ಪ್ರದೀಪ ವಿದ್ಯಾಳ ಮನಸ್ಸೆಳೆದ. ಆಕೆ ತೋರಿಸೋ ಪ್ರೀತಿ ಅವನಿಗೂ ಅಪರೂಪದ್ದು. ಬೇರೆಯವರ ವಿಚಿತ್ರ ನೋಟದಂಗ ವಿದ್ಯಾಳದಲ್ಲ ಅಂತ ಅವನ ಸುಪ್ತ ಮನಸ್ಸಿಗೆ ಅನಿಸಿರ್ಬೇಕು. ಹಾಗಾಗಿ ಆತನು ವಿದ್ಯಾಳೊಂದಿಗೆ ಇದ್ದಾಗ ಸಂತಸದಿಂದ ಇರ್ತಿದ್ದ. ಗಾಯತ್ರಿಗೆ ಮುಕ್ತ ಮನಸ್ಸಿಂದ ತನ್ನ ಮಗನ ಜೊತೆ ಇರುವ ವಿದ್ಯಾಳ ಬಗ್ಗೆ ಅಭಿಮಾನ. ಹಿಂಗ ಇವರ ಋಣ್ಮನಗಳು ಒಂದಾಗಿ ಹಲವು ವರ್ಷಗಳಿಂದ ಪ್ರದೀಪನ ಕಾರಣಕ್ಕೆ ಇವರ ಪ್ರೀತಿ ಸ್ನೇಹ ಹರಳುಗಟ್ಟಿತ್ತು. ಅಸ್ಪಷ್ಟ ಮಾತು, ಊದಿಕೊಂಡಂಥ ಕಣ್ಣುಗಳು, ದಪ್ಪ ತುಟಿ, ಇಡೀ ದೇಹದಲ್ಲಿ ಅಸಮವಾದ ಮಾಂಸಖಂಡಗಳ ಬೆಳವಣಿಗೆ, ಇವೆಲ್ಲ ಅವನ ವೈಕಲ್ಯವಾಗದೆ ಚೇತನವಾಗಿತ್ತು. ಅವನ ಮುಗ್ಧತೆಯನ್ನು ಪೆದ್ದುತನವಾಗಿ ಜನರು ಗ್ರಹಿಸ್ತಿದ್ರು. ಅವನಿಗೆ ಬೇಕಾಗುವ ಸ್ನೇಹ ಪ್ರೀತಿ ನೀಡದೆ ಕರುಣೆ, ಹಳಹಳಿ, ಕಾಳಜಿ ಮಾತ್ರ ಸಿಗ್ತಿತ್ತು. ಇಂತಹ ಮಗನ ಪೋಷಣೆಯನ್ನು ಗಾಯತ್ರಿ ದಂಪತಿಗಳು ದುಃಖದಿಂದ ನವೆಯದೆ ಅವನನ್ನೇ ಬದುಕಿನ ಗುರಿಯಾಗಿಸಿಕೊಂಡ್ರು. ನನ್ನ ಮಗ ಉಳಿದವರಿಗಿಂತ ಭಿನ್ನ ಎಂದು ಭಾವಿಸುತ್ತಿದ್ದರೆ ಹೊರತು ಅಶಕ್ತ ಎಂದು ತಿಳಿಯುತ್ತಿರಲಿಲ್ಲ. ಅದಕ್ಕೆ ಆತ ಅವರಿಗೆ ಭಾರವಾಗದೆ ಬದುಕಾಗಿದ್ದ. ಇವರ ಸ್ಥೈರ್ಯ ನೋಡಿದ ವಿದ್ಯಾಗ, ಅಬ್ಬಾ ದೇವರೇ, ಇಂಥ ಮಗನನ್ನು ಕೊಟ್ಟದ್ದು ನಿನ್ನ ತಪ್ಪಿರ್ಬೋದು, ಆದರೆ ಇಂಥ ತಂದೆ ತಾಯಿನ ಹುಟ್ಟಿಸಿದಲ್ಲ ಅದು ನಿನ್ನ ದೊಡ್ಡತನ ಅಂತ ಅನ್ನಿಸ್ತು. ಅವನ ಪೆದ್ದು ಮಾತಿಗೂ, ತೊದಲು ಪದಕ್ಕೂ, ಉರುಳು ನಡಿಗೆಗೂ ಸಂಭ್ರಮಿಸುವ ಆ ನಿಷ್ಕಲ್ಮಶ ತಾಯ್ತನದ ಭಾವಕ್ಕೆ ಎಂಥ ಶಕ್ತಿಯದ. ಮಾಡಿದ್ದನ್ನೇ ಮಾಡುವ, ಹೇಳಿದ್ದನ್ನೇ ಹೇಳುವ ಅವನ ನಡವಳಿಕೆಗೆ ಸ್ವಲ್ಪವೂ ಬೇಸರದೆ ನಕ್ಕು ಹಗುರಾಗುವುದು ದಿವ್ಯ ಸ್ಥಿತಿ. 20 ಮಗನನ್ನು 8-10 ವರ್ಷದವನಂತೆ ತಿಳಿಯುವ ಆ ತಿಳಿವು, ತಿಳಿಯಾದ ಮನಸ್ಸು ಬಹುಶಃ ಎಷ್ಟೋ ವರ್ಷದ ತಪಸ್ಸಿನ ಫಲದಿಂದ ಈ ಮನಸ್ಸು ಹೃದಯ ಪಡಿಲಿಕ್ಕೆ ಸಾಧ್ಯ. ಅದು ಇಂತಹ ಮಗನನ್ನು ಹೊತ್ತು ಪೋಷಿಸುವ ಕಾರಣಕ್ಕೆ ಆ ಕರ್ಮದ ಫಲದ ವಿನಿಯೋಗ. ಈ ಎಲ್ಲವನ್ನು ಯೋಚಿಸುವ ವಿದ್ಯಾಗ, ಇಂಥ ಮಗ ನಂಗೂ ಹುಟ್ಟಿದ್ರೆ ನಾನು ಆ ಭಾಗ್ಯ ದಕ್ಕಿಸಿಕೊಳ್ಳುತ್ತಿದ್ದೇನಲ್ಲ ಅಂತ ಅನ್ನಿಸಿ ತಕ್ಷಣ ತಾನು ಬೆಳೆಸಿದ ಬೋನ್ಸಾಯಿಗಳನ್ನು ನೋಡುತ್ತಾ ಮಂದಹಾಸ ಸೂಸಿದಳು. ನೀ ಕೊಡ್ಲಿಕ್ರೆ ಏನಾಯಿತು,
ನಾನು ಪಡ್ಕೊ

ಕೊಂಡೀನಿ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ಲು. ಇಂಥ ಮಗನನ್ನು ಪಡೆಯುವ ಇವಳ ಹಂಬಲ ಸ್ವಲ್ಪ ವಿಚಿತ್ರವಾದರೂ ನಿಜವೇ. ಪ್ರದೀಪ ಶಾಲೆಯಲ್ಲಿಯ ಸಂಗತಿಯನ್ನು ಗಾಯತ್ರಿಗೆ ಮಾತ್ರವಲ್ಲ, ವಿದ್ಯಾಗೂ ಹೇಳಲಿಕ್ಕೇ ಬೇಕು. ಅಂದು ಶಾಲೆಯಿಂದ ಬಂದವನೇ ಅಮ್ಮನಿಗೂ ಹೇಳದೆ ಇವಳ ಮನೆಗೆ ಬಂದ. ಅದ್ಯ ನಾನು ಕುಕ್ಕ, ಅಲ್ಲಿ ನಾನು ಅನ್ನ ಕುಕ್ಕ ಎಂದು ಕಣ್ಣು ನಿಚ್ಚಳಗೊಳಿಸಿ ಏದುಸಿರ ಭಾವದಲ್ಲಿ ಆವೇಶದಿಂದ ಬಡಬಡಿಸತೊಡಗಿದ್ದ. ವಿದ್ಯಾಳನ್ನು ಆದ್ಯಾಳೆಂದೇ ಕರೆಯುತ್ತಿದ್ದ. ಆಕೆ ಆತ ಹೇಳಿದ್ದು ತಿಳಿಯದೆ ಗಾಯತ್ರಿ ಆಂಟಿಗೆ ಫೋನ್ ಮಾಡಿ, ಪ್ರದೀಪ ಏನು ಹೇಳುತ್ತಿದ್ದಾನೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದಾಗ, ಇವತ್ತು ಶಾಲೆಯೊಳಗೆ ಕುಕ್ಕರ್ ಹಚ್ಚಲಿಕ್ಕೆ ಕಲಿಸಿದ್ರಂತ, ಡೈರಿಯೊಳಗೆ ಬರೆದು ಕಳಿಸ್ಯಾರ, ಅದನ್ನು ಹೇಳ್ತಿರಬೇಕು ಎಂದರು. ಓ ಹಂಗೆ ಸುದ್ದಿ ಎಂದು, ನಾಳೆ ನಮ್ಮ ಮನೆಯಾಗ ನೀನೇ ಕುಕ್ಕರ್ ಹಚ್ಚಬೇಕು, ನೀನೇ ಅನ್ನ ಮಾಡಬೇಕು, ತಿಳೀತಾ ಅಂದಾಗ, ಈಗ ಕುಕ್ಕ ನಾನು ಅನ್ನ ಈಗ ಎಂದು ಅಡುಗೆ ಮನೆಗೆ ಹೊರಟ. ಅವನನ್ನು ತಡೆದು, ಮಾರಾಯ ಇವತ್ತು ಊಟ ಆಗಿ ಜೀರ್ಣ ಆಗ್ಯದ, ನಾಳೆ ಮಾಡುವಂತಿ, ಈಗ ಕ್ರಿಕೆಟ್ ಆಡು ಎಂದು ಮಾತು ಮರೆಸಿದಳು. ಹ್ಞೂ ಎಂದವನೇ ಬ್ಯಾಟು ಹಿಡಿದು ಬಂದ. ಆಟದ ನಡುವೆ, ಅದ್ಯ ನಾನು ಕುಕ್ಕ ಅನ್ನ, ನಾನು ಕುಕ್ಕ ಕುಕ್ಕ ಎಂದು ಹುಬ್ಬು ಏರಿಸಿ ಬಡಬಡಿಸಿದ. ಆಯ್ತಪ್ಪ ನಾಳೆ ನಿಂದೇ ನಳಪಾಕ, ಈಗ ಮೊದಲು ಬಾಲ್ ಹಾಕು ಎಂದು ಆಟ ಕೇಳಿದಳು. ಪ್ರದೀಪ ಮನೆಗೆ ಹೋಗುತ್ತಲೇ ಅವನ ಗುಂಗಿನಿಂದ ಆಚೆ ಬಂದ್ಲು. ಗಿರೀಶನತ್ತ ಮನಸ್ಸು ಹಾಯಿತು. ಅದೆಷ್ಟು ಬೇಸರದಿಂದ ಹೊರಟು ನಿಂತಿದ್ದ. ನಿನ್ನೆ ರಾತ್ರಿ 12 ಗಂಟೆ ಆಗೋದನ್ನೇ ಕಾಯುತ್ತಿದ್ದನಂತೆ. ಯಾವತ್ತೂ 10 ಗಂಟೆಯ ನಂತರ ಆತ ಎಚ್ಚರವಾಗಿರೋದಿಲ್ಲ. ಹಾಗಾಗಿ ಬೆಳಗ್ಗೆ ಮಾತಾಡಿದ್ರಾಯಿತು ಎಂದು ವಿದ್ಯಾ ಮಲಗಿಬಿಟ್ಟಿದ್ಲು. ಗಾಢ ನಿದ್ದೆಯಲ್ಲಿದ್ದವಳಿಗೆ 2-3 ಬಾರಿ ಕರೆ ಬಂದರೂ ಕೇಳಿಸಿರಲಿಲ್ಲ. ಒಂದೊಮ್ಮೆ ಆ ಕರೆಗೆ ಹೋಗೊಟ್ಟಾಗ ಸಮಯ ನೋಡಿ, ಮಧ್ಯರಾತ್ರಿ ಯಾಕೆ ಫೋನ್ ಮಾಡೋದಾಯ್ತಾ ಅಂತ ದಡಬಡಾಯಿಸಿ, ಗಿರಿ ಯಾಕೆ ಇಷ್ಟೊತ್ತಿನೊಳಗೆ ಫೋನ್ ಮಾಡಿದಿ, ಏನಾಯ್ತು?

ಅಯ್ಯೋ ಮಾರೈತಿ, ಏನೂ ಆಗಿಲ್ಲ, ಇವತ್ತು ಮ್ಯಾರೇಜ್ ಡೇ ಅಲ್ಲಿನೋ, ಅದಕ್ಕೆ ವಿಶ್ ಮಾಡೋಣ ಅಂದ್ಕೊಂಡೆ ಎಂದು ದೀರ್ಘ ಚುಂಬನ ನೀಡಿದ. ವಿದ್ಯಾ ಪೆಚ್ಚುತನದಿಂದ, ನಾನೊಂದು ಏನೋ ತಿಳ್ಕೊಂಡೆ, ಸಾರಿ, ಐ ಲವ್ ಯು ಎಂದು ಮರಳಿ ಮುತ್ತು ನೀಡಿದಳು. ಅದೆಷ್ಟು ಹೊತ್ತು ಇಬ್ಬರೂ ಮಾತಲ್ಲೇ ಮುದ್ದಾಡಿದರು. ಆ ಕ್ಷಣವನ್ನು ನೆನಪಿಸಿಕೊಳ್ಳುತ್ತಾ ತುಟಿಯಲ್ಲಿ ಹೂನಗೆ ಇಟ್ಟುಕೊಂಡೇ ಸ್ನಾನಕ್ಕೆ ನಡೆದಳು. ಮಧ್ಯಾಹ್ನ ತನ್ನ ಪುಟ್ಟ ಕೈತೋಟದ ಆರೈಕೆಯಲ್ಲಿದ್ದ ವಿದ್ಯಾಳ ಮನಸ್ಸು ಬೋನ್ಸೈ ಸಪೋಟದತ್ತ ಹೋಯಿತು. ಕಳೆದ ಆ್ಯನಿವರ್ಸರಿಗೆ ಗಿರೀಶ್ ಕೊಟ್ಟ ಉಡುಗೊರೆ ಅದು. ಅದರತ್ತ ಸಾಗಿದವಳೇ ಅದನ್ನು ನೇವರಿಸುತ್ತಾ ಕಣ್ಣಿಂದ ಮುದ್ದಿಸತೊಡಗಿದಳು. ಮೌನದೊಳಗೆ ಸಂಭಾಷಿಸಿದಳು. ಮನೆಗೆ ಬಂದ ಒಂದು ವರ್ಷದ ಗೆಳತಿಯವಳು ಎಂದುಕೊಳ್ಳುತ್ತಾ ಆ ಕುಂಡದ ಕೆಳಗೆ ಹರಡಿದ್ದ ಮಣ್ಣನ್ನು ತೆಗೆದು ಸ್ವಚ್ಛಗೊಳಿಸಿದ್ಲು. ಒಂದೆರಡು ಒಣಗಿದ ಎಲೆ ತೆಗೆದು ಜೊತೆಗಿದ್ದ ಕಳೆಗಸ ಕಿತ್ತಿ ಮಣ್ಣಿಗೆ ಎರೆಹುಳುವಿನ ಗೊಬ್ಬರ ಕಲಿಸಿ ನೀರು ಚಿಮುಕಿಸಿದಾಗ ಎಳೆಯ ಕರುವಿನಂತೆ ಕಳಕಳೆಯಾಗಿ ಬೋನ್ಸಾಯಿ ನಳನಳಿಸತೊಡಗಿತ್ತು. ಪ್ರದೀಪನು ಬೋನ್ಸಾಯಿನಂತೆ, ಎಲ್ಲೆಲ್ಲೋ ಬೆಳೆಯುವ ಬೊಡ್ಡೆಯಂತೆ, ಎಷ್ಟು ವರ್ಷವಾದರೂ ಪುಟ್ಟ ಮಗುವಿನಂತೆ. ನಾವು ಭೂಮಿಯಲ್ಲಿ ಸೊಂಪಾಗಿ ಬೆಳೆಯುವ ಗಿಡಗಳನ್ನು ಕುಂಡದಲ್ಲಿಟ್ಟು ರೆಂಬೆ ಕೊಂಬೆ ಕತ್ತರಿಸಿ ಬೆಳೆದರೂ ಬೆಳೆಯದಂತೆ ಮಾಡಿ ಇದೊಂದು ಕಲೆಯಾಗಿಸಿಕೊಂಡಂತೆ ದೇವರೂ ತನ್ನ ಸೃಷ್ಟಿಕ್ರಿಯೆಯಲ್ಲಿ ಪ್ರದೀಪನಂತಹ ಬೋನ್ಸಾಯನ್ನು ನಿರ್ಮಿಸುತ್ತಾನೋ ಏನೋ. ಎಷ್ಟೋ ಸಲ ಬೋನ್ಸಾಯಿ ಬೆಳೆಸೋದು ಮನುಷ್ಯನು ಮಾಡುವ ತಪ್ಪು ಎನಿಸಿದಾಗೆಲ್ಲ ವಿದ್ಯಾಗೆ ಹೀಗೆ ಅನಿಸೋದು, ದೇವರು ಸಹ ಬೋನ್ಸಾಯಿ ಮನುಷ್ಯರನ್ನು ಮಾಡ್ತಾನಲ್ಲ. ಪ್ರದೀಪನು ದೇವರು ಮಾಡಿ ಬೆಳೆಸಿದ ಬೋನ್ಸಾಯಿ ಅಲ್ಲೇನು ಎಂದುಕೊಳ್ಳೋಳು. ಗಿರೀಶ್ ಈ ವರ್ಷ ಏನು ಗಿಫ್ಟ್ ಕೊಡ್ತಾನೋ ಎಂದೆಲ್ಲ ಕುತೂಹಲದಿಂದ ಯೋಚನೆಯೊಳಗಿದ್ದಾಗಲೇ ಹಿಂದಿನಿಂದ ಬಂದು ಅವಳ ಕೊರಳು ಭುಜವನ್ನು ಆವರಿಸಿ ಒಂದು ಕೈಯಿಂದ ಅವಳ ಮುಖವನ್ನು ಒತ್ತಿ ಹಿಡಿದು ಗುಲಾಬಿಗಲ್ಲಪ್ಪಕ್ಕೆ ದೀರ್ಘವಾಗಿ ಚುಂಬನೆಯ ಮುದ್ರೆ ಬಿತ್ತು. ಗಾಬರಿಯಿಂದ ಕಣ್ಣು ಮುಚ್ಚಿ ಚೀರಲೂ ಆಗದೆ ಕ್ಷಣ ಹೊತ್ತು ದಿಗ್ಮೂಢಳಾದಳು. ಕ್ಷಣಾರ್ಧದಲ್ಲಿ ನಡೆದು ಹೋದ ಘಟನೆಗೆ ಕಾರಣರಾದವರಾರು ಎಂದು ಭಯ ಆತಂಕದಿಂದ ಗಮನಿಸಿ ಇನ್ನೂ ಹಾವು ಹಾರಿದಳು. ಪೆಚ್ಚು ಪೆಚ್ಚು ನಗೆಯೊಂದಿಗೆ ನಿಂತಿದ್ದ ಪ್ರದೀಪ, ಇವಳಿಗೆ ವಿಚಿತ್ರವಾದ ಆತಂಕ, ಕ್ಷಣ ಹೊತ್ತು ಉಸಿರು ನಿಂತಿತು. ಪ್ರದೀಪ, ತನಗರಿವಿಲ್ಲದೆ ಉಚ್ಚರಿಸಿದಳು. ಯಾಕೆ ಹಿಂಗೆ ಹುಚ್ಚುಚ್ಚು ಆಟ ನಿಂದು ಎಂದು ಗಾಬರಿಯಿಂದ ಕೇಳಿದಳು. ಆತ ಮಾತನಾಡದೆ ಅವಳತ್ತ ಮತ್ತೆ ಸರಿದ. ಹೆದರಿದ ವಿದ್ಯಾ ಹಿಂದೆ ನಿಂತು ಸರಿದು, ಪ್ರದೀಪ, ತಲೆ ಕೆಟ್ಟದೇನೋ ನಿನಗ ಅಂತ ಜೋರಾಗಿ ಕೂಗಿದ್ಲು. ಅವಳ ಸಿಟ್ಟನ್ನು ಎದುರಿಸಲಾಗದೆ ದುಪ್ ದುಪ್ ಹೆಜ್ಜೆ ಇಡುತ್ತಾ ಅಳುಮುಖದೊಂದಿಗೆ ಹೋದ. ವಿದ್ಯಾ ಅದೆಂತಹುದೋ ವಿಚಿತ್ರ ಅನುಭವಕ್ಕೆ ಸಿಕ್ಕು ತಲ್ಲಣಿಸಿದಳು. ಆತ ತನ್ನ ಭುಜ ಕೊರಳು ಬಳಸುವಿಕೆ, ಮುಖವನ್ನು ಅಂಗೈಯಲ್ಲಿ ಹಿಡಿದು ಜೊಲ್ಲು ಬಾಯಿಂದ ಗಲ್ಲಕ್ಕೆ ಒತ್ತಿದ ರೀತಿ, ಅದು ಅಮಾಯಕ ಪ್ರದೀಪನದಲ್ಲ, ಅವನೊಳಗಿನ ಗಂಡಸನದು. ಎಷ್ಟೋ ಸಲ ಅವನ ಅಂಗೈ ಹಿಡಿದು ಹಣ್ಣು ಸ್ವೀಟು ಕೊಟ್ಟಿದ್ದೀನಿ. ಆಗೆಲ್ಲ ಮೆತ್ತಗಿನ ಕೈಗಳು, ಮಗುವಿನಂಗ ಗಿಡ್ಡು ಗಿಡ್ಡ ಪೆಡಸಿಲ್ಲದ ಬೆರಳುಗಳು. ಆದರೆ ಇವತ್ತು ಅವನ ಕೈಗಳು ಅದೆಷ್ಟು ಗಟ್ಟಿಯಾಗಿದ್ವು. ಯಾಕಿರಬಹುದು? ಮತ್ತೆ ಮತ್ತೆ ಆ ಘಟನೆ ಮನಪಟಲದ ಮ್ಯಾಲೆ ಚಿತ್ರಿತ ಆಗತೊಡಗಿತು. ಸಣ್ಣಗೆ ಬೆವರುತ್ತಿತ್ತು. ಗಾಯತ್ರಿ ಆಂಟಿಗೂ ಯಾವತ್ತಾದರೂ ಹಿಂಗೆ ಮಾಡಿರ್ತಾನೇನು? ಇಲ್ಲ, ಅವನ ಎಲ್ಲ ಕ್ರಿಯೆ ಪ್ರತಿಕ್ರಿಯೆಗಳನ್ನು ನನ್ನ ಜೊತೆ ಮುಕ್ತವಾಗಿ ಚರ್ಚೆ ಮಾಡ್ತಾರ. ಹಂಗಿದ್ರೆ ಗಾಯತ್ರಿ ಆಂಟಿ ಹೇಳದೇ ಇರ್ತಿರಲಿಲ್ಲ, ಅಥವಾ ನನ್ನ ಜೊತೆಗೇನೆ ಅವನಿಗೆ ಈ ಭಾವ ಬಂದಿರಬೇಕಾ? ಅಕಸ್ಮಾತ್ ಆತ ಇನ್ನಷ್ಟು ಮುಂದುವರೆದಿದ್ರೆ, ಮುಂದುವರಿತಿದ್ನಾ?
ಇದನ್ನ

ಗಾಯತ್ರಿ ಆಂಟಿಗೆ ಹೇಳಿದರೆ ಅವರಿಗೆ ಬೇಜಾರಾಗ್ಬೋದು, ನನ್ನ ಬಗ್ಗೆ ಸಿಟ್ಟು ಬರ್ಬೋದು. ಯಾಕಂದ್ರೆ ಅವರು ಅವನ ಈ ಭಾವ ಈ ಮುಖ ನೋಡಿರ್ಲಿಕ್ಕಿಲ್ಲ, ಹೇಳೋದು ಬೇಡ, ಅವ್ರು ನಂಬೋದೇ ಇಲ್ಲ. ಅದೆಂಗೆ ನಂಬುತ್ತಾರೆ? ಗೊಂದಲದ ಗೂಡಾಗಿದ್ದ ಮನಸ್ಸು ತಹಬಂದಿಗೆ ಬರದ ವಿದ್ಯಾ ಎರಡು ಮೂರು ದಿನ ಮನೆ ಹೊರಗೆ ಕಾಲ ಕಳೆದ್ಲು. ಪ್ರದೀಪನು ಮನೆಯಲ್ಲಿ ಉಳಿದ್ದ ಸಮಯಕ್ಕೆ ಬಂದಿರಲಿಲ್ಲ. ಬಂದ್ರೆ ಅವನನ್ನು ಹೆಂಗೆ ಎದುರಿಸೋದು, ಅವನ ಜೊತೆ ಹೆಂಗೆ ವ್ಯವಹರಿಸೋದು? ಮೊದಲಂಗೆ ಇದ್ಬಿಡೋದ ಅಥವಾ ಸ್ಟ್ರಿಕ್ಟಾಗಿರ್ಬೇಕಾ? ಅವನ ಸಹವಾಸ ಸ್ನೇಹ ಒಮ್ಮಿಂದೊಮ್ಮೆ ಬಿಟ್ರ ಗಂಡ ಗಾಯತ್ರಿ ಆಂಟಿ ಮತ್ತೆಲ್ರಿಗೂ ವಿಚಿತ್ರ ಅನ್ನಿಸ್ಬೋದು. ಏನು ಮಾಡಬೇಕು ಎಂಬ ತೊಳಲಾಟದಲ್ಲಿದ್ದ ವಿದ್ಯಾಗೆ ಪ್ರದೀಪನ ಆ ದಿನದ ನಡವಳಿಕೆ ನೆನಪಾಗಿ ಇರಿಸು ಮುರುಸಾಗ್ತಿತ್ತು. ಅದೊಂದು ದಿನ ತನ್ನ ಪುಟ್ಟ ತೋಟದಲ್ಲಿದ್ದಾಗ ಸಪೋಟಾ ಬೋನ್ಸಾಯಿ ಗಿಡದಲ್ಲಿ ಪುಟ್ಟ ಹಣ್ಣಿನ ಮಿಡಿ ಮೂಡಿತ್ತು. ಅದನ್ನು ಆನಂದಿಸುವ ಸೂಕ್ಷ್ಮತೆ ಮಾಯವಾಗಿ ಅದು ಭಯದ ಗುಳ್ಳೆಯಂತೆ ಅವಳಿಗೆ ಕಾಣತೊಡಗಿತು. ಗಿರೀಶ್ ಬಂದ ಕೂಡಲೇ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡ, ಮತ್ತೊಮ್ಮೆ ವಿಶ್ ಮಾಡಿದ. ವಿದ್ಯಾಗೆ ಮನದಲ್ಲಿದ್ದ ಕಸಿವಿಸಿ ಎಲ್ಲ ಕರಗಿ ನೀರಾಗಿ ಬೋರೆಂದು ಅತ್ತುಬಿಟ್ಟಳು. ಅವಳನ್ನು ಮಗುವಿನಂತೆ ರಮಿಸುತ್ತಾ ಕಿವಿಗೆ ಕೈ ಹಿಡಿದು, ಸಾರಿ, ಇನ್ನೊಮ್ಮೆ ಬಿಟ್ಟು ಹೋಗೋದಿಲ್ಲ ಎಂದು ಆಲದ ಬೋನ್ಸಾಯಿ ಗಿಡವನ್ನು ಕೈಗಿತ್ತು, ನಿನಗೆ ಇಷ್ಟವಾದ ಗಿಫ್ಟ್ ಎಂದ. ಅವಳು ಅವಕ್ಕಾಗಿ ಅದನ್ನೇ ದಿಟ್ಟಿಸುತ್ತಿರುವಾಗ, ಇದು ನಿನ್ನ ಮಗ ಪ್ರದೀಪನಿಗೆ ಎಂದು ಬಣ್ಣ ಬಣ್ಣದ ಬಿಲ್ಡಿಂಗ್ ಸೆಟ್ ಕೊಟ್ಟ. ಮಗ ಈಗ ದೊಡ್ಡವನಾಗ್ಯಾನ, ಈ ಆಟಿಕೆ ಬೇಕಾಗಿಲ್ಲ ಅವರಿಗೆ ಅಂತ ಆಕೆ ತನ್ನೊಳಗೆ ಹೇಳಿಕೊಂಡದ್ದು ಗಿರೀಶ್ಗೆ ಹೆಂಗೆ ಕೇಳಿಸ್ಲಿಕ್ಕೆ ಸಾಧ್ಯದ? ಕವಿತೆಯ ಶೀರ್ಷಿಕೆ ವಿಚಿತ್ರ ಆದರೂ ನಿಜ. ಬದುಕಿನ ಕ್ಯಾಲೆಂಡರ್ನಲ್ಲಿ ಈ ದಿನ ಕಾಟು ಹಾಕಿದರೂ 24 ತಾಸು ಕಳೆಯಲೇಬೇಕಾದದ್ದು ವಿಚಿತ್ರ. ಕೊಲೆ ಮಾಡಿದ್ದೇನೆ ಈ ತಾರೀಕನ್ನು, ಸಾಕ್ಷಿ ಇದೆಯಾದರೂ ಅಪಶಕುನದಂತೆ ಬದುಕಿ ಬಿಟ್ಟಿದೆ ವಿಚಿತ್ರ. ಆ ಕ್ಷಣದ ನೆನಪು ರಕ್ತ ಬೀಜಾಸುರನಂತೆ ಹಳೆಯದಾದರೂ ಕೊಳೆಯದೆಯೂ ಇರುವುದು ವಿಚಿತ್ರ. ಕಂಬನಿಗೆ ಬಂದೀಖಾನೆಯಿಂದ ಬಿಡುಗಡೆ ಆದರೂ ನನಗೆ ಉಸಿರುಗಟ್ಟುತ್ತಿರುವುದು ವಿಚಿತ್ರ. ಜಗದ ನಗುವೆಲ್ಲ ನಗೆಗೀಡಾಗಿದೆ ಎಂದು ನನ್ನ ನಗುವಿಗೆ ಇಂದು ನಾನೇ ನಿಷೇಧ ಹೇರಬೇಕಾಗಿದ್ದು ವಿಚಿತ್ರ. ಯಾವಾಗಲೂ ಎಲ್ಲರದ್ದೂ ಆಗಿದ್ದ ಈ ತಾರೀಕು ಈಗ ನಿನ್ನದು ಮಾತ್ರ ಅಂತ ಅನ್ನಿಸುತ್ತಿರುವುದು ಇನ್ನೂ ವಿಚಿತ್ರ. ಕೊಲೆಗೈದ ತಾರೀಕಿನ ಗೋರಿಯೊಳಗೂ ಸೆಳೆದೊಯ್ದು ತಬ್ಬಿ ಮುದ್ದಿಸುವ ಈ ದಿನದ ಪ್ರತಿ ಕ್ಷಣವೂ ನೀನಾಗಿರುವುದು ವಿಚಿತ್ರ ಆದರೂ ನಿಜ. ಇನ್ನೊಂದು ಕವಿತೆ, ಶ್ರಾವಣದ ರಮಣ. ಬಂತಲ್ಲೋ ಭರದಿ ಶ್ರಾವಣ, ಬಹುವೇಷಧಾರಿ ಈ ರಮಣ. ಬಂತಲ್ಲೋ ಭರದಿ ಶ್ರಾವಣ, ಬಹುವೇಷಧಾರಿ ಈ ರಮಣ. ಬಯಲ ನಾಡಿಗಿ ತೊಗರಿ ಬೀಡಿಗಿ, ಬಿರು ಬಿಸಿಲು ಕಡೆದು ಕರೆ ಕೆರೆ ಕಟ್ಟಿ ಒಡೆದು. ಬಯಲ ನಾಡಿಗಿ ತೊಗರಿ ಬೀಡಿಗಿ, ಬಿರು ಬಿಸಿಲು ಕಡೆದು ಕೆರೆ ಕಟ್ಟಿ ಒಡೆದು. ಊರ ತೊಳೆ ತೊಳೆದು ಬರವೆಲ್ಲ ಕಳೆದು, ದಿಬ್ಬಗಳ ಸಿಂಗರಿಸಿ ಹಬ್ಬಗಳ ಕಳೆ ಕಟ್ಟಿ. ಬಂತಲ್ಲೋ ಬರದಿ ಶ್ರಾವಣ, ಬಹುವೇಷಧಾರಿ ಈ ರಮಣ. ಎದೆಯ ಧಗಿಯೆಲ್ಲ ಮಗಿಮಳಿ ನುಂಗಿ, ಗಿರಿನಗರ ಪುರವೆಲ್ಲ ತಿಳಿಮಗುವಾಗಿ, ನೊಗವೇರಿ ತಣ್ಣ ಕಾಯಕದ ಹೆಗಲಿಗೆ, ಉಸಿರೆಲ್ಲ ಬಸಿಬಸಿದು ಹಸಿರ ಹೆಣಿಗೆ. ಬಸವಂಗ ಬಾಸಿಂಗ ನಾಗಪ್ಪ

0: ಅಪ್ಪಗೆಡೆ ಮಾಡಿ ಕನಕಗೊಲಿದವ ನಾಡಿ ಬೆನಕಂಗ ಬಾಗಿ ಬಂದಾನು ಜೋಕ್ಯ ತಂದಾನು ಭಾಗ್ಯ ಸೀಗೀಗಿ ಸಿರಿಯಾಡಿ ಮೊರತುಂಬಿ ತೆನಿಯಾಡಿ ಬಂತಲ್ಲೋ ಭರದಿ ಶ್ರಾವಣ ಬಹುವೇಷಧಾರಿ ಈ ರಮಣ. ಭೂತಾಯಿ ಮೈದೊಳೆದು ನಗಿನತ್ತು ಹೊಳೆ ಹೊಳೆದು ಭೂತಾಯಿ ಮೈದೊಳೆದು ನಗಿನತ್ತು ಹೊಳೆ ಹೊಳೆದು ರಸವಂತಿ ನಮ್ಮವ್ವ ಮೊಲೆಹಾಲ ಹರಿದು ವರುಸದ ಫಸಲಿಗೆ ಹರುಷದ ಬುನಿಯಾದಿ ವರುಸದ ಫಸಲಿಗೆ ಹರುಷಾದ ಬುನಾದಿ ಕಟ್ಟಿಟ್ಟ ಬುತ್ತಿ ಹದವುಳ್ಳ ಎದಿಯಾಗ ವರುಸದ ಫಸಲಿಗೆ ಹರುಸಾದ ಬುನಾದಿ ಕಟ್ಟಿಟ್ಟ ಬುತ್ತಿ ಹದವುಳ್ಳ ಎದಿಯಾಗ ಬಂತಲ್ಲೋ ಭರದಿ ಶ್ರಾವಣ ಬಹುವೇಷಧಾರಿ ಈ ರಮಣ.
1: ಇದುವರೆಗೆ ಸಾಹಿತಿ ಕವಯಿತ್ರಿ ಸಂಧ್ಯಾ ಹೊನಗುಂಟಿಕರ್ ಅವರಿಂದ ಕಥೆ ದೇವರು ಬೆಳೆಸಿದ ಬೊನ್ಸಾಯ್ ಮತ್ತು ಸ್ವರಚಿತ ಕವನ ವಾಚನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
2: ವನಿತಾ ವಿಹಾರ ಇದುವರೆಗೆ ಪ್ರಸಾರವಾಯಿತು.

0: ಇದು ಆಕಾಶವಾಣಿ ಬೆಂಗಳೂರು. ಸಮಯ 12:30.
1: ಕಡಿಮೆ ಬಡ್ಡಿಯಲ್ಲಿ
2: ಆಕಾಶವಾಣಿ ಧಾರವಾಡ.
3: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
4: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
3: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
5: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
3: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ಗೆ ಸ್ಟ್ರಾಂಗ್ ಫೌಂಡೇಶನ್.
5: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
3: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.
2: ಆತ್ಮೀಯ ಕೇಳುಗರೆ, June 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1 to 21 ತಾರೀಖಿನವರೆಗೂ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ. ಪ್ರತಿದಿನ ಮುಂಜಾನೆ 9 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಕಾರ್ಯಕ್ರಮ ಕೇಳಿ ಅಭಿಪ್ರಾಯ ತಿಳಿಸಿ.
6: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಹಾಗೂ FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರತಿ ಶನಿವಾರ ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ, ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
2: ಕೇಳುಗರೆ, June 21 ವಿಶ್ವಯೋಗ ದಿನ. ಈ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಹಾಗೂ ಅಗತ್ಯತೆ ಕುರಿತು ಆಕಾಶವಾಣಿ ಧಾರವಾಡ ಕೇಂದ್ರವು ಯೋಗದಿಂದ ಸಮಗ್ರ ಆರೋಗ್ಯ ಎಂಬ ಸರಣಿ ಕಾರ್ಯಕ್ರಮವನ್ನ ಪ್ರತಿದಿನ ಬೆಳಗ್ಗೆ 7:45 ಪ್ರಸಾರ ಮಾಡುತ್ತಿದೆ. ಕಾರ್ಯಕ್ರಮವನ್ನು ಆಲಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ.
7: ಆಕಾಶವಾಣಿ ಧಾರವಾಡ ಕೇಳುಗರೆ, ಈ ಮಧ್ಯಾಹ್ನ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿವಸ ಸಂದರ್ಭದಲ್ಲಿ ಯೋಗಾಭ್ಯಾಸದ ಮಹತ್ವ ಕುರಿತು ಹಾಸನದ ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ಎ ನಿತಿನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಇದು ಹಾಸನ ಕೇಂದ್ರದ ಕೊಡುಗೆಯಾಗಿದೆ. 1 ಪ್ರಗತಿ ಪಥ ಇದು ರಾಯಚೂರು ಕೇಂದ್ರದ ಕೊಡುಗೆಯಾಗಿದೆ. ಇದರಲ್ಲಿ ಇಂದಿನ ವಿಷಯ ಪಿಎಂ

ಸೂರ್ಯಧರ ಯೋಜನೆ. 1:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿ ತಾಲೂಕು ಸುಳ್ಳದ ಕಸ್ತೂರವ್ವ, ತಿರ್ಕಪ್ಪ, ಬ್ಯಾಹಟ್ಟಿ ಹಾಗೂ ಸಂಗಡಿಗರಿಂದ ಕೋಲಾಟದ ಪದಗಳನ್ನು ಕೇಳುತ್ತೀರಿ. 1:30 ಕನ್ನಡ ಚಿತ್ರಗೀತೆಗಳು, 2:40 ಹೊಸ ಹಾಡು ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತೀರಿ. ಇವಿಷ್ಟು ಈ ಮಧ್ಯಾಹ್ನ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ, ಇನ್ನು ಮುಂದೆ ಸರಿಯಾಗಿ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಮೂಡಿಬರುವುದು.

0: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಮಹತ್ವ ಈ ಕುರಿತು ಹಾಸನದ ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ಎ ನಿತಿನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್.
1: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಅಂತಾರಾಷ್ಟೀಯ ಯೋಗ ದಿವಸದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಒಂದು ಮಹತ್ವವನ್ನ ಕುರಿತು ನಾವು ಇವತ್ತಿನ ಸಂಚಿಕೆಯಲ್ಲಿ ಮಾತನಾಡ್ತಾ ಇದ್ದೇವೆ. ಈ ಯೋಗ ಅಂತ ಅಂದ್ರೆ ಏನು, ಈ ಯೋಗದ ಹಿನ್ನೆಲೆ ಏನು, ಅಂತಾರಾಷ್ಟೀಯ ಯೋಗ ದಿವಸವನ್ನ ಯಾವಾಗಿನಿಂದ ಆಚರಣೆಯನ್ನ ಮಾಡಲಾಗ್ತಾ ಇದೆ, ಈ ಅಂತಾರಾಷ್ಟೀಯ ಯೋಗ ದಿವಸದ ಸಂದರ್ಭದಲ್ಲಿ ನಾವು ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟರ ಮಟ್ಟಿಗೆ ಜಾಗೃತರಾಗಿರಬೇಕು ಅನ್ನುವಂಥ ವಿಚಾರಗಳನ್ನ ಪ್ರಸ್ತಾಪವನ್ನ ಮಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇರುವಂತವರು ಹಾಸನದ ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ಎ ನಿತಿನ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಯೋಗದ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಪರಿಚಯ ಇದೆ ಸರ್, ಯೋಗ ಅಂತ ಅಂದ್ರೆ ಏನ್ ಸರ್? ಅದು
2: ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, ಯಾವುದು ಯೋಗ್ಯವಾದದ್ದು ಅದನ್ನ ನಾವು ಗಮನದಲ್ಲಿಟ್ಟುಕೊಂಡು ಮಾಡುವಂತಹ ಒಂದು ಪ್ರಕ್ರಿಯೆ ಏನಿದೆ ಅದಕ್ಕೆ ನಾವು ಯೋಗ ಅಂತ ಕರಿತೀವಿ. ಸಾಮಾನ್ಯವಾಗಿ ನಾವು ಹೇಳುವಾಗ ಯೋಗ ಮತ್ತೆ ಆಸನ ಎರಡು ಒಟ್ಟೊಟ್ಟಿಗೆ ಹೇಳ್ತಾ ಹೋಗ್ತೀವಿ. ಅಂದ್ರೆ ಯಾವುದು ಮನಸ್ಸಿಗೆ ಅಥವಾ ದೇಹಕ್ಕೆ ಅಥವಾ ನಮ್ಮ ಪ್ರಾಣಕ್ಕೆ ಆಯಾಸವಿಲ್ಲದಂತೆ ಮಾಡುವಂತ ಒಂದು ಪ್ರಕ್ರಿಯೆ ಏನಿದೆ ಅದಕ್ಕೆ ನಾವು ಯೋಗ ಅಂತ ಕರಿತೀವಿ. ಇದರಲ್ಲಿ ನಾವು ಮನಸ್ಸನ್ನ ಮತ್ತೆ ಶರೀರವನ್ನ ನಮ್ಮ ಸಮತಲದಲ್ಲಿ ಇಟ್ಕೊಂಡು ನಾವು ಮಾಡುವಂತ ಒಂದು ಕ್ರಿಯೆ. ಇದಕ್ಕೆ ನಾವು ಒಂದು ಇಂಪಾರ್ಟೆನ್ಸ್ ಯಾಕೆ ಕೊಡ್ತೀವಿ ಅಂತ ಹೇಳಿದ್ರೆ, ಅದರಲ್ಲಿ ನಾವು ದೇಹವನ್ನ, ಮನಸ್ಸನ್ನ ಮತ್ತೆ ನಮ್ಮ ಪ್ರಾಣವನ್ನ ಈ ಮೂರನ್ನು ಕೇಂದ್ರೀಕರಿಸಿ ನಾವು ಮಾಡ್ತಿರುವಂತ ಒಂದು ವ್ಯಾಯಾಮದ ಪ್ರಕ್ರಿಯೆ ಇದೆ, ಅದಕ್ಕೆ ನಾವು ಯೋಗಾಸನ ಅಂತ ಹೇಳ್ತೀವಿ. ಅದಕ್ಕೆ ನಮ್ಮ ಪತಂಜಲಿ ಮುನಿಯವರು ಹೇಳ್ತಾರೆ, ಯೋಗ ಚಿತ್ತವೃದ್ಧಿ ನಿರೋಧ ಅಂತ. ಅಂದ್ರೆ ಯಾವುದು ನಮ್ಮ ಮನಸ್ಸನ್ನ ನಿಗ್ರಹ ಮಾಡ್ಕೊಳ್ಳಿಕ್ಕೆ ಇರುವಂತ ಒಂದು ಪ್ರಕ್ರಿಯೆ ಏನಿದೆ ಅದಕ್ಕೆ ನಾವು ಯೋಗಾಸನ ಅಂತ ಹೇಳಿ ಕರಿತೀವಿ. ಅಂದ್ರೆ ಯಾವುದು ಇಲ್ಲಿ ಮನಸ್ಸನ್ನ ಹತೋಟಿಗೆ ತೆಗೆದುಕೊಂಡು ನಾವು ನಮ್ಮ ಒಂದು ಆಸನಗಳನ್ನ, ಭಂಗಿಗಳನ್ನ ನಾವು ಮಾಡ್ತಾ ಇದೀವಿ, ನಮ್ಮ ಆರೋಗ್ಯ ವೃದ್ಧಿಗಾಗಿ ಮಾಡ್ತಾ ಇದೀವಿ, ಅದಕ್ಕೆ ನಾವು ಯೋಗ ಅಂತ ಹೇಳಿ ಕರಿತೇವೆ.
1: ಸಾಮಾನ್ಯ ಜನರಲ್ಲಿ ಇರುವಂತಹ ನಂಬಿಕೆ ಏನು ಅಂತ ಹೇಳಿದ್ರೆ, ಯೋಗ ಅಂತ ಹೇಳಿದ್ರೆ ಅದೊಂದು ಆರೋಗ್ಯಕ್ಕಾಗಿ ಇರುವಂತದ್ದು ಅನ್ನುವಂಥದ್ದು ಸಾಮಾನ್ಯವಾಗಿರುವಂತಹ ಒಂದು ನಂಬಿಕೆ.
2: ಹೌದು.
1: ಹಾಗಿದ್ರೆ ಯೋಗ ಅನ್ನುವಂಥದ್ದು ಇದೊಂದು ಚಿಕಿತ್ಸೆಯ ಪ್ರಕಾರವಾ?
2: ಇದನ್ನ ಚಿಕಿತ್ಸೆ ಅನ್ನೋದಕ್ಕಿಂತಾಗಿ ಪ್ರಿವೆಂಟಿವ್ ಮೆಷರ್ಸ್ ಅಂತ ಕರಿಬಹುದು. ಅಂದ್ರೆ ನಾವು ಯಾವಾಗ್ಲೂ ಏನಂತ ಹೇಳಿದ್ರೆ, ಒಂದು ರೋಗ ಬಂದಾದ ನಂತರ ಚಿಕಿತ್ಸೆಗಾಗಿ ನಾವು ಹೋಗ್ತೇವೆ. ಆದ್ರೆ ಇದು ರೋಗ ಬರದಂತೆ ತಡೆದಿರುವಂತಹ ಒಂದು ಪ್ರಕ್ರಿಯೆ. ಅಂದ್ರೆ ನಮ್ಮ ಮನಸ್ಸು ಮತ್ತೆ ಶರೀರ ಯಾವಾಗ ಆರೋಗ್ಯವಾಗಿರ್ತದೆ ಆಗ ನಾವು ಅದನ್ನ ಆರೋಗ್ಯವಂತ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಇರ್ತದೆ. ಈಗ ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತದೆ, ಆರೋಗ್ಯ ಅಂತ ಹೇಳಿದ್ರೆ ನಮ್ಮ ಶಾರೀರಿಕ, ಮಾನಸಿಕ ಹಾಗೂ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಆರೋಗ್ಯವಾಗಿ ಯಾರಿದ್ದಾರೆ ಅವರು ಆರೋಗ್ಯವಂತ ಮನುಷ್ಯ ಅಂತ ಹೇಳಿ ಕರಿತೀವಿ. ಬರೀ ಕಾಯಿಲೆ ಇಲ್ಲ ಅಂದ ತಕ್ಷಣ ಮತ್ತೆ ಅವರು ಆರೋಗ್ಯವಾಗಿದ್ದಾರೆ ಅಂತ ಹೇಳಲ್ಲ. ಅಂದ್ರೆ ಈ ಒಂದು ಆರೋಗ್ಯದ ಸ್ಥಿತಿಯನ್ನ ಕಂಡುಕೊಳ್ಳುವಂತಹ ಒಂದು ಪ್ರಕ್ರಿಯೆ ಏನಿದೆ ಇದಕ್ಕೆ ನಮ್ಮಲ್ಲಿ ಯೋಗ ಅಥವಾ ಯೋಗಾಸನ ಅಂತ ಹೇಳಿ ಕರಿತೇವೆ.
1: ಇಷ್ಟೆಲ್ಲ ಮಹತ್ವವನ್ನ ಹೊಂದಿರುವಂತಹ ಅಮೂಲ್ಯವಾದಂತಹ ಒಂದು ಯೋಗ ಪ್ರಕಾರವನ್ನ ಜಗತ್ತಿಗೆ ಪರಿಚಯ ಮಾಡಿದ್ದು ಭಾರತೀಯರು ಅನ್ನುವಂಥದ್ದು ನಮ್ಮೆಲ್ಲರ ಹೆಮ್ಮೆ. ಈ ನಿಟ್ಟಿನಲ್ಲಿ ಯೋಗದ ಹಿನ್ನೆಲೆ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ.
2: ಈಗ ಯೋಗವನ್ನ ನಾವು ನೋಡುವಾಗ ಪತಂಜಲಿ ಮುನಿಗಳು ಈ ಯೋಗವನ್ನ ನಮ್ಮ ಭಾರತೀಯ ಸಂಸ್ಕೃತಿಗೆ ಪರಿಚಯ ಮಾಡಿಕೊಟ್ರು ಅಂತ ಹೇಳ್ತಾರೆ. ಇಲ್ಲಿ ಏನಂತ ಹೇಳಿದ್ರೆ, ಇದು ಒಂದು ವ್ಯಾಯಾಮದ ಪ್ರಕ್ರಿಯೆ ಆಗಿದ್ದರೂ ಸಹ ಇದರಲ್ಲಿ ಕೇವಲ ನಾವು ದೇಹವನ್ನ ಮಾತ್ರ ದಂಡಿಸ್ತಾ ಇಲ್ಲ, ದೇಹದ ಜೊತೆಗೆ ಮನಸ್ಸನ್ನ ನಾವು ಕಂಟ್ರೋಲ್ಗೆ ತಗೊಳ್ಳುವಂತ ಒಂದು ಪ್ರಕ್ರಿಯೆಯನ್ನ ಮಾಡ್ತಾ ಇದೀವಿ. ಯಾವಾಗ ನಾವು ಮನಸ್ಸನ್ನ ನಾವು ನಮ್ಮ ಹತೋಟಿಗೆ ತಗೊಳ್ತೀವಿ ಆಗ ನಮ್ಮ ದೇಹದ ಮೇಲೆ ನಾವು ನಮ್ಮ ಕಂಟ್ರೋಲ್ ಅನ್ನು ತಗೊಳ್ಳಿಕ್ಕೆ ಸಾಧ್ಯ ಇರ್ತದೆ.

0: ಹಾಗಾಗಿ ಈ ಒಂದು ಯೋಗವನ್ನ ಪತಂಜಲಿಗಳು ನಮ್ಮ ಭಾರತೀಯ ಸಂಸ್ಕೃತಿಗೆ ಭಾರತೀಯರಿಗಾಗಿ ಕಲಿಸ್ಕೊಟ್ರು. ಇದರಲ್ಲಿ ಮುಖ್ಯವಾಗಿ ನೋಡೋದಾದ್ರೆ ಅಷ್ಟಾಂಗ ಯೋಗ ಅಂತ ಹೇಳಿ ಕರಿತೀವಿ. ಅಂದ್ರೆ ಮೊದಲನೇದಾಗಿ ಯಮ, ಅಂದ್ರೆ ನಾವು ಉತ್ತಮವಾದ ಸಾಮಾಜಿಕ ನಡೆಗಳು ಹೇಗಿರಬೇಕು, ಓ ಮನುಷ್ಯನ ಬಿಹೇವಿಯರ್ ಹೇಗಿರ್ಬೇಕು, ಅವನು ಏನ್ ಮಾಡಬೇಕು ಏನ್ ಮಾಡಬಾರದು ಅನ್ನುವಂತ ವಿಚಾರಗಳನ್ನ ಇದು ಹೇಳ್ತಾ ಹೋಗುತ್ತೆ. ಅಂದ್ರೆ ಒಂದು ಮುಖ್ಯವಾಗಿ ಇದರಲ್ಲಿ ಅಹಿಂಸೆ, ಅಂದ್ರೆ ಇನ್ನೊಬ್ಬರಿಗೆ ನಾವು ತೊಂದರೆ ಮಾಡದೇ ಇರುವಂತದ್ದು, ಸತ್ಯವನ್ನ ಮಾತ್ರ ನುಡಿಯುವಂತದ್ದು, ಯಾವುದೇ ಸುಳ್ಳುಗಳನ್ನ ಹೇಳದೇ ಇರುವಂತದ್ದು, ಮತ್ತೆ ಯಾವುದು ನಮ್ಗೆ ನಂಬಿಕೆ ಇರುವುದಿಲ್ಲ ಅದನ್ನ ನಾವು ಪಾಲನೆ ಮಾಡದೇ ಇರುವಂತದ್ದು, ಬ್ರಹ್ಮಚರ್ಯ ಅಂದ್ರೆ ನಾವು ಇನ್ನೊಬ್ಬರ ತೊಂದರೆಗಳಿಗೆ ಅನಾಚಾರಗಳನ್ನು ಮಾಡದೇ ಇರುವಂತದ್ದು, ಮತ್ತೆ ಅಪರಿಗ್ರಹ ಅಂದ್ರೆ ನಮಗೆ ಬೇಕಾದಷ್ಟು ಮಾತ್ರ ನಾವು ಸಂಪಾದನೆಯನ್ನು ಮಾಡೋದು ಅಥವಾ ಕೂಡಿಟ್ಕೊಳ್ಳೋದು, ಅಗತ್ಯಕ್ಕಿಂತ ಜಾಸ್ತಿ ಮಾಡದಲ್ಲೇ ಇರುವಂತದ್ದು. ಅಂದ್ರೆ ನಾವು ಯಾವುದೇ ಒಂದು ಪ್ರಕ್ರಿಯೆಯನ್ನು ಮಾಡುವಾಗ ನಾವು ಬರೀ ಆ ವ್ಯಾಯಾಮಕ್ಕೆ ಮಾತ್ರ ನಾವು ಇಂಪಾರ್ಟೆನ್ಸ್ ಕೊಡೋದಲ್ಲ, ಇಲ್ಲಿ ಮುಖ್ಯವಾಗಿ ನಮ್ಮ ಮಾನಸಿಕ ಭಾವನೆಗಳಿಗೆ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇದ್ದಾರೆ. ಇದು ಯೋಗದ ಒಂದು ಹಿನ್ನೆಲೆ. ಜೊತೆಗೆ ನಿಯಮ ಅಂತ ಹೇಳಿ, ಅಂದ್ರೆ ಯಾವ ಯಾವ ನಿಯಮಗಳನ್ನ ನಾವು ಪಾಲನೆ ಮಾಡಬೇಕು, ಇದು ಯೋಗಕ್ಕೆ ಮಾತ್ರ ಅಲ್ಲ, ನಾವು ನಮ್ಮ ದಿನನಿತ್ಯದಲ್ಲಿ ಹೇಗೆ ಇರಬೇಕು ಅನ್ನುವಂಥದ್ದು. ಅಂದ್ರೆ ಶೌಚ ಅಂದ್ರೆ ನಮ್ಮ ಕ್ಲಿನ್ಲಿನೆಸ್, ನಾವು ಅನೇಕ ಕಾಯಿಲೆಗಳನ್ನ ನಾವು ಬರ್ದಂಗೆ ತಡಿಲಿಕ್ಕೆ ಕ್ಲಿನ್ಲಿನೆಸ್ ಬಾರಿ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನ ನಾವು ಮಾಡಬೇಕು. ಸಂತೋಷ ಅಂದ್ರೆ ಮನುಷ್ಯ ಯಾವಾಗೂ ಸಂತೋಷವಾಗಿರಬೇಕು, ಅಂದ್ರೆ ತೃಪ್ತಿಯನ್ನ ಹೊಂದಿರಬೇಕು ಅಂತ. ನಮ್ಮಲ್ಲಿ ಏನಿದೆ ಅದರಿಂದ ನಾವು ತೃಪ್ತಿಯನ್ನ ಹೊಂದೋದ್ರಿಂದ ನಾವು ಒಂದು ಒಳ್ಳೆಯ ಜೀವನವನ್ನ ಮಾಡಲಿಕ್ಕೆ ಸಾಧ್ಯ. ತಪಸ್ಸು ಅಂದ್ರೆ ಶ್ರದ್ಧೆಯಿಂದ ಇರುವಂತದ್ದು, ಮನಸ್ಸನ್ನ ವಿಚಲಿತಗೊಳ್ಳದಲ್ಲೇ ಇರುವಂತಹ ಒಂದು ಸ್ಥಿತಿಯನ್ನ ನಾವು ಕಾಪಾಡಿಕೊಳ್ಳೋದಕ್ಕೆ ಅದು ಒಂದು ನಿಯಮದಲ್ಲಿ ಬರುವಂತಹ ವಿಚಾರ. ಹಾಗೆ ಸ್ವಾಧ್ಯಾಯ ಅಂದ್ರೆ ತನ್ನನ್ನ ತಾನು ಅರಿತುಕೊಳ್ಳುವಂಥದ್ದು. ಹಾಗೆ ಈಶ್ವರ ಪ್ರಣಿಧಾನ ಅಂದ್ರೆ ದೇವರಲ್ಲಿ ನಮ್ಮನ್ನ ನಾವು ಸಮರ್ಪಿಸಿಕೊಳ್ಳುವಂತಹ ಭಾವನೆಗಳನ್ನ ನಾವು ಯಾವಾಗ ಮಾಡ್ತೀವಿ, ಇದು ನಿಯಮಗಳಲ್ಲಿ ಬರುವಂತಹ ಒಂದು ವಿಚಾರ. ಇದರ ಜೊತೆಗೆ ನೆಕ್ಸ್ಟ್ ಆಸನ ಬರ್ತದೆ, ಅಂದ್ರೆ ಸ್ಥಿರೀಕರಣ ಮಂಗಾನಂ ಆಸನಂ ಅಂತ ಕರೀತಾರೆ. ಅಂದ್ರೆ ಇಲ್ಲಿ ಯಾವುದು ನಮ್ಮ ದೇಹಕ್ಕೆ ಒಂದು ಸ್ಥಿರತೆಯನ್ನ ಕೊಡ್ತದೆ, ಸುಖವನ್ನ ಕೊಡುತ್ತೆ, ಇದಕ್ಕೆ ನಾವು ಆಸನ. ನಮ್ಮ ಯೋಗಾಭ್ಯಾಸದಲ್ಲಿ ವಿಧ ವಿಧವಾದಂತಹ ಆಸನಗಳ ಬಗ್ಗೆ ಹೇಳ್ತೀವಲ್ಲ ಅದು ಬರ್ತದೆ. ಇದಾದ್ಮೇಲೆ ಪ್ರಾಣಾಯಾಮ ಅಂದ್ರೆ ನಮ್ಮ ಉಸಿರಾಟವನ್ನ ಕ್ರಮಬದ್ಧವಾಗಿ ಮಾಡುವಂಥದ್ದು, ಮತ್ತೆ ನಮ್ಮ ಉಸಿರಾಟದ ಮೇಲೆ ನಾವು ಒಂದು ಹತೋಟಿಯನ್ನ ಪಡೆದುಕೊಳ್ಳುವುದು ಅಂತ ವಿಚಾರಕ್ಕೆ ಪ್ರಾಣಾಯಾಮ ಬರುತ್ತೆ. ಅದಾದ ನಂತರ ಪ್ರತ್ಯಾಹಾರ ಅಂದ್ರೆ ನಾವು ನಮ್ಮ ಮನಸ್ಸಿನ ಮೂಲಕ ಪಂಚೇಂದ್ರಿಯಗಳನ್ನು ಉಪಯೋಗಿಸಿ ಹೊರ ಜಗತ್ತನ್ನ ನೋಡ್ತಾ ಇರ್ತೀವಿ, ಆದ್ರೆ ಈ ಪಂಚೇಂದ್ರಿಯಗಳ ಮುಖಾನ ನಮ್ಮ ಮನಸ್ಸನ್ನ ನಾವು ಅರ್ಥಕೊಳ್ಳುವಂತ ಸ್ಥಿತಿಯನ್ನ ಏನ್ ತಲುಪ್ತೀವಿ ಅದಕ್ಕೆ ನಾವು ಪ್ರತ್ಯಾಹಾರ ಅಂತ ಕರಿತೀವಿ. ಹಾಗೆ ಧಾರಣ ಅಂದ್ರೆ ಮನಸ್ಸನ್ನ ಕೇಂದ್ರೀಕರಣಗೊಳಿಸುವಂತದ್ದು, ಅಂದ್ರೆ ಏಕಾಗ್ರತೆಯನ್ನ ಬೆಳೆಸಿಕೊಂಡು ನಮ್ಮ ಬುದ್ಧಿಶಕ್ತಿಯನ್ನ ಇಂಪ್ರೂವ್ ಮಾಡಿಕೊಳ್ಳುವಂಥದ್ದು, ನಮ್ಮ ಕಾನ್ಸಂಟ್ರೇಷನ್ ಇಂಪ್ರೂವ್ ಮಾಡಿ ನಮ್ಮ ಕೆಲಸಗಳನ್ನ ಚೆನ್ನಾಗಿ ಮಾಡುವಂಥದ್ದು, ಅದು ಈ ಧಾರಣದಲ್ಲಿ ಬರುವಂಥದ್ದು. ಹಾಗೆ ಧ್ಯಾನ ಮತ್ತೆ ಸಮಾಧಿ ಅಂದ್ರೆ ನಾವು ಒಂದು ವಸ್ತುವಿನ ಮೇಲೆ ಮನಸ್ಸನ್ನ ಕೇಂದ್ರೀಕರಣಗೊಳಿಸಿ ಅದರ ಜೊತೆಗೆ ಅಂತರ್ಗತವಾಗುವಂಥದ್ದು, ಮತ್ತೆ ಯಾವುದೇ ಯೋಚನೆಗಳಿಲ್ಲದ ಒಂದು ಸ್ಥಿತಿಗೆ ತಲುಪುವಂಥದ್ದಕ್ಕೆ ನಾವು ಸಮಾಧಿ ಅಂತ ಕರಿತೀವಿ. ಹೀಗೆ 8 ವಿಧವಾದಂತಹ ಅಷ್ಟಾಂಗ ಯೋಗಗಳು ಇದರಲ್ಲಿ ಬರ್ತದೆ. ಈ ಒಂದು ಬೇಸಿಸ್ ಮೇಲೆ ನಾವು ಮುಂದಿನ ಯೋಗಾಭ್ಯಾಸಗಳನ್ನು ಮಾಡ್ತಾ ಇದೀವಿ. ಇದನ್ನ ಪತಂಜಲಿಯವರು ನಮ್ಮ ಭಾರತಕ್ಕೆ ಪರಿಚಯ ಮಾಡಿಕೊಟ್ರು.
1: ಯೋಗಾಭ್ಯಾಸ ಅಂತ ಹೇಳಿದ್ರೆ ಬೆಳಗಿನ 1 ತಾಸು ಅಥವಾ ಸಂಜೆ 1 ತಾಸು ಅಭ್ಯಾಸವನ್ನು ಮಾಡುವಂಥದ್ದು, ಆಸನಗಳನ್ನ ಮಾಡುವಂಥದ್ದು ಅಷ್ಟೇ ಅಲ್ಲ, ನಮ್ಮ ನಿತ್ಯ ಜೀವನದಲ್ಲಿ ಬೆಳಗ್ಗೆನಿಂದ ಸಂಜೆಯವರೆಗೂ ಕೂಡ ಈಗ ತಾವು ಹೇಳಿದಂತಹ ಹಿನ್ನೆಲೆಗಳೇನಿದ್ದಾವೋ ಪ್ರಕಾರಗಳೇನಿದ್ದಾವೋ ಇವೆಲ್ಲವನ್ನು ಕೂಡ ಅಳವಡಿಕೆಯನ್ನ ಮಾಡಿಕೊಂಡು ನಮ್ಮ ಬದುಕನ್ನ ಚೆನ್ನಾಗಿ ಮಾಡಿಕೊಳ್ಳುವಂಥದ್ದೇ ಯೋಗ ಅಂತ ಹೇಳಿ ನಾವು ಕರಿಬಹುದು.
0: ಖಂಡಿತ ಹೌದು.
1: ಇನ್ನು ಈ ಅಂತಾರಾಷ್ಟ್ರೀಯ ಯೋಗ ದಿವಸಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಯೋಗದ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಅಂತಾರಾಷ್ಟ್ರೀಯ ಯೋಗ ದಿವಸವನ್ನ ಯಾವತ್ತು ಆಚರಣೆಯನ್ನ ಮಾಡಲಾಗುತ್ತೆ, ಆ ದಿನವೇ ಯಾಕೆ ಆಚರಣೆಯನ್ನ ಮಾಡಲಾಗುತ್ತೆ?
0: ಇದನ್ನ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ಹೇಳಿ ಅವತ್ತು ಆಚರಣೆಯನ್ನ ಮಾಡಲಾಗ್ತಾ ಇದೆ. ಇದು ಏನಕ್ಕೆ ಅಂತ ಹೇಳಿದ್ರೆ, ಮೊದಲನೇ ಬಾರಿಗೆ ನಮ್ಮ ದೇಶದ ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ಶ್ರೀಯುತ ನರೇಂದ್ರ ಮೋದಿ ಅವರು ನಮ್ಮ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯಲ್ಲಿ ಮೊದಲನೇ ಬಾರಿಗೆ 2014 ಇದನ್ನೊಂದೊಂದು ಪ್ರಪೋಸಲ್ ಇಟ್ಟಿದ್ದಾರೆ. ಅಂದ್ರೆ ಮೊದಲನೇ ಬಾರಿಗೆ ನಾವು ಒಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಆಚರಣೆ ಮಾಡೋಣ ಅಂತ ಹೇಳಿ ಒಂದು ಪ್ರಪೋಸಲ್ ಇಡ್ತಾರೆ. ಅದನ್ನೆಲ್ಲರೂ ಒಪ್ಕೊಂಡಾದ ನಂತರ 2015 ಇದನ್ನ ಒಂದು ಯೋಗ ದಿನವಾಗಿ ಆಚರಣೆಯನ್ನ ಮಾಡ್ಕೊಂಡು ಬರ್ತಾ ಇದೀವಿ. ಯಾಕೆ ಅವತ್ತೇ ಮಾಡ್ತಾರೆ ಅಂತ ಹೇಳಿದ್ರೆ ಅದರಲ್ಲಿ 2 ಹಿನ್ನೆಲೆ ಇದೆ. ಒಂದು ಜೂನ್ 21 ಇದೆ, ಅವತ್ತಿನ ದಿನ ಅತ್ಯಂತ ಹೆಚ್ಚು ಹಗಲು ಇರುವಂತ ಒಂದು ದಿನ, ಅಂದ್ರೆ ರಾತ್ರಿ ಕಮ್ಮಿ ಇರ್ತದೆ ಹಗಲು ಜಾಸ್ತಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಸೂರ್ಯ ನಮ್ಮ ಭೂಮಿಯಿಂದ ತುಂಬಾ ದೂರದಲ್ಲಿ ಹೋಗಿರ್ತಾನೆ ಅಂತೇಳಿ ಅವತ್ತೊಂದು ಇದಿದೆ. ಹಾಗಾಗಿ ಅವತ್ತಿನ ದಿನವನ್ನ ಆರಿಸ್ಕೊಂಡು ಮಾಡ್ತಾ ಇದ್ದಾರೆ. ಎರಡನೇದೊಂದು ಆಧ್ಯಾತ್ಮಿಕವಾಗಿ ನೋಡೋದಾದ್ರೆ ನಮ್ಮ ಆದಿಯೋಗಿ ಶಿವ ಇದ್ದಾರೆ, ಅವರು ಮೊದಲನೇ ಬಾರಿಗೆ ಸಪ್ತ ಋಷಿಗಳಿಗೆ ಯೋಗವನ್ನ ಹೇಳ್ಕೊಟ್ರು, ಅದನ್ನ ಅವತ್ತು ಪ್ರಾರಂಭ ಮಾಡಿದ್ರು ಅಂತ ಹೇಳುವಂತ ಒಂದು ಪ್ರತೀತಿಯೂ ಇದೆ. ಹಾಗಾಗಿ ಈ ದಿನವನ್ನ ನಾವು ಯೋಗ ದಿನವಾಗಿ ಆಚರಿಸ್ತಾ ಇದೀವಿ. ಇದು ಎಲ್ಲಾ ನಮ್ಮ ವಿಶ್ವದ ಅನೇಕ ದೇಶಗಳು ಇದರಲ್ಲಿ ಪಾಲ್ಗೊಳ್ತಾ ಇದಾವೆ. ಸುಮಾರು 193 ದೇಶಗಳು ಇದರಲ್ಲಿ ಪಾಲ್ಗೊಂಡಿದ್ದಾವೆ. ಹಾಗೆ ಅನೇಕ ಸಂಘ ಸಂಸ್ಥೆಗಳು ಬೇರೆ ಬೇರೆ

0: ಭಾರತೀಯರು ಎಲ್ಲೆಲ್ಲಿ ಬೇರೆ ಬೇರೆ ದೇಶಗಳಲ್ಲಿದ್ದಾರೆ ಅವರೆಲ್ಲರೂ ಸೇರಿ ಇದನ್ನ ಮಾಡ್ತಾ ಇದ್ದಾರೆ. ಸುಮಾರು 2,500 ಸ್ಥಳಗಳಲ್ಲಿ ವಿಶ್ವದ ಅನೇಕ ಮೂಲೆಗಳಲ್ಲಿ ಈ ಒಂದು ಕಾರ್ಯಕ್ರಮ ಒಂದೇ ದಿನ ನಡೀತದೆ.
1: ಪ್ರತಿ ವರ್ಷವೂ ಕೂಡ ಒಂದೊಂದು ಘೋಷವಾಕ್ಯದೊಂದಿಗೆ ಅಂತಾರಾಷ್ಟ್ರೀಯ ಯೋಗ ದಿವಸವನ್ನ ಆಚರಣೆಯನ್ನ ಮಾಡಲಾಗುತ್ತೆ. ಈ ಸಾಲಿನಲ್ಲಿ ಏನು ಘೋಷವಾಕ್ಯ ಇದೆ, ಅದರ ಅರ್ಥ ಏನು ಅನ್ನುವಂಥದ್ದನ್ನ ತಿಳಿಸ್ಕೊಡಿ.
0: ಈ ವರ್ಷದ ಘೋಷವಾಕ್ಯ ಅಂತ ಹೇಳಿದ್ರೆ ಯೋಗ ಫಾರ್ ಹೆಲ್ತಿ ಏಜಿಂಗ್ ಅಂತ. ಅಂದ್ರೆ ನಾವೆಲ್ಲರೂ ಒಂದಿನ ಹುಟ್ಟತೀವಿ, ಒಂದಿನ ಸಾಯ್ತೀವಿ, ಎಲ್ಲರೂ ವಯಸ್ಸಾಗೆ ಆಗ್ತದೆ. ಆದ್ರೆ ಎಷ್ಟು ಆರೋಗ್ಯವಂತವಾಗಿ ನಮ್ಮ ಏಜ್ ಆಗ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಕೊನೆಗಾಲದಲ್ಲಿ ಅನಾರೋಗ್ಯದಿಂದ ಬಳವರೇ ಜಾಸ್ತಿ. ಅನಾರೋಗ್ಯ ಅಂತ ಹೇಳಿದ್ರೆ ಯಾವ ರೀತಿ ತೊಂದರೆ ಅಂದ್ರೆ ವಯಸ್ಸಾಯ್ತು ಅಂತಿದ್ದಂಗೆ ಏನೆಲ್ಲ ಕಾಯಿಲೆಗಳು ಬರ್ತವೆ, ನಮ್ಮ ಜೀವನವೇ ಹೋಯ್ತು ಅನ್ನುವಂತ ಪರಿಸ್ಥಿತಿಗೆ ನಾವು ರೀಚ್ ಆಗ್ಬಿಡ್ತೀವಿ. ಇದು ನಮ್ಮ ಜೊತೆಗೆ ನಮ್ಮ ಮನೆಯಲ್ಲಿರೋರಿಗೂ ತೊಂದರೆ ಆಗುವಂತದ್ದು. ಹಾಗಾಗಿ ನಾವು ಎಷ್ಟು ಆರೋಗ್ಯವಂತವಾಗಿರ್ತೀವಿ ವಯಸ್ಸಾದಾಗ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು ಘೋಷವಾಕ್ಯದೊಂದಿಗೆ ಈ ವರ್ಷದ ನಾವು ಯೋಗಾಭ್ಯಾಸವನ್ನ ಮಾಡ್ತಿದ್ದೀವಿ. ಯಾಕೆಂದ್ರೆ ಯೋಗ ನಮಗೆ ಆರೋಗ್ಯವನ್ನ ಚಿರ ಯೌವನವನ್ನ ತಂದುಕೊಡತ್ತೆ ಅನ್ನೋದು ಒಂದು ಮುಖ್ಯವಾದ ವಿಚಾರ.
1: ಅಂತ ಅಂದ್ರೆ ನಾವು ತುಂಬಾ ಆರೋಗ್ಯಪೂರ್ಣವಾಗಿ ವಯಸ್ಕರಾಗಬೇಕು ಅಂತ ಹೇಳಿದ್ರೆ ಯೋಗವನ್ನ ಅಳವಡಿಕೆಯನ್ನ ಮಾಡಿಕೊಳ್ಳುವ ಮೂಲಕ ಮಾಡಬಹುದು.
0: ಖಂಡಿತವಾಗಿ
1: ಅಲ್ವಾ, ಈ ನಿಟ್ಟಿನಲ್ಲೂ ಕೂಡ ಅದು ಸಾಕಷ್ಟು ಸಹಕಾರಿ ಆಗುತ್ತೆ.
0: ಅಂದ್ರೆ ಒಂದು ವಿಚಾರ ಇಲ್ಲಿ ಏನಂತ ಹೇಳಿದ್ರೆ, ನಾವು ವಯಸ್ಸಾದ ಮೇಲೆ ಅನಾರೋಗ್ಯ ಬಂದಾದ ನಂತರ ಯೋಗವನ್ನ ಮಾಡೋದಕ್ಕಿಂತ ಚಿಕ್ಕ ವಯಸ್ಸಿನಿಂದನೇ ನಾವು ಯೋಗಾಭ್ಯಾಸವನ್ನ ಮಾಡೋದ್ರಿಂದ ಖಂಡಿತವಾಗಿ ನಮ್ಮ ಯೌವನವನ್ನ ಉಳಿಸ್ಕೊಂಡು ಹೋಗ್ಬೋದು. ಏಜ್ ಆದ್ರೂ ಸಹ ನಮ್ಮ ಆರೋಗ್ಯ ಸ್ಥಿತಿಯನ್ನ ಚೆನ್ನಾಗಿ ಕಾಪಾಡಿಕೊಳ್ಳಬಹುದು. ಅದೇ ಒಂದು ಘೋಷವಾಕ್ಯ ಈ ವರ್ಷದ ಯೋಗ ದಿನದ ಮುಖ್ಯ ಧ್ಯೇಯವಾಗಿದೆ.
1: ಇಷ್ಟೆಲ್ಲ ಮಹತ್ವವನ್ನ ಹೊಂದಿದೆ ಸರ್ ಯೋಗ. ಆದ್ರೆ ಅಂಕಿಅಂಶಗಳನ್ನ ನೋಡಿದಾಗ ಈ ಯೋಗಾಭ್ಯಾಸವನ್ನ ಮಾಡುವವರ ಸಂಖ್ಯೆ ನಮ್ಮ ದೇಶದಲ್ಲೂ ಕೂಡ ಬಹಳ ಕಡಿಮೆ ಇರುವಂತದ್ದು ಸ್ವಲ್ಪ ನಮಗೆ ನಿರಾಸೆಯನ್ನ ಮೂಡಿಸುತ್ತೆ. ಎಲ್ಲರೂ ಕೂಡ ಯೋಗಾಭ್ಯಾಸವನ್ನ ಮಾಡುವಂತದ್ದು ಯಾಕೆ ಕಠಿಣ ಅಂತ ಹೇಳಿ ಅನ್ಸುತ್ತೆ?
0: ತುಂಬಾ ಒಳ್ಳೆಯ ಪ್ರಶ್ನೆಯನ್ನ ಕೇಳಿದ್ರಿ. ಯಾಕೆಂದ್ರೆ ನಮ್ಮಲ್ಲಿ ಮುಖ್ಯವಾಗಿ ನಾವ್ ಏನ್ ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರೆ, ಯಾವುದೇ ಒಂದು ಕಾರ್ಯಕ್ರಮ ಮಾಡುವಾಗ ಅಥವಾ ಯಾವುದೇ ಒಂದು ವ್ಯಾಯಾಮ ಮಾಡುವಾಗ ಫಸ್ಟ್ ಶುರುವಾಗದೆ ನಮ್ಗೆ ನಮ್ಮ ಇಚ್ಛಾಶಕ್ತಿ. ಯಾವಾಗ ನಮ್ಮ ಇಚ್ಛಾಶಕ್ತಿ ಇರುವುದಿಲ್ಲ ಆಗ ಇದು ಪ್ರಾಬ್ಲಮ್ಗಳು ಶುರುವಾಗತ್ತೆ. ತುಂಬಾ ಸಲ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ವೈದ್ಯರು ಹೇಳಿದ್ರು ಅನಾರೋಗ್ಯ ಬಂತು ಅಂತ ಹೇಳಿ ಫೋರ್ಸ್ಫುಲ್ ಆಗಿ ನಾವು ಈ ವ್ಯಾಯಾಮಗಳನ್ನಾಗ್ಲಿ ಅಥವಾ ಯೋಗಾಸನಗಳನ್ನಾಗ್ಲಿ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಇಚ್ಛೆಯಿಂದ ಮಾಡ್ಲಿಕ್ಕೆ ಶುರು ಮಾಡುವಾಗ ಇದು ಯಾವುದು ಕಠಿಣವಲ್ಲ. ಇನ್ನೊಂದೇನಂತ ಹೇಳಿದ್ರೆ, ನಮ್ಮ ಮನಸ್ಸು ನಮ್ಮ ನಿಗ್ರಹದಲ್ಲಿ ಇಲ್ಲದೆ ಇರುವಾಗ ನಮಗೆ ಇದು ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ನಮ್ಮ ಮನಸ್ಸನ್ನ ನಾವು ನಿಗ್ರಹ ಮಾಡೋದ್ರಿಂದ ನಮ್ಮಲ್ಲಿ ಅನೇಕ ಪ್ರಯೋಜನಗಳಿದೆ. ಅಂದ್ರೆ ನಾವು ನಮ್ಮನ್ನ ನಾವು ಚೆನ್ನಾಗಿಟ್ಕೊಳ್ತೀವಿ, ನಮ್ಮ ಮನೆಯನ್ನ ನಾವು ಚೆನ್ನಾಗಿಟ್ಕೊಳ್ತೀವಿ, ನಮ್ಮ ಪರಿಸರ ನಮ್ಮ ಸಾಮಾಜಿಕವಾಗಿ ಬೆಳವಣಿಗೆಗಳನ್ನ ಕಾಣೋದ್ರಿಂದ ಯೋಗಾಭ್ಯಾಸವನ್ನ ನಾವು ಈಸಿಯಾಗಿ ಮಾಡ್ಲಿಕ್ಕೆ ಅವಕಾಶ ಇದೆ. ಈಗ ಯೋಗ ಟ್ರೈನಿಂಗ್ ಗೆ ಹೋಗ್ತಾರೆ, ಯೋಗದಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರು ಫಸ್ಟ್ ಉಸಿರಾಟವನ್ನ ಕಂಟ್ರೋಲ್ ಮಾಡ್ಕೊಳ್ಳಿ, ನಿಮ್ಮ ಮನಸ್ಸನ್ನ ನೀವ್ ಇಟ್ಕೊಳ್ಳಿ, ನಿಮ್ಮ ಕಂಟ್ರೋಲ್ ತಗೊಳ್ಳಿ ಅಂತ ಹೇಳುವಾಗ ಇದು ಎಲ್ಲೋ ಒಂದ್ ಕಡೆ ನಾವ್ ಎಲ್ಲೋ ಕೇಳದೇ ಇರೋದನ್ನ ಏನೋ ಮಾಡ್ತಿದೀವಲ್ಲ ಅನ್ನುವ ಪರಿಸ್ಥಿತಿಗೆ ಹೋಗೋದ್ರಿಂದ ಇದು ಕಷ್ಟ ಆಗುತ್ತೆ.
1: ಸ್ವಲ್ಪ ಹೊಸದು ಅಂತ ಹೇಳಿ ಅನ್ಸುತ್ತೆ,
0: ಅನ್ಸಕ್ ಶುರುವಾಗತ್ತೆ. ಇದೇನಿದು ಹೊಸದಾಗಿ, ಇದೇನ್ ಕಂಟ್ರೋಲ್ ಮಾಡೋದು, ಇದನ್ನ ಹೆಂಗ್ ಮಾಡೋದು? ಪ್ರತಿದಿನ ಉಸಿರಾಡ್ತಾ ಇದೀವಿ, ಇದನ್ನೇನ್ ಉಸಿರನ್ನ ನೀವು ಕಂಟ್ರೋಲ್ ಮಾಡಿ ಅಂತಾರೆ, ಉಸಿರಾಟದ ಮೇಲೆ ಗಮನ ಇಡಿ ಅಂತ ಹೇಳ್ತಾರೆ ಅಂತ ಹೇಳುವಾಗ ನಮ್ಗೆ ಅದು ಅರ್ಥ ಆಗದ ಪರಿಸ್ಥಿತಿಯಲ್ಲಿ ಇರುವಾಗ ಇದು ಕಠಿಣ ಅಂತ ಅನ್ಸಕ್ ಶುರುವಾಗತ್ತೆ. ಮತ್ತೆ ಯಾವುದು ನಮಗೆ ಈಸಿ ಅನ್ಸನ್ಸಲ್ಲ, ಎಲ್ಲವೂ ಕಬ್ಬಿಣದ ಕಡಲೆಗಳೇ. ಆದ್ರೆ ನಾವು ಪ್ರತಿಯೊಂದು ಆಸನಗಳನ್ನ ಮಾಡ್ತಾ ಮಾಡ್ತಾ ಹೋದ ಹಾಗೆ ನಮ್ಮ ಬಾಡಿ ಫ್ಲೆಕ್ಸಿಬಲ್ ಆಗ್ತಾ ಹೋಗುತ್ತೆ. ಇವತ್ತು ಒಂದು ದಿನ ಹೋಗ್ಬಿಟ್ಟು ನಾನು ಬಗ್ಬಿಟ್ಟು ಕಾಲನ್ನ ಮುಟ್ಬಿಡ್ತೀನಿ, ನಾನು ಇಡೀ ಹಸ್ತದನ್ನ ನಾನು ಭೂಮಿಯನ್ನ ಸ್ಪರ್ಶನ್ ಮಾಡ್ತೀನಿ, ಅಷ್ಟು ಚೆನ್ನಾಗಿ ಬಗ್ತೀನಿ ಅಂತ ಹೇಳಲಿಕ್ಕಾಗಲ್ಲ. ದಿನನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬಂದ ಹಾಗೆ ಇದು ನಮಗೆ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಆ ಫ್ಲೆಕ್ಸಿಬಿಲಿಟಿ ಬಂದಾದ ನಂತರ ನಾವು ಅದನ್ನ ಎಂಜಾಯ್ ಮಾಡಕ್ ಶುರು ಮಾಡ್ತೀವಿ. ಈಗ ಯಾರು ಒಂದು ದಿನಕ್ಕೆ ಸ್ವಿಮ್ಮಿಂಗ್ ಕಲಿಯಲ್ಲ, ನೀರೊಳಗಡೆ ಬಿದ್ದ ತಕ್ಷಣ ಯಾರು ಸ್ವಿಮ್ಮಿಂಗ್ ಕಲಿತು ಹೊರಗಡೆ ಬರಲ್ಲ. ಆದ್ರೆ ದಿನನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಮಾಡ್ತಾ ಹೇಗೆ ನಮಗೆ ಅದ್ರ ಮೇಲೆ ಒಂದು ಹೋಲ್ಡ್ ಬರ್ತಾ ಹೋಗುತ್ತೆ, ಅದೇ ರೀತಿ ಯೋಗನೂ ಸಹ ಆಗ್ತದೆ. ಅದಕ್ಕೆ ಒಂದು ಪೇಷನ್ಸ್ ಬೇಕಷ್ಟೇ. ಆ ಪೇಷನ್ಸ್ ಅನ್ನ ಮಾಡ್ಲಿಕ್ಕೆ ನಮಗೆ ತಾಳ್ಮೆ ಅನ್ನೋದು ಇರುವಾಗ ಆಟೋಮೆಟಿಕಲಿ ಯೋಗ ಅನ್ನೋದು ಸುಲಭ ಆಗ್ತದೆ.
1: ಯಾರೆಲ್ಲ ಯೋಗವನ್ನ ಮಾಡಬಹುದು, ಯಾರೆಲ್ಲ ಯೋಗವನ್ನ ಮಾಡಬಾರದು,
0: ಇದರಲ್ಲಿ ಯಾರು ಮಾಡಬಾರದು ಅನ್ನೋದು ಯಾರಿಗೂ ಇಲ್ಲ. ಅಂದ್ರೆ ಚಿಕ್ಕ ವಯಸ್ಸಿನಿಂದ ಹಿಡಿದು ಎಲ್ಲರೂ ವಯಸ್ಸಾದ ಮಟ್ಟಿಗೆ ಎಲ್ಲರೂ ಮಾಡಬಹುದು. ಅಂದ್ರೆ ಯಾರಿಗೆ ಆಸನಗಳನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ಸುತ್ತೆ ಅಂತವ್ರಿಗೆ ನಾವು ಮಾಡಬೇಡಿ ಅಂತ ಹೇಳ್ತೀವಿ. ಅಥವಾ ಅಂತವ್ರಿಗೆ ಕೆಲವರಿಗೆ ನೆಲದ ಮೇಲೆ ಕೂತ್ಕೊಳ್ಲಿಕ್ಕೆ ಆಗ್ತಾ ಇರಲ್ಲ, ಅಂತವ್ರ ಚೇರ್ ಮೇಲೆ ಕೂತ್ಕೊಂಡು ಕುಳಿತ ಬಂಡಿಯಲ್ಲಿ ಮಾಡುವಂತಹ ಆಸನಗಳನ್ನ ಮಾಡಬಹುದು, ನಿಂತು ಬಿಡುವಂತಹ ಆಸನಗಳಿದೆ ಅವನ್ನ ಮಾಡಬಹುದು, ಕೆಲವು ಮಲಗಿಯೇ ಮಾಡುವಂತಹ ಆಸನಗಳಿದಾವೆ ಅವನ್ನ ಮಾಡಬಹುದು. ಹಾಗೆ ಯಾವುದೇ ರೀತಿಯಾದಂತಹ ರಿಸ್ಟ್ರಿಕ್ಷನ್ಸ್ ಗಳನ್ನೋದು ಇದರಲ್ಲಿ ಇಲ್ಲ, ಯಾವ್ದು ಮಾಡಬಾರದು ಅನ್ನೋದಿಲ್ಲ. ಸಾಮಾನ್ಯವಾಗಿ 5 ವರ್ಷದ ಮೇಲ್ಪಟ್ಟ ಎಲ್ಲ ಮಕ್ಕಳುಗಳನ್ನ ನಾವು ಯೋಗವನ್ನು ಮಾಡಿಸಬಹುದು. ಯಾಕೆಂದ್ರೆ ಅಲ್ಲಿ ಹೇಳದನ್ನ ಕೇಳ್ತಿರ್ತಾರೆ, ಅವ್ರಿಗೆ ಅರ್ಥ ಆಗತ್ತೆ, ಹಾಗಾಗಿ ಅವ್ರನ್ನ ಮಾಡಿಸ್ಲಿಕ್ಕೆ ನಾವು ಅವಕಾಶ ಇದೆ. ಈಗ ಪರ್ಟಿಕ್ಯುಲರ್ ಆಗಿ ಏನಾದ್ರೂ ವೈದ್ಯರು ಯಾವುದೇ ಎಕ್ಸಸೈಸ್ ಗಳನ್ನ ಮಾಡಬೇಡಿ, ಯೋಗಾಸನಗಳನ್ನ ಮಾಡಬೇಡಿ ಅಂತ ಹೇಳಿದ್ರೆ, ಈಗ ಹಾರ್ಟ್ ಏನೋ ಪ್ರಾಬ್ಲಮ್ಸ್ ಇದೆ, ಅದರಿಂದ ಮಾಡೋದ್ರಿಂದ ತೊಂದರೆ ಆಗತ್ತೆ

0: ಮತ್ತೆ ಅನ್ನುವಂತ ಅಡ್ವೈಸ್ ಮಾಡಿದ್ರೆ ಮಾತ್ರ ನಾವು ಯೋಗಾಸನಗಳನ್ನ ಮಾಡಬಾರದು ಅಂತ ಬಿಟ್ರೆ, ಪ್ರತಿಯೊಬ್ಬರು ಯೋಗಗಳನ್ನ ಅವರವರ ಸಾಮರ್ಥ್ಯಕ್ಕೆ ಅವರವರ ಶಕ್ತಿಗೆ ಅನುಗುಣವಾಗಿ ಯೋಗವನ್ನ ಮಾಡಬಹುದು.
1: ಯಾವಾಗ ಯೋಗವನ್ನ ಮಾಡಬೇಕು?
0: ಯೋಗವನ್ನ ಮಾಡಲಿಕ್ಕೆ ಒಳ್ಳೆಯ ಸಮಯ ಅಂತ ಹೇಳಿದ್ರೆ ಬ್ರಾಹ್ಮಿ ಮುಹೂರ್ತ, ಅಂದ್ರೆ ಸೂರ್ಯನ ಉದಯಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ, ಅಂದ್ರೆ ಸುಮಾರು 5.5 ಗಂಟೆ ಸಮಯ ಸೂಕ್ತವಾದಂತಹ ಸಮಯ ಅಂತ. ಈಗ ನಾವೇನಂತ ಹೇಳಿದ್ರೆ, ನಾವು ಪರಿಸರವನ್ನ ನೋಡಿದ್ರೆ ಎಲ್ಲ ಪ್ರಾಣಿ ಪಕ್ಷಿಗಳು ಸೂರ್ಯ ಹುಟ್ಟುವ ಒಂದು ಅರ್ಧ ಗಂಟೆ ಮುಂಚೆನೆ ಸೌಂಡ್ ಮಾಡಕ್ ಶುರು ಮಾಡ್ತವೆ, ಎದ್ದೇಳ್ತವೆ. ಸೂರ್ಯ ಮುಳುಗಿದ ತಕ್ಷಣ ಎಲ್ಲ ಮಲಗ್ತವೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಉಲ್ಟಾ ಆಗ್ತಾ ಇದೀವಿ. ಅಂದ್ರೆ ಇದನ್ನ ನಾವು ಮಾಡುವಂತಹ ಒಂದು ಒಳ್ಳೆಯ ಸಮಯ ಅಂತ ಹೇಳಿದ್ರೆ ಬೆಳಗ್ಗಿನ ಟೈಮ್, ಅಂದ್ರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂತದ್ದು ತುಂಬಾ ಒಳ್ಳೇದು. ಯಾಕೆಂದ್ರೆ ಆ ಟೈಮಲ್ಲಿ ನಮ್ಮ ಶರೀರವು ಉಜ್ವಲವಾಗಿರ್ತದೆ, ಹೊಸದಾಗಿ ನಾವು ಎದ್ದಿರ್ತೀವಿ ಆಗಿನ್ನು, ಸೊ ಯಾವುದೇ ರೀತಿ ಆಯಾಸಗಳಿರುವುದಿಲ್ಲ, ಯಾವ್ದು ಟೆನ್ಷನ್ಸ್ ಇರಲ್ಲ, ಮನಸ್ಸು ಸಹ ಶಾಂತವಾಗಿರುತ್ತದೆ. ಈ ಒಂದು ಸಮಯದಲ್ಲಿ ಯೋಗವನ್ನ ಮಾಡುವಂತದ್ದು ತುಂಬಾ ಒಳ್ಳೇದು. ನಮಗೆ ಬೆಳಗ್ಗೆ ಹೊತ್ತು ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ನಿಮಗೆ ಫ್ರೀ ಆದ ಟೈಮಲ್ಲಿ ನೀವು ಇದು ಯೋಗವನ್ನ ಮಾಡಬಹುದು. ಆದ್ರೆ ಖಾಲಿ ಹೊಟ್ಟೆಲಿ ಮಾಡುವಂತದ್ದು ತುಂಬಾ ಒಳ್ಳೇದು. ಅಟ್ಲೀಸ್ಟ್ ಇಲ್ಲಾಂದ್ರೆ ಆಹಾರ ಸೇವನೆ ಮಾಡಿದ 3-4 ಗಂಟೆಗಳ ನಂತರ ಯೋಗಾಭ್ಯಾಸವನ್ನ ನಾವು ಮಾಡಬಹುದು.
1: ಯೋಗವನ್ನ ಅಭ್ಯಾಸವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದಂತವ್ರು ಏನನ್ನ ಮಾಡಬೇಕು ಮತ್ತೆ ಏನನ್ನ ಮಾಡಬಾರದು?
0: ಏನ್ ಮಾಡಬಾರದು ಅನ್ನೋದನ್ನ ನೋಡೋದಕ್ಕಿಂತ ಮುಖ್ಯವಾಗಿ ಪ್ರತಿಯೊಂದು ನಾವು ಶಿಸ್ತುಬದ್ಧ ಜೀವನವನ್ನ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಪ್ರತಿನಿತ್ಯ ನಾವು ಒಂದು ಟೈಮ್ ಅನ್ನ ಇಟ್ಟುಕೊಂಡು ಆ ಟೈಮಲ್ಲೇ ನಾವು ಯೋಗವನ್ನ ಮಾಡ್ತಿದೀವಿ ಅಂತ ಹೇಳಿದ್ರೆ ನಮ್ಮ ಬಾಡಿ ಅದಕ್ಕೆ ರೆಡಿ ಆಗತ್ತೆ. ಸೊ ಅವಾಗ ನಮ್ಮ ದೇಹವನ್ನ ನಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ತಾ ಹೋಗ್ಬಹುದು. ಹಾಗಾಗಿ ಯೋಗವನ್ನ ಮಾಡುವಂತವ್ರು ಒಂದು ಶಿಸ್ತುಬದ್ಧ ಜೀವನವನ್ನ ಸಾಮಾನ್ಯವಾಗಿ ಕಲ್ತ್ಕೊಂಡ್ಬಿಟ್ಟಿರ್ತಾರೆ. ಯಾಕೆ ನಾನು ಆಗ್ಲೇ ಹೇಳಿದಂಗೆ ಈ ಯೋಗದಲ್ಲಿ ಮುಖ್ಯವಾಗಿ ಬರುವಂತದ್ದು ಯಮ ಮತ್ತೆ ನಿಯಮ. ಈ ಯಮ ನಿಯಮಗಳನ್ನ ನಾವು ಅನುಸರಿಸ್ತಾ ಬಂದ್ರೆ ನಮ್ಮ ಬಿಹೇವಿಯರ್ ತುಂಬಾ ಚೇಂಜ್ ಆಗ್ಬಿಡತ್ತೆ. ಸೊ ಹಾಗಾಗಿ ಅದನ್ನ ನಾವು ಅನುಸರಿಸ್ಕೊಂಡು ಬರೋದ್ರಿಂದ ಒಂದು ಶಿಸ್ತುಬದ್ಧ ಜೀವನಗಳನ್ನ ನಾವು ಮಾಡ್ತಾ ಹೋಗ್ಬಹುದು. ಏನ್ ಮಾಡಬಾರದು ಅಂತ ಬರುವಾಗ ಏನು ಸಾಮಾನ್ಯವಾಗಿ ಅದನ್ನ ಹೇಳಲಿಕ್ಕೆ ಇರೋದಿಲ್ಲ. ಯಾಕೆಂದ್ರೆ ಯೋಗ ಮಾಡ್ತಿರೋರು ಎಲ್ಲರೂ ಸಹ ಒಂದು ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಇದಕ್ಕೊಂದು ಒಳ್ಳೆಯ ಎಕ್ಸಾಂಪಲ್ ಅಂತ ಹೇಳಿದ್ರೆ, ನಾವು ಈ ಜಿಮ್ಗಳಲ್ಲಿ ಗಲಾಟೆಗಳನ್ನ ನೋಡಬಹುದು, ಆದ್ರೆ ಯೋಗ ಸೆಂಟರ್ಗಳಲ್ಲಿ ಜಗಳ ಆಯ್ತು, ಗಲಾಟೆ ಆಯ್ತು, ಹೊಡೆದಾಡಿದ್ರು ಅನ್ನೋದನ್ನ ನೋಡೋದೇ ಇಲ್ಲ. ಅಂದ್ರೆ ಇದನ್ನ ಏನ್ ಹೇಳ್ಕೊಡುತ್ತೆ ನಮ್ಗೆ ಅಂತ ಹೇಳಿದ್ರೆ, ಯೋಗ ಅನ್ನುವಂಥದ್ದೇ ಒಂದು ನಮಗೆ ಒಳ್ಳೆ ಸಂಸ್ಕಾರವನ್ನ ಕೊಡುತ್ತದೆ. ಹಾಗಾಗಿ ನಮ್ಮ ಪ್ರತಿಯೊಂದು ಬಿಹೇವಿಯರು, ಇನ್ನೊಬ್ಬರ ಜೊತೆ ನಮ್ಮ ಬಾಂಧವ್ಯ, ಯಾರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು, ಹೆಂಗಿರ್ಬೇಕು, ಇದನ್ನೆಲ್ಲ ಕಲಿಸ್ಬಿಡುತ್ತದೆ. ಹಾಗಾಗಿ ಯೋಗ ಮಾಡುವವರು ಒಂದು ಶಿಸ್ತುಬದ್ಧ ಜೀವನವನ್ನ ರೂಢಿಸ್ಕೊಂಡ್ ಬಿಟ್ಟಿರ್ತಾರೆ ಅಂತ ಹೇಳೋದಕ್ಕೆ ಸಂತೋಷವಾಗ್ತದೆ.
1: ಈ ಯೋಗ ನನಗೆ ಮಾಡಬೇಕು ಅಂತ ಹೇಳಿ ಅನ್ಸಿದ್ರೆ, ನೇರವಾಗಿ ನನಗೆ ಗೊತ್ತಿರೋಂತ ಆಸನಗಳನ್ನ ಮಾಡ್ಬೇಕು ಅಥವಾ ಯಾವ್ದಾದ್ರು ಮಾರ್ಗದರ್ಶನದಲ್ಲಿ ಮಾಡ್ತಕ್ಕಂಥದ್ದು ಸೂಕ್ತವೋ ಹೇಗೆ?
0: ತುಂಬಾ ಒಳ್ಳೆ ಕ್ವಶನ್ ಕೇಳಿದಿರಿ. ಮಾರ್ಗದರ್ಶನ ಇಟ್ಟುಕೊಂಡು ಯೋಗಾಸನವನ್ನ ಶುರು ಮಾಡೋದು ತುಂಬಾ ಒಳ್ಳೇದು. ಯಾಕೆ ಅಂತ ಹೇಳಿದ್ರೆ, ನಾವೀಗ ಫಸ್ಟ್ ಯೋಗ ಮಾಡೋದಕ್ಕಿಂತ ಮುಂಚೆ ಯಾರೋ ಒಂದು ಯೋಗಾಸನ ಭಂಗಿಯನ್ನ ನೋಡ್ತೀವಿ. ಯೋಗಾಸನ ಭಂಗಿ ನೋಡಿದ ತಕ್ಷಣ ಡೈರೆಕ್ಟ್ ಆಗಿ ಯೋಗಾಸನ ಭಂಗಿಯನ್ನ ಮಾಡಕ್ ಹೋಗುವಾಗ ನಮ್ಮ ಕನೆಕ್ಟಿವ್ ಟಿಶ್ಯೂಸ್ ಏನಿದೆ, ಅಂದ್ರೆ ನಮ್ಮ ಮೂಳೆಗಳನ್ನ ಮತ್ತೆ ಮಾಂಸಖಂಡಗಳನ್ನ ಹಿಡ್ಕೊಳ್ಳಿಕ್ಕೆ ಇರುವಂತಹ ಹಗ್ಗಗಳೇನಿದಾವೆ, ಈ ಕನೆಕ್ಟಿವ್ ಟಿಶ್ಯೂಗಳು ಡ್ಯಾಮೇಜ್ ಆಗ ಚಾನ್ಸಸ್ ಇರುತ್ತದೆ. ಹಾಗಾಗಿ ಒಂದು ಯೋಗಾಸನ ಮಾಡೋದಕ್ಕಿಂತ ಮುಂಚೆ ನಮಗೆ ಒಂದು ಸುಲಭವಾಗಿ ನಮ್ಮ ಬಾಡಿನ ಫ್ರೀ ಮಾಡ್ಕೊಳ್ಳುವಂತ ಎಕ್ಸಸೈಸ್ ಗಳೆಲ್ಲ ಮಾಡಬೇಕಾಗತ್ತೆ. ಹಾಗಾಗಿ ಒಂದು ಯೋಗದ ಮಾರ್ಗದರ್ಶಕರನ್ನ ಇಟ್ಕೊಂಡು ಅವರಿಂದ ಮೂಲಕ ನಾವು ಯೋಗವನ್ನ ಮಾಡೋದು ತುಂಬಾ ಒಳ್ಳೇದು. ಯಾಕೆಂದ್ರೆ ಅನೇಕ ನಿಯಮಗಳನ್ನ ನಾವು ಫಾಲೋ ಮಾಡಬೇಕಾಗತ್ತೆ. ಯಾಕೆಂದ್ರೆ ನಮಗ್ ಗೊತ್ತಿದೆ ಅಂತ ಹೇಳಿ ನಾವು ಡೈರೆಕ್ಟ್ ಆಗಿ ನಾವು ಕ್ರಿಕೆಟ್ ಆಡ್ತೀವಿ ಅಂತ ಹೋದ್ರೆ ಆಡಬಹುದು ನಾವು ಕ್ರಿಕೆಟ್, ಆದ್ರೆ ಒಳ್ಳೆ ಕ್ರಿಕೆಟರ್ ಆಗ್ಲಿಕ್ಕೆ ಆಗಲ್ಲ. ಅದೇ ಯಾರೋ ಒಬ್ರು ತರಬೇತುದಾರ ಇದ್ದು ಅವರ ಮೂಲಕ ನಾವು ಕ್ರಿಕೆಟ್ ಅನ್ನ ಕಲ್ತಿದೀವಿ ಅಂತ ಹೇಳಿದ್ರೆ ಒಂದು ಸಣ್ಣ ಸಣ್ಣ ನ್ಯೂನತೆಗಳನ್ನು ನಾವು ಅಲ್ಲಿ ಪರಿಹರಿಸಿಕೊಂಡು ನಾವು ಒಳ್ಳೆಯ ಕ್ರಿಕೆಟರ್ ಆಗ್ಲಿಕ್ಕೆ ಅವಕಾಶ ಇದೆ. ಅದೇ ರೀತಿ ಒಬ್ಬ ಮಾರ್ಗದರ್ಶಕರನ್ನ ಇಟ್ಕೊಂಡು ನಾವು ಯೋಗವನ್ನ ಕಲಿಯೋದ್ರಿಂದ ನಾವು ಮಾಡ್ತಿರುವ ತಪ್ಪುಗಳನ್ನ ಸರಿ ಮಾಡಿಕೊಂಡು ಅದರಿಂದ ನಾವು ಒಳ್ಳೆಯದನ್ನ ಆಚರಣೆ ಮಾಡ್ಲಿಕ್ಕೆ ಆಗತ್ತೆ. ಯಾಕೆಂದ್ರೆ ನಾವು ಮಾಡ್ತಿರೋದೇ ಒಳ್ಳೆ ಆರೋಗ್ಯವನ್ನ ಪಡೀಲಿಕ್ಕಾಗಿ ಅಂತಿರುವಾಗ, ಹಾಗಾಗಿ ಒಬ್ಬ ಮಾರ್ಗದರ್ಶಕರಿಂದ ಮಾಡೋದು ತುಂಬಾ ಒಳ್ಳೇದಾಗತ್ತೆ.
1: ಯೋಗ ಮಾಡುವುದರ ಬಗ್ಗೆ ಒಂದಷ್ಟು ಗೊಂದಲಗಳಿದಾವೆ ಸರ್. ಈಗ ನಾನು ಆರೋಗ್ಯವಾಗಿರುವಾಗ ಮಾಡ್ಬೇಕು, ಆರೋಗ್ಯ ಹದಗೆಟ್ಟ ಮೇಲೆ ಮಾಡ್ಬೇಕು ಅಥವಾ ಚಿಕಿತ್ಸಾ ಕ್ರಮವಾಗಿ ನಾವು ಅದನ್ನ ಮಾಡಿಕೊಳ್ಬೇಕು, ಈ ತರದ್ದು ಅನೇಕರಲ್ಲಿ ಇರುತ್ತೆ. ಇದನ್ನ ಬಗೆಹರಿಸ್ಕೊಳ್ಳೋಂಥದ್ದು ಹೇಗೆ?
0: ಇದು ಒಂದು ಒಳ್ಳೆಯ ಪ್ರಶ್ನೆ. ಯಾಕೆಂದ್ರೆ ಯಾವಾಗ್ಲೂ ನಾವು ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ. ಹಾಗಾಗಿ ನಮ್ಮನ್ನ ನಾವು ಚೆನ್ನಾಗಿ ಇಟ್ಕೊಳ್ಬೇಕಂತ ಹೇಳಿದ್ರೆ ಪ್ರತಿಯೊಬ್ಬ ಆರೋಗ್ಯವಂತನೂ ಸಹ ಯೋಗವನ್ನ ರೂಢಿಸ್ಕೊಳ್ಳೋದು ಒಳ್ಳೇದು. ಇದೇ ಒಂದು ನಮ್ಮ ಯೋಗ ದಿನದ ಮುಖ್ಯ ಧ್ಯೇಯ. ಅಂದ್ರೆ ಪ್ರತಿಯೊಬ್ಬ ಭಾರತೀಯನು, ವಿಶ್ವದಲ್ಲಿರುವಂತಹ ಎಲ್ಲರೂ ಸಹ ಇದನ್ನ ಪಾಲಿಸೋದ್ರಿಂದ ಆರೋಗ್ಯವಂತರಾಗಿರ್ತಾರೆ ಅಂತ ಹೇಳುವಂತದ್ದು ಮುಖ್ಯವಾಗಿ. ಹಾಗಾಗಿ ಪ್ರತಿಯೊಬ್ಬ ಆರೋಗ್ಯವಂತನು ಇದನ್ನ ಮಾಡಲೇಬೇಕು. ಇದರ ಜೊತೆ ಜೊತೆಗೆ ನಮ್ಮಲ್ಲಿ ಬರುವಂತಹ ರೋಗಿಗಳಿಗೆ ಅವರ ರೋಗಗಳಿಗೆ ಅನುಗುಣವಾಗಿಯೂ ಸಹ ನಾವು ಯೋಗಾಸನಗಳನ್ನ ಹೇಳ್ಕೊಡ್ತೀವಿ. ಅಂದ್ರೆ ಈಗ ಹೃದಯ ಸಂಬಂಧಿ ಕಾಯಿಲೆಗಳಿರುವಾಗ ಯಾವ ಯೋಗಗಳನ್ನ ಮಾಡಬೇಕು, ಯಾವ ಆಸನಗಳನ್ನ ಮಾಡಬೇಕು, ಅದನ್ನ ಹೇಳ್ಕೊಡ್ತೀವಿ. ಹಾಗಾಗಿ ಆರೋಗ್ಯವಂತರಿಗಾಗಿ ಮಾಡುವಂತಹ ಯೋಗಗಳು ಬೇರೆ, ಆದರೆ ಕಾಯಿಲೆಗೆ ಬಂದಂತಹ ಸಂದರ್ಭದಲ್ಲಿ ಚಿಕಿತ್ಸಾ ರೂಪದಲ್ಲಿ ಮಾಡುವಂತಹ ಅನೇಕ ಯೋಗಗಳು ಚೆನ್ನಾಗಿದೆ.

0: ನೀವು ತುಂಬಾ ಜನನ್ನ ಕೇಳಿರ್ಬೋದು, ನಂಗೆ ತುಂಬಾ ಬೆನ್ನೋವಿತ್ತು, ಸೊಂಟ ನೋವು ಬರ್ತಾ ಇತ್ತು, ಕಾಲೆಲ್ಲ ಎಳತಾ ಬರ್ತಾ ಇತ್ತು, ಯೋಗ ಮಾಡಕ್ ಶುರು ಮಾಡಿದೆ, ಚೆನ್ನಾಗಿದ್ದೀನಿ, ನಂಗೆ ಡಾಕ್ಟರ್ ಅಡ್ವೈಸ್ ಮಾಡಿದ್ರು ಅಂತ ಹೇಳದ್ ಕೇಳಿರ್ತೀವಿ. ಅಂದ್ರೆ ಇದು ಚಿಕಿತ್ಸಾ ರೂಪದಲ್ಲಿ ನಾವು ಮಾಡುವಂತಹ ಎಕ್ಸಸೈಸಸ್ ತರ ಆಗಿರೋದ್ರಿಂದ ಇದರಿಂದನು ಸಹ ನಮಗೆ ರಿಲೀಫ್ ಸಿಗುತ್ತೆ. ಹಾಗಾಗಿ ಯೋಗವನ್ನ ಚಿಕಿತ್ಸಾ ರೂಪದಲ್ಲಿಯೂ ಮಾಡಬಹುದು, ಆರೋಗ್ಯವಂತರು ಪ್ರತಿಯೊಬ್ಬರು ಮಾಡಬಹುದು.
1: ಇನ್ನು ಇವತ್ತಿನ ದಿನಮಾನದಲ್ಲಿ ಸರ್, ಸಾಕಷ್ಟು ಸವಾಲುಗಳು ಮತ್ತೆ ಸಮಸ್ಯೆಗಳು ಎರಡರ ನಡುವೆ ತುಂಬಾ ಒಂದು ದೊಡ್ಡ ಒತ್ತಡದ ಬದುಕಿನಲ್ಲಿ ಎಲ್ಲರೂ ಕೂಡ ಬದುಕ್ತಾ ಇದ್ದೇವೆ. ಚಿಕ್ಕ ಮಗುವಿನಿಂದ ಹಿಡಿದು ವೃದ್ಧರವರೆಗೂ ಕೂಡ ಏನಾದರೂ ಒಂದು ಒತ್ತಡ ಇದ್ದೇ ಇರುತ್ತೆ. ಈ ಒತ್ತಡವನ್ನ ಕಳೆದುಕೊಳ್ಳಿಕ್ಕೆ, ಒತ್ತಡವನ್ನ ನಿವಾರಣೆ ಮಾಡಿಕೊಳ್ಳಿಕ್ಕೆ ಯೋಗ ಎಷ್ಟರ ಮಟ್ಟಿಗೆ ಸಹಕಾರಿಯಾಗುತ್ತೆ?
0: ಇದೊಂದು ಮಿಲಿಯನ್ ಡಾಲರ್ ಕ್ವಶನ್ ಅಂತ ಹೇಳ್ಬೋದು. ಯಾಕೆಂದ್ರೆ ಇವತ್ತಿನ ಒಂದು ಲೈಫ್ ಸ್ಟೈಲ್ ಹೆಂಗಾಗಿದೆ ಅಂದ್ರೆ, ಮನುಷ್ಯ ತುಂಬಾ ಒತ್ತಡದ ಬದುಕಿನಲ್ಲಿ ಜೀವನವನ್ನ ಮಾಡ್ತಾ ಇದ್ದಾನೆ, ಅದರ ಜೊತೆಗೆ ಎಷ್ಟು ಕೆಲಸ ಮಾಡಿದ್ರು ಅವನಿಗೆ ಸಮಾಧಾನ ಅನ್ನೋದೇ ಇಲ್ಲ. ಒಂದು ಎರಡನೇದು, ನಾವು ಮಾಡ್ತಿರುವ ಕೆಲಸವನ್ನ ಅಲ್ಲಿ ಶ್ರದ್ಧೆಯಿಂದ ಮಾಡಕ್ಕಾಗ್ತಾ ಇಲ್ಲ, ಅಥವಾ ಅದನ್ನ ಕಂಪ್ಲೀಟ್ ಮಾಡಕ್ಕಾಗ್ತಿಲ್ಲ. ಅವಾಗ ಏನಾಗುತ್ತೆ, ನಮಗೆ ಪ್ರೆಷರ್ ಶುರುವಾಗತ್ತೆ. ಇಂಥ ಒಂದು ಸಮಯದಲ್ಲಿ ನಾವೇನಾದರೂ ಪ್ರತಿನಿತ್ಯ ಯೋಗವನ್ನ ಒಂದು ಗಂಟೆ ಕಾಲ ಬೆಳಗ್ಗೆ ಮಾಡ್ಲಿಕ್ಕೆ ಶುರು ಮಾಡಿದರೆ ನಾವು ಚೇಂಜಸ್ಗಳನ್ನ ಕಾಣಲಿಕ್ಕೆ ಶುರು ಮಾಡಬಹುದು. ಯಾವ ರೀತಿ ಅಂತ ಹೇಳಿದ್ರೆ, ನಾನು ಮುಂಚೆ ಈ ಕೆಲಸ ಮಾಡಕ್ಕಾಗ್ತಾ ಇರಲಿಲ್ಲ, ಈಗ ಆರಾಮಾಗಿ ಮಾಡ್ತೀನಿ. ಯಾಕೆ ಅಂದ್ರೆ, ನಾನು 10 ನಿಮಿಷದಲ್ಲಿ ಕೆಲಸ ಮಾಡೋದನ್ನ 1 ನಿಮಿಷದಲ್ಲಿ ಮುಗಿಸ್ಬೋದು, 1 ಗಂಟೆಲಿ ಮಾಡೋದನ್ನ ಏಕಾಗ್ರತೆಯಿಂದ 10 ನಿಮಿಷದಲ್ಲಿ ಮುಗಿಸ್ಬೋದು. ಈ ಒಂದು ಚಾಕಚಕ್ಷತೆ ಖಂಡಿತವಾಗಿ ಯೋಗಾಸನದಿಂದ ನಮಗೆ ಸಿಗುತ್ತೆ. ಯಾಕೆಂದ್ರೆ ಮುಖ್ಯವಾಗಿ ನಾವಿಲ್ಲಿ ಮಾಡುವಂತದ್ದು ಏನಂತ ಹೇಳಿದ್ರೆ, ನಮ್ಮನ್ನ ನಾವು ನಿಗ್ರಹಿಸಿಕೊಳ್ಳುವಂತಹ ಒಂದು ಸ್ಥಿತಿಯಲ್ಲಿ ಇರ್ತೇವೆ. ಆಗ ನಮ್ಮ ಮನಸ್ಸನ್ನ ನಮ್ಮ ಕಂಟ್ರೋಲ್ ಅಲ್ಲಿ ಇಟ್ಟುಕೊಳ್ತೀವಿ, ಮನಸ್ಸು ವಿಚಲಿತಗೊಳ್ಳಲ್ಲ. ಮೇಜರ್ ಆಗಿ ಈಗ ಬರ್ತಿರುವ ಪ್ರಾಬ್ಲಮ್ ಅಂತ ಹೇಳಿದ್ರೆ ಏಕಾಗ್ರತೆಯ ಕೊರತೆ. ಈಗಿನ ಒಂದು ಯುವಕರಲ್ಲಾಗಿರ್ಬೋದು ಅಥವಾ ಮಕ್ಕಳಲ್ಲಾಗಿರ್ಬೋದು, ನಾವು ಜಾಸ್ತಿ ಕಾಣೋದೇನಂತ ಹೇಳಿದ್ರೆ 5 ನಿಮಿಷಕ್ಕಿಂತ ಜಾಸ್ತಿ ಅವ್ರು ಏನು ಮಾಡಲ್ಲ. ಯಾಕೆಂದ್ರೆ ಏಕಾಗ್ರತೆನೇ ಇರಲ್ಲ. ಜೊತೆಗೆ ಏನಂತ ಹೇಳಿದ್ರೆ, ಆ ಬುದ್ಧಿಶಕ್ತಿಯನ್ನು ಉಪಯೋಗಿಸಿಕೊಂಡು ಕೆಲಸ ಮಾಡುವಂತ ವಿಚಾರಗಳು ಕಮ್ಮಿ ಇರುತ್ತೆ. ಇದನ್ನು ನಾವು ಹೈಯರ್ ಮೆಂಟಲ್ ಫಂಕ್ಷನ್ಸ್ ಅಂತ ಕರಿತೀವಿ. ನಮ್ಮ ಮೆದುಳಿನ ಒಂದು ಕಾರ್ಯಕ್ಷಮತೆ ಎಷ್ಟು ಮಟ್ಟಿಗೆ ಇರುತ್ತದೆ ಅಂತ ಹೇಳಿದ್ರೆ, ಅದರಲ್ಲಿ ನಾವು ಎಬಿಲಿಟಿ ಟು ಥಿಂಕ್ ಅಂದ್ರೆ ನಾವು ಯೋಚನೆ ಮಾಡುವ ಶಕ್ತಿ, ಒಂದು ಯಾವುದೇ ಒಂದು ಪ್ರಾಬ್ಲಮ್ ಅಂದ್ರೆ ಅದನ್ನು ಹೆಂಗೆ ಫೇಸ್ ಮಾಡಬೇಕು ಅನ್ನುವಂಥದ್ದು, ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು, ಇದು ಎಲ್ಲವೂ ಈ ಹೈಯರ್ ಮೆಂಟಲ್ ಫಂಕ್ಷನ್ಸ್ ಅಲ್ಲಿ ಬರ್ತಾ ಹೋಗುತ್ತೆ. ಯಾವಾಗ ನಮ್ಮ ಮನಸ್ಸು ನಮ್ಮ ಕಂಟ್ರೋಲ್ ಅಲ್ಲಿ ಇರಲ್ಲ, ಅಲ್ಲಿ ನಾವೇನ್ ಮಾಡ್ತೀವಿ, ಕೋಪ, ತಾಪ, ಸಿಟ್ಟು ಇದನ್ನೆಲ್ಲ ಪ್ರದರ್ಶನ ಮಾಡ್ತಾ ಇರ್ತೀವಿ. ಯಾವಾಗ ಯೋಗ ಮಾಡ್ತೀವಿ, ಇದು ಆಟೋಮ್ಯಾಟಿಕಲಿ ಕಮ್ಮಿ ಆಗ್ತದೆ. ಮುಖದ ಮೇಲೆ ಒಂದು ಸಂತೋಷದ ನಗು ಇರ್ತದೆ. ಆರೋಗ್ಯವಂತ ಮುಖವನ್ನ ನೋಡುವಾಗ ಯಾರಿಗಾದರೂ ಸಂತೋಷ ಆಗುತ್ತೆ. ನಾವು ನಮಗಾಗಿ, ನಮ್ಮ ಆರೋಗ್ಯಕ್ಕಾಗಿ ನಾವು ನಮ್ಮ ಸಮಯವನ್ನ ಕೊಡದಲೇ ಹೋದ್ರೆ, ಎಷ್ಟು ದುಡ್ಡಿದ್ರು, ಎಷ್ಟೇ ನಾವು ದುಡಿದ್ರೂ ಸಹ ಒಂದು ನಾವು ಉತ್ತಮ ಬದುಕನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಯೋಗಾಸನ ಮಾಡುವ ಮೂಲಕ ನಾವು ಅರ್ಥಕೊಳ್ಬೇಕಾಗಿದೆ.
1: ಧ್ಯಾನ ಅನ್ನುವಂಥದ್ದು ಯೋಗದ ಅವಿಭಾಜ್ಯ ಅಂಗವ.
0: ಖಂಡಿತ ಹೌದು. ನಾನು ಆಗ್ಲೇ ಹೇಳಿದೆ, ಲಾಸ್ಟ್ ಅಲ್ಲಿ ಬರುವಂತದ್ದೇ ನಮ್ಮ ಧ್ಯಾನ.
1: ಧ್ಯಾನ
0: ಅಂತ ಹೇಳಿದ್ರೆ ನಮ್ಮ ಮನಸ್ಸನ್ನ ಒಂದೆಡೆಗೆ ಕೇಂದ್ರೀಕರಣಗೊಳಿಸೋದು ಅಂತ. ನಾವು ತುಂಬಾ ಸಲ ನಾವು ನೋಡ್ತಿರ್ಬೋದು, ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಒಂದು ಕಾರ್ ನಾನು ಡ್ರೈವ್ ಮಾಡ್ತಾ ಇದ್ರೆ ಕಾರಲ್ಲಿ ಒಂದು ಮ್ಯೂಸಿಕ್ ಹಾಕೊಂಡಿರ್ತೀವಿ, ಆ ಮ್ಯೂಸಿಕ್ ಕೇಳ್ತಾ ಇರ್ತೀವಿ, ಪಕ್ಕದಲ್ಲಿ ಯಾರೋ ಒಬ್ರು ಕೂತಿರ್ತಾರೆ, ಅವ್ರ ಜೊತೆನೂ ಮಾತಾಡ್ತಾ ಇರ್ತೀವಿ, ಯಾವುದೇ ಆಕ್ಸಿಡೆಂಟ್ ಆಗದ ರೀತಿಯಲ್ಲಿ ನಾವು ಕಾರನ್ನ ಡ್ರೈವ್ ಮಾಡ್ತಾನು ಇರ್ತೀವಿ. ಅಂದ್ರೆ ಇಲ್ಲಿ ಏಕಾಗ್ರತೆ ಮೂಡಿದೆ ಅಂತ ಅರ್ಥ. ಇದೇ ಒಂದು ವಿಚಾರಗಳನ್ನ ನಾವು ಮಾಡುವಂತ ಕೆಲಸಗಳಿಗೂ ನಾವು ಇಂಪ್ಲಿಮೆಂಟೇಷನ್ ಮಾಡ್ಕೊಂಡು ಹೋದ್ರೆ ಅಲ್ಲಿ ಏಕಾಗ್ರತೆ ಬರುತ್ತೆ. ಇದಕ್ಕೆ ನಾವು ಸಿಂಪಲ್ ಆಗಿ ಧ್ಯಾನ ಅಂತ ಹೇಳ್ಬೋದು. ಈ ಧ್ಯಾನವನ್ನ ಮಾಡೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಮನಸ್ಸಿನ ಏಕಾಗ್ರತೆ ಚೆನ್ನಾಗಾಗತ್ತೆ. ಯಾವಾಗ ನಮ್ಮ ಏಕಾಗ್ರತೆ ಚೆನ್ನಾಗಾಗತ್ತೆ, ಆಗ ನಾವು ಏನ್ ನಾವು ನೋಡ್ತಾ ಇದೀವಿ, ಕಲಿತಾ ಇದೀವಿ, ಅದು ಚೆನ್ನಾಗಿ ಬೇಗ ನಮ್ಮ ಮೆದುಳು ರಿಸೀವ್ ಮಾಡುತ್ತೆ, ಸ್ಟೋರ್ ಆಗತ್ತೆ. ಹಾಗಾಗಿ ನಮ್ಮ ಎಬಿಲಿಟಿ ಚೆನ್ನಾಗಾಗ್ತಾ ಹೋಗುತ್ತೆ, ನಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಾಗ್ತಾ ಹೋಗುತ್ತೆ. ಅದು ನಮ್ಮ ಧ್ಯಾನದ ಮುಖ್ಯವಾದ ಒಂದು ಕೆಲಸ.
1: ಯೋಗದ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ತಮ್ಮನ್ನ ಸಂಪರ್ಕ ಮಾಡುವಂತದ್ದು ಹೇಗೆ?
0: ನನ್ನ ಮೊಬೈಲ್ ನಂಬರ್ ಹೇಳ್ತೇನೆ, 9845293032.
1: ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ.
0: 9845293032.
1: ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಮಹತ್ವ ಈ ಕುರಿತು ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಮಹತ್ವ ಕುರಿತು ಹಾಸನದ ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ ಎ ನಿತಿನ್ ಅವರೊಂದಿಗೆ ಸಂದರ್ಶನ ಮೂಡಿಬಂತು. ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.
3: ಕೇಳುಗರೆ, ಇದೇ ಶುಕ್ರವಾರ ಜೂನ್ 19 ಸಾಯಂಕಾಲ 6:50 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿ

0: ಪ್ರಸಂಗ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುವವರು ಕೃಷಿ ನಿರ್ದೇಶಕರಾದ ಡಾಕ್ಟರ್ ಜಿಟಿ ಪುತ್ರ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 0477, 2237 0488, ಎಸ್ಟಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ ಜೂನ್ 19 ಸಾಯಂಕಾಲ 6:50 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಹಲೋ ಕೃಷಿರಂಗ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
2: ಸಮಯ ಸರಿಯಾಗಿ 1 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
3: ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಅಮರೀಶ್ ಆಶಿಹಾಳ್ ಅವರಿಂದ ಮಾಹಿತಿ.
4: ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಇಂಧನಗಳಲ್ಲಿ ನಾವು ಸಾಕಷ್ಟು ರೀತಿಯ ವರ್ಗೀಕರಣವನ್ನ ಮಾಡಬಹುದು. ಮುಖ್ಯವಾಗಿ ಪ್ರಾಕೃತಿಕ ಸಂಪನ್ಮೂಲಗಳು ಅಂತಂದ್ರೆ ಕಲ್ಲಿದ್ದಲುಗಳಾಗಿರ್ಬಹುದು, ಜೊತೆಗೆ ಈ ಒಂದು ಪರಿಸರದಲ್ಲಿ ಸಿಗುವಂತಹ ಒಂದು ಲೋಹಗಳಾಗಿರ್ಬಹುದು, ಇವುಗಳ ಸಹಾಯದಿಂದ ನಾವು ಬೇರೆ ಬೇರೆ ರೀತಿಯಾದಂತಹ ನಾವು ಪ್ರಯೋಜನವನ್ನ ಪಡೆಯುವುದರ ಮೂಲಕ ಶಕ್ತಿಯನ್ನ ಪಡಿತಾ ಇದ್ದೀವಿ. ಮುಖ್ಯವಾಗಿ ನವೀಕರಿಸಬಹುದಾದ ಇಂಧನಗಳು ಇಂದು ಜಾಗತಿಕ ಮಟ್ಟದಲ್ಲಿ ಬಹು ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿವೆ. ನವೀಕರಿಸಬಹುದಾದಂತಹ ಇಂಧನಗಳು ಪರಿಸರದ ಸಂರಕ್ಷಣೆಯನ್ನು ಮಾಡೋದ್ರ ಜೊತೆಗೆ ಹವಾಮಾನದ ಬದಲಾವಣೆಗೆ ತಡೆಯನ್ನ ಒಡ್ಡುವಂಥದ್ದು, ಸುಸ್ಥಿರವಾಗಿ ಇಂಧನದ ಭದ್ರತೆಯನ್ನ ನೀಡುವಂಥದ್ದು ಆಗಿರ್ತದೆ. ಜೊತೆಗೆ ಆರ್ಥಿಕವಾಗಿ ಅಭಿವೃದ್ಧಿಯನ್ನ ಕೂಡ ಇವು ಮಾಡ್ತದೆ. ಗ್ರಾಮೀಣಾಭಿವೃದ್ಧಿ ಮತ್ತು ವಿದ್ಯುದೀಕರಣ, ಹೀಗೆ ಹಲವು ಬಗೆಯ ವಿಧಾನಗಳಲ್ಲಿ ಇದು ನೈಸರ್ಗಿಕ ಸಂಪನ್ಮೂಲಗಳು ಅಂತಂದ್ರೆ ನವೀಕರಿಸಬಹುದಾದಂತಹ ಒಂದು ಸಂಪನ್ಮೂಲಗಳು ನಮಗೆ ವರದಾನವಾಗಿ ಪರಿಣಮಿಸಿದೆ. ಈ ನವೀಕರಿಸಬಹುದಾದ ಇಂಧನಗಳಲ್ಲಿ ಸೌರಶಕ್ತಿಯು ಕೂಡ ಒಂದು. ಸೌರಶಕ್ತಿ ಪ್ರಕೃತಿ ನೀಡಿದ ಅದ್ಭುತ ಕೊಡುಗೆಗಳಲ್ಲಿ ಒಂದು. ವಿದ್ಯುತ್ ಉತ್ಪಾದನೆಯಲ್ಲಿ ನಾವು ಸೌರಶಕ್ತಿಯನ್ನ ಬಳಸಿಕೊಳ್ಳಲಿಕ್ಕೆ ಸಾಕಷ್ಟು ಅವಕಾಶಗಳು ಇದಾವೆ. ಈ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯು ಕೂಡ ಒಂದು. ಪ್ರತಿ ಮನೆಗೆ ಸಿಗಲಿದೆ ಉಚಿತ 300 ಯೂನಿಟ್ ವಿದ್ಯುತ್ಗಳ ಒಂದು ಅನುಕೂಲ. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯೇ ಎಲ್ಲಾ ಜನರಿಗೆ ಅನುಕೂಲವಾಗುವಂತಹ ಒಂದು ಯೋಜನೆಯಾಗಿ ಪರಿಣಮಿಸಿದೆ. ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯಡಿಯಲ್ಲಿ ಮನೆಯ ಮೇಲ್ಛಾವಣಿಯ ಮೇಲೆ ಸೌರಶಕ್ತಿಯ ಫಲಕಗಳನ್ನು ಅಳವಡಿಸುವುದರ ಮೂಲಕ ಸರ್ಕಾರದಿಂದ ಸಬ್ಸಿಡಿಯು ಕೂಡ ದೊರೆತಿದೆ. ಕಡಿಮೆ ಬಡ್ಡಿದರದಲ್ಲಿ ಸಾಲವು ಕೂಡ ಈ ಯೋಜನೆಯಡಿಯಲ್ಲಿ ಲಭ್ಯ ಆಗ್ತಾ ಇದೆ. ಇದರಿಂದ ಮನೆ ಮಂದಿ ತಿಂಗಳಿಗೆ ಸರಾಸರಿ 300 ಯೂನಿಟ್ ವಿದ್ಯುತ್ ಅನ್ನ ಕೂಡ ಪಡೆಯಲು ಇಲ್ಲಿ ಸಾಧ್ಯ ಇದೆ. ಜೊತೆಗೆ ಹೆಚ್ಚುವರಿ ವಿದ್ಯುತ್ ಅನ್ನ ಬೇರೆಯವರಿಗೆ ಅದನ್ನು ನಾವು ಮಾರಿ ತಿಂಗಳಿಗೆ ಸರಿಸುಮಾರು 17,000 ಕೂಡ ಲಾಭವನ್ನ ಪಡ್ಕೋಬಹುದು. ನಾವು ಕಟ್ಟುವಂತಹ ಒಂದು ವಿದ್ಯುತ್ ಬಿಲ್ಲಿಗೆ ಪರ್ಯಾಯವಾಗಿ ಅದನ್ನ ಉಳಿತಾಯ ಮಾಡೋದ್ರ ಜೊತೆಗೆ ತಿಂಗಳಿಗೆ 17,000 ರೂಪಾಯಿ ಕೂಡ ನಾವು ಉಳಿತಾಯವನ್ನು

ಯೋಜನೆಯಡಿಯಲ್ಲಿ ಲಭ್ಯ ಆಗ್ತಾ ಇದೆ. ಇದರಿಂದ ಮನೆ ಮಂದಿ ತಿಂಗಳಿಗೆ ಸರಾಸರಿ 300 ಯೂನಿಟ್ ವಿದ್ಯುತ್ ಅನ್ನ ಕೂಡ ಪಡೆಯಲು ಇಲ್ಲಿ ಸಾಧ್ಯ ಇದೆ. ಜೊತೆಗೆ ಹೆಚ್ಚುವರಿ ವಿದ್ಯುತ್ ಅನ್ನ ಬೇರೆಯವರಿಗೆ ಅದನ್ನು ನಾವು ಮಾರಿ ತಿಂಗಳಿಗೆ ಸರಿಸುಮಾರು 17,000 ಕೂಡ ಲಾಭವನ್ನ ಪಡ್ಕೋಬಹುದು. ನಾವು ಕಟ್ಟುವಂತಹ ಒಂದು ವಿದ್ಯುತ್ ಬಿಲ್ಲಿಗೆ ಪರ್ಯಾಯವಾಗಿ ಅದನ್ನ ಉಳಿತಾಯ ಮಾಡೋದ್ರ ಜೊತೆಗೆ ತಿಂಗಳಿಗೆ 17,000 ರೂಪಾಯಿ ಕೂಡ ನಾವು ಉಳಿತಾಯವನ್ನ ಮಾಡಿ ಆದಾಯವನ್ನ ಗಳಿಸಿಕೊಂಡು ಹೋಗ್ಲಿಕ್ಕೆ ಈ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯಲ್ಲಿ ಅನುಕೂಲ ಆಗ್ತಾ ಇದೆ. ಈ ಯೋಜನೆಯಿಂದ ಸರ್ಕಾರಕ್ಕೆ ವಿದ್ಯುತ್ ಉತ್ಪಾದನೆಯ ವೆಚ್ಚವೂ ಕೂಡ ತಗ್ಗುತ್ತದೆ, ಅಂತಂದ್ರೆ ಕಡಿಮೆ ಆಗ್ತದೆ. ಸಾರ್ವಜನಿಕರು ಹಾಗೂ ಸರ್ಕಾರ ಈ ಇಬ್ಬರಿಗೂ ಲಾಭ ತಂದುಕೊಡುವಂತಹ ಒಂದು ವಿಶಿಷ್ಟ ಯೋಜನೆ ಯಾವುದು ಅಂತಂದ್ರೆ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಮುಖ್ಯವಾಗಿ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಪ್ರತಿ ಮನೆಗೆ ಉಚಿತ ವಿದ್ಯುತ್ ನೀಡುವಂತಹ ಒಂದು ಉದ್ದೇಶದಿಂದ ಕೇಂದ್ರ ಸರ್ಕಾರ ಸೂರ್ಯಘರ್ ಯೋಜನೆಯನ್ನ ಘೋಷಿಸಿದೆ. ಸೌರಶಕ್ತಿಯನ್ನ ಬಳಸಿ ವಿದ್ಯುತ್ ಉತ್ಪಾದಿಸುವ ಮೂಲಕ ನೈಸರ್ಗಿಕ ಸಂಪನ್ಮೂಲದ ಸದ್ಬಳಕೆ ಜೊತೆಗೆ ವಿದ್ಯುತ್ ಉತ್ಪಾದನೆ ಮೇಲಿನ ಅವಲಂಬನೆಯನ್ನ ತಗ್ಗಿಸುವುದು ಈ ಯೋಜನೆಯ ಪ್ರಮುಖ ಗುರಿಯಾಗಿ ಪರಿಣಮಿಸಿದೆ. ಮನೆಯ ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸುವ ಮೂಲಕ 1 ಕೋಟಿ ಮನೆಗಳಿಗೆ ಉಚಿತ ವಿದ್ಯುತ್ ಅನ್ನು ಒದಗಿಸುವಂತಹ ಉದ್ದೇಶವನ್ನ ಕೇಂದ್ರ ಸರ್ಕಾರ ಹಮ್ಮಿಕೊಂಡಿದೆ. ಫೆಬ್ರವರಿ 15, 2024 ಪ್ರಧಾನಿ ನರೇಂದ್ರ ಮೋದಿಯವರು ಈ ಯೋಜನೆಗೆ ಚಾಲನೆಯನ್ನ ನೀಡಿದರು. ಕೇಂದ್ರ ಸರ್ಕಾರ ಯೋಜನೆಗೆ 75,021 ಕೋಟಿ ರೂಗಳ ಅನುದಾನವನ್ನ ಈ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಗೆ ಮೀಸಲಿಟ್ಟಿದೆ. ಕರ್ನಾಟಕದಲ್ಲೂ ಕೂಡ ಈ ಯೋಜನೆ ಈಗಾಗಲೇ ಅನುಷ್ಠಾನಗೊಂಡಿದ್ದು ರಾಜ್ಯದ ಜನರು ಕೂಡ ಈ ಯೋಜನೆ ಲಾಭವನ್ನ ಪಡ್ಕೋಬಹುದಾಗಿದೆ. ಮನೆಯ ಮೇಲ್ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸಲು ಸರ್ಕಾರದಿಂದ ಸಹಾಯಧನವನ್ನ ನೀಡಲಾಗ್ತಾ ಇದೆ. ಉಚಿತ ವಿದ್ಯುತ್ ಘಟಕ ಸ್ಥಾಪನೆಗೆ ಕಡಿಮೆ ಬಡ್ಡಿಗೆ ಸಾಲವೂ ಕೂಡ ದೊರೆತಿದೆ. ತಿಂಗಳಿಗೆ 300 ಯೂನಿಟ್ ಅಷ್ಟು ಉಚಿತ ವಿದ್ಯುತ್ ಅನ್ನು ಕೂಡ ಪಡ್ಕೋಬಹುದು. ಹೆಚ್ಚುವರಿ ವಿದ್ಯುತ್ ಅನ್ನ ಮಾರಾಟ ಮಾಡಿ ಈಗಾಗಲೇ ಹೇಳಿದಂತೆ 17,000 ರೂಪಾಯಿವರೆಗೆ ಹಣವನ್ನು ಕೂಡ ಗಳಿಸಬಹುದು. ಈ ಯೋಜನೆಯಿಂದ ಸರ್ಕಾರಕ್ಕೆ ವಾರ್ಷಿಕ 75,000 ರೂಪಾಯಿ ವಿದ್ಯುತ್ ಉತ್ಪಾದನೆ ವೆಚ್ಚವೂ ಕೂಡ ಉಳಿತಾಯ ಆಗ್ತದೆ. ಸೌರ ಫಲಕಗಳ ಅಳವಡಿಕೆಗೆ ತಗಲುವ ವೆಚ್ಚದ ಮೇಲೆ 60% ಸಬ್ಸಿಡಿಯನ್ನು ಕೂಡ ನೀಡಲಾಗ್ತಾ ಇದೆ. 1 ಕಿಲೋವ್ಯಾಟ್ನಿಂದ 3 ಕಿಲೋವ್ಯಾಟ್ ವರೆಗಿನ ಸೌರ ವಿದ್ಯುತ್ ಘಟಕದ ಅಳವಡಿಕೆಗೆ ಸರ್ಕಾರದ ಸಹಾಯಧನವೂ ಕೂಡ ಸಿಗ್ತದೆ. ಅಂತಂದ್ರೆ 1 ಕಿಲೋವ್ಯಾಟ್ ಸಾಮರ್ಥ್ಯದ ಸೌರ ವಿದ್ಯುತ್ ಘಟಕದ ಅಳವಡಿಕೆಗೆ 30,000 ರೂಪಾಯಿ, ಜೊತೆಗೆ 2 ಕಿಲೋವ್ಯಾಟ್ ಸಾಮರ್ಥ್ಯದ ಸೌರ ವಿದ್ಯುತ್ ಘಟಕದ ಅಳವಡಿಕೆಗೆ 60,000 ರೂಪಾಯಿ ಸಹಾಯಧನ, ಹಾಗೇನೆ 3 ಕಿಲೋವ್ಯಾಟ್ ಹಾಗೂ ಅದಕ್ಕಿಂತ ಹೆಚ್ಚಿನ ಸಾಮರ್ಥ್ಯದ ಸೌರ ವಿದ್ಯುತ್ ಘಟಕದ ಅಳವಡಿಕೆಗೆ 78,000 ರೂಪಾಯಿ ಸಹಾಯಧನ ಈ ಯೋಜನೆಯಡಿಯಲ್ಲಿ ಲಭ್ಯವಾಗ್ತದೆ. ಫಲಾನುಭವಿಗಳು ಮನೆಯ ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸುವ ಮೂಲಕ ತಿಂಗಳಿಗೆ 300 ಯೂನಿಟ್ ಅಷ್ಟು ವಿದ್ಯುತ್ ಅನ್ನ ಪಡ್ಕೋಬಹುದು. ಅಲ್ಲದೆ ಹೆಚ್ಚುವರಿ ವಿದ್ಯುತ್ ಅನ್ನ ಮಾರಾಟ ಮಾಡುವ ಮೂಲಕ ವಾರ್ಷಿಕ 17,000 ರಿಂದ 18,000 ಆದಾಯವನ್ನ ಗಳಿಸ್ಕೋಬಹುದು. ಮುಖ್ಯವಾಗಿ ಭಾರತ ಅತಿ ಹೆಚ್ಚು ಇಂಧನವನ್ನ ಬಳಕೆ ಮಾಡುವಂತಹ ಒಂದು ರಾಷ್ಟ್ರವಾಗಿ ಪರಿಣಮಿಸಿದ್ದು ಸೌರಶಕ್ತಿಯ ಬಳಕೆಯಲ್ಲಿ ಅದು 5ನೇ ಸ್ಥಾನದಲ್ಲಿದೆ. ಕಳೆದ 9 ವರ್ಷಗಳಲ್ಲಿ ದೇಶದಲ್ಲಿ ಸೌರ ಇಂಧನ ಸಾಮರ್ಥ್ಯ 30 ಪಟ್ಟು ಹೆಚ್ಚಾಗಿದೆ. 2024 ಮಾರ್ಚ್ ವರೆಗಿನ ಅಂಕಿಅಂಶಗಳ ಪ್ರಕಾರ 81.81 ಗಿಗಾವ್ಯಾಟ್ ಸೌರ ವಿದ್ಯುತ್ ದೇಶದಲ್ಲಿ ಉತ್ಪಾದನೆ ಆಗ್ತಾ ಇದೆ. ಹೀಗಾಗಿ ಸೂರ್ಯಘರ್ ಯೋಜನೆಯ ಮೂಲಕ ಸೌರಶಕ್ತಿಯ ಬಳಕೆಯನ್ನು ಉತ್ತೇಜಿಸಲು ಸರ್ಕಾರ ಉದ್ದೇಶವನ್ನ ಇಟ್ಕೊಂಡಿದೆ. ಮನೆಯ ಮೇಲ್ಛಾವಣಿಯ ಮೇಲೆ ಸೌರ ವಿದ್ಯುತ್ ಘಟಕಗಳನ್ನು ಅಳವಡಿಸುವುದರ ಮೂಲಕ ಸಾಂಪ್ರದಾಯಿಕ ಇಂಧನದ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಲಿದೆ. ಇದರಿಂದ ಕಲ್ಲಿದ್ದಲಿನ ಮೇಲಿನ ಅವಲಂಬನೆಯನ್ನ ಕೂಡ ತಗ್ಗಿಸಬಹುದು. ಭಾರತದಲ್ಲಿ ವರ್ಷದಲ್ಲಿ 6ರಿಂದ 8 ತಿಂಗಳು ಪ್ರಖರವಾದಂತಹ ಒಂದು ಬಿಸಿಲು ಇರುವುದರಿಂದ ಅದರ ಸಂಪೂರ್ಣ ಪ್ರಯೋಜನವನ್ನ ನಾವು ಪಡ್ಕೋಬಹುದು. ಮುಖ್ಯವಾಗಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯ ಫಲಾನುಭವಿಗಳು ಯಾರಾಗಬಹುದಪ್ಪ ಅಂತಂದ್ರೆ, ಫಲಾನುಭವಿಗಳು ಭಾರತೀಯ ಪ್ರಜೆಯಾಗಿರಬೇಕು, ಸ್ವಂತ ಮನೆಯನ್ನ ಹೊಂದಿರಬೇಕು, ಹಾಗೇನೆ ಮನೆಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸಲು ಸೂಕ್ತ ಜಾಗವೂ ಕೂಡ ಇರಬೇಕಾಗ್ತದೆ. ಮನೆಯಲ್ಲಿ ಸೂಕ್ತ ರೀತಿಯ ವಿದ್ಯುತ್ ಸಂಪರ್ಕ ಇರಬೇಕು. ಮನೆ ಮಂದಿ ಈ ಮುನ್ನ ಸೌರ ಫಲಕಗಳನ್ನು ಅಳವಡಿಸಿಕೊಳ್ಳಲು ಸರ್ಕಾರದಿಂದ ಯಾವುದೇ ಸಹಾಯಧನವನ್ನ ಪಡ್ಕೊಂಡಿರಬಾರದು. ಮುಂದುವರೆದು ಈ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯ ಲಾಭವನ್ನ ಅರ್ಜಿಯನ್ನ ಹೇಗೆ ಸಲ್ಲಿಸಬಹುದಪ್ಪ ಅಂತಂದ್ರೆ, ಇಲ್ಲಿ ಅಧಿಕೃತ ಜಾಲತಾಣ https://www.pmsuryaghar.gov.in ಗೆ ಭೇಟಿ ನೀಡಿ ಅಲ್ಲಿ ಕೇಳಲಾದಂತಹ ಒಂದು ಮಾಹಿತಿಯನ್ನ ನೀಡಬೇಕಾಗ್ತದೆ. ಮೊದಲಿಗೆ ರಾಜ್ಯವನ್ನ ಆಯ್ಕೆ ಮಾಡ್ಕೋಬೇಕು, ಜೊತೆಗೆ ನಮ್ಮ ವಿದ್ಯುತ್ ಸರಬರಾಜು ಸಂಸ್ಥೆಯನ್ನ ತಮ್ಮ ಪ್ರದೇಶ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಸಂಸ್ಥೆಯನ್ನ ಆಯ್ಕೆ ಮಾಡ್ಕೋಬೇಕು. ನಿಮ್ಮ ಮನೆಯ ವಿದ್ಯುತ್ ಸಂಪರ್ಕ ಗ್ರಾಹಕ ಸಂಖ್ಯೆಯನ್ನ ನಮೂದಿಸಿರಬೇಕು. ಅಂತಂದ್ರೆ ನಿಮ್ಮ ಮನೆಗೆ ಒಂದು ಮೀಟರ್ ಸಂಖ್ಯೆಯನ್ನ ಕೊಟ್ಟಿದ್ರಪ್ಪ ಅಂತಂದ್ರೆ ಆ ಮೀಟರ್ ಸಂಖ್ಯೆಯನ್ನ ಅಥವಾ ನಾವು ಬಿಲ್ ಪೇ ಮಾಡುವಾಗ ನಮಗೆ ನೀಡಿರುವಂತಹ ಒಂದು ಸಂಖ್ಯೆಯನ್ನ ಹಾಕಬೇಕಾಗ್ತದೆ. ಜೊತೆಗೆ ನಮ್ಮ ಮೊಬೈಲ್ ಸಂಖ್ಯೆಯನ್ನ, ಮುಖ್ಯವಾಗಿ ಇಮೇಲ್ ಅನ್ನು ಕೂಡ ಅಲ್ಲಿ ನಮೂದಿಸಬೇಕಾಗ್ತದೆ. ಹೀಗೆ ಪೋರ್ಟಲ್ನಲ್ಲಿ ಅಥವಾ ಈ ಜಾಲತಾಣದಲ್ಲಿ ಕೇಳುವಂತಹ ಎಲ್ಲಾ ಮಾಹಿತಿಗಳನ್ನ
ನೀಡುವುದು ಪ್ರಮುಖ ಅಂಶ.

0: ಆಗಿ ನಾವು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಹೀಗೆ ಅರ್ಜಿ ಸಲ್ಲಿಸಿದ ನಂತರ ನಿಮ್ಮ ಅರ್ಜಿಯನ್ನು ಸ್ವೀಕೃತಗೊಂಡು ನಿಮ್ಮ ಅರ್ಜಿಯನ್ನು ಪರಿಶೀಲನೆ ಮಾಡಿ ಕಾರ್ಯಾದೇಶ ಕಲ್ಪಿಸಿದ ನಂತರ ವಿದ್ಯುತ್ ವಿತರಣಾ ಸಂಸ್ಥೆಯಿಂದ ಮನೆಗೆ ಬಂದು ತಪಾಸಣೆಯನ್ನು ಮಾಡ್ತಾರೆ. ಅದಾದ ಬಳಿಕ ಅಧಿಕಾರಿಗಳು ಪೋರ್ಟಲ್ನಿಂದ ಅನುಮತಿ ಪತ್ರವನ್ನು ನಿಮಗೆ ನೀಡಲಾಗ್ತಾ ಇದೆ. ಮುಂದೆ ನೀವು ಸೌರ ಘಟಕದ ಆರಂಭಕ್ಕೆ ಅನುಮತಿ ಪತ್ರವನ್ನು ಪಡೆದು ಬಳಿಕ ಬ್ಯಾಂಕ್ ವಿವರ, ನಿಮ್ಮ ಕ್ಯಾನ್ಸಲ್ ಚೆಕ್ ಅನ್ನು ಪೋರ್ಟಲ್ ಮೂಲಕ ಸಲ್ಲಿಸಬೇಕಾಗ್ತದೆ. ಹಾಗೆಯೇ 30 ದಿನಗಳಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ತಾವು ಪಡೆಯಬಹುದಾದಂತಹ ಒಂದು ಸಬ್ಸಿಡಿ ಹಣ ಜಮಾ ಆಗ್ತದೆ. ಮುಖ್ಯವಾಗಿ ನಾನು ಹೇಳಿದ ಪ್ರಕಾರ ಅರ್ಜಿಯನ್ನು ಆನ್ಲೈನ್ನಲ್ಲಿ ಸಲ್ಲಿಸಿದ ನಂತರ ಕೆಲವು ದಾಖಲೆಗಳನ್ನು ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ. ಗುರುತಿನ ಪುರಾವೆ ಚೀಟಿ, ವಿಳಾಸದ ಪುರಾವೆ, ಇತ್ತೀಚಿನ ವಿದ್ಯುತ್ ಪಾವತಿಸಿದಂತಹ ಒಂದು ಬಿಲ್ ಒಂದು ಪ್ರತಿ, ಮನೆಯ ಛಾವಣಿಯ ಮಾಲೀಕತ್ವದ ಪ್ರಮಾಣ ಪತ್ರವನ್ನು ಕೂಡ ಅಲ್ಲಿ ಒದಗಿಸಬೇಕಾಗ್ತದೆ. ಮುಖ್ಯವಾಗಿ ಈ ಯೋಜನೆಯ ಸಾರಾಂಶ ಹೇಳೋದಾದರೆ, ವಿದ್ಯುತ್ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯ ಗುರಿ ಪ್ರಧಾನಮಂತ್ರಿ ಸೂರ್ಯಘರ ಯೋಜನೆಯು ಪ್ರಾರಂಭದಲ್ಲಿ ಭಾರತದಲ್ಲಿ ಸುಸ್ಥಿರ ಇಂಧನ ಹಾಗೂ ಇಂಧನದ ಸಬಲೀಕರಣದತ್ತ ಹೆಜ್ಜೆ ಹಾಕುವ ಭಾರತದ ಬದ್ಧತೆಯನ್ನು ಇದು ತೋರಿಸುತ್ತದೆ. ಈ ಯೋಜನೆಯು ಬಡ ಅಥವಾ ಮಧ್ಯಮ ವರ್ಗದ 1 ಕೋಟಿ ಮನೆಗಳಿಗೆ ಮೇಲ್ಛಾವಣಿಯ ಸೌರ ಫಲಕಗಳನ್ನು ಒದಗಿಸುವ ಮೂಲಕ ಉಚಿತ ವಿದ್ಯುತ್ತನ್ನು ನೀಡುವಂತಹ ಒಂದು ಗಮನವನ್ನು ಹರಿಸಿದೆ. ಮನೆ ಮಂದಿಯ ಮೂಲಭೂತ ವಿದ್ಯುತ್ ಅಗತ್ಯಗಳ ಮೇಲಿನ ವೆಚ್ಚವನ್ನು ಕಡಿಮೆ ಮಾಡಲು ಇದು ಸಹಾಯ ಮಾಡುವುದಲ್ಲದೆ ವಿದ್ಯುತ್ ಉತ್ಪಾದನೆಯಲ್ಲಿ ಸ್ವಾವಲಂಬನೆಗೂ ಕಾರಣವಾಗ್ತದೆ. ಪ್ರಧಾನಮಂತ್ರಿ ಸೂರ್ಯಘರ ಯೋಜನೆ ಇಂಧನ ಸವಾಲುಗಳನ್ನು ಕಡಿಮೆ ಮಾಡಲು ಮತ್ತು ಸುಸ್ಥಿರ ಅಭಿವೃದ್ಧಿಯನ್ನು ಉತ್ತೇಜನ ಮಾಡಲು ಸೌರಶಕ್ತಿಯ ಬಳಕೆಯನ್ನು ಹೆಚ್ಚಿಸುವಂತಹ ಪ್ರಮುಖ ಅಂಶ ಆಗಿರುತ್ತದೆ. ಆದ್ದರಿಂದ ಸಾರ್ವಜನಿಕರು, ರೈತ ಬಾಂಧವರು ಈ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯ ಲಾಭವನ್ನು ಪಡ್ಕೋಬೇಕಪ್ಪ ಅಂತಂದ್ರೆ, ನಿಮ್ಮ ಸಮೀಪದ ವಿದ್ಯುತ್ ವಿತರಣಾ ಸಂಸ್ಥೆಗಳಿಗೆ ಹಾಗೆಯೇ ಅಧಿಕೃತ ವೆಬ್ಸೈಟ್ https://www.pmsuryaghar.goe.in ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು.
1: ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಇದುವರೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಅಮರೀಶ್ ಆಶಿಹಾಳ್ ಅವರಿಂದ ಮಾಹಿತಿಯನ್ನು ಮಾಡಿಕೊಂಡಿರಿ. ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರವಾದ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.
2: ಇಂದು ಸಂಜೆ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗುವುದು. ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುತ್ತಾರೆ ಡಾಕ್ಟರ್ ಜಿಟಿ ಪುತ್ರ, ಕೃಷಿ ನಿರ್ದೇಶಕರು. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ಆಕಾಶವಾಣಿ ಬೆಂಗಳೂರು. ಸಮಯ 9:10 ಆಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಇಂದು ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನೆಯಡಿ 2400 ಕೋಟಿ ರೂಪಾಯಿ ಪ್ರೋತ್ಸಾಹ ಧನ ವಿತರಣೆ. ಸಿಂಧು ಜಲ ಒಪ್ಪಂದ ಹಳೆಯದಾಗಿದ್ದು ಇಂದಿನ ವಾಸ್ತವಕ್ಕೆ ಹೊಂದಿಕೆಯಾಗದು ಭಾರತ. ಜುಲೈ 1ರಿಂದ ವಿಬಿಜಿ ರಾಮ್ಜಿ ಕಾಯ್ದೆ ಸುಗಮವಾಗಿ ಜಾರಿಗೆ ತರಲು 100ಕ್ಕೂ ಹೆಚ್ಚು ಪ್ರದೇಶ ಅಧಿಕಾರಿಗಳ ನಿಯೋಜನೆ ಕೇಂದ್ರ ಸರ್ಕಾರ. ಹಾಗೂ ನೀಟ್ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳಿಗೆ ಎನ್ಟಿಎಯಿಂದ ಅಧಿಕೃತ ವಾಟ್ಸ್ಆಪ್ ಸಂವಹನ ಸೇವೆ ಆರಂಭ. ವಾರ್ತೆಗಳ ವಿವರ. ಯುವ ಶಕ್ತಿಯನ್ನು ಸಬಲೀಕರಣಗೊಳಿಸುವ ಪ್ರಯತ್ನಗಳ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಇಂದು ನವದೆಹಲಿಯಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನೆ ಅಡಿಯಲ್ಲಿ 2400 ಕೋಟಿ ರೂಪಾಯಿಗಳ ಪ್ರೋತ್ಸಾಹಧನ ವಿತರಿಸಲಿದ್ದಾರೆ. ಇಂದು ಸಂಜೆ 5 ಗಂಟೆಗೆ ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನೆಯಡಿ ಸುಮಾರು 2400 ಕೋಟಿ ರೂಪಾಯಿ ಮೌಲ್ಯದ ಪ್ರೋತ್ಸಾಹಧನ ವಿತರಿಸಲಾಗುವ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮ ವೇದಿಕೆ ಎಕ್ಸ್ನಲ್ಲಿ ತಿಳಿಸಿದ್ದಾರೆ. ಯೋಜನೆಯು ಉದ್ಯೋಗ ಸೃಷ್ಟಿ ಹೆಚ್ಚಿಸುವ ಮತ್ತು ಸಾಮಾಜಿಕ ಭದ್ರತೆ ವಿಸ್ತರಿಸುವತ್ತ ಗಮನ ಹರಿಸುವ ಮೂಲಕ ನಮ್ಮ ಯುವ ಶಕ್ತಿಯನ್ನು ಸಬಲೀಕರಣಗೊಳಿಸುವ ನಮ್ಮ ಪ್ರಯತ್ನಗಳ ಒಂದು ಭಾಗ ಎಂದು ಪ್ರಧಾನಿ ಹೇಳಿದ್ದಾರೆ. ಕಳೆದ ವರ್ಷ ಆಗಸ್ಟ್ನಿಂದ ಈ ಯೋಜನೆಯಡಿಯಲ್ಲಿ 63 ಲಕ್ಷಕ್ಕೂ ಹೆಚ್ಚು ಉದ್ಯೋಗಿಗಳನ್ನು ಔಪಚಾರಿಕ ಕಾರ್ಯಪಡೆಗೆ ಸೇರಿಸಿಕೊಳ್ಳಲಾಗಿದೆ. ಈ ಯೋಜನೆಯಡಿಯಲ್ಲಿ ಪ್ರೋತ್ಸಾಹಧನ ಪಡೆಯುವ ಶೇಕಡ 80ಕ್ಕೂ ಹೆಚ್ಚು ಸಂಸ್ಥೆಗಳು 25ಕ್ಕಿಂತ ಕಡಿಮೆ ಕಾರ್ಮಿಕರನ್ನು ಹೊಂದಿರುವ ಸಣ್ಣ ಉದ್ಯಮಗಳಾಗಿವೆ ಎಂದು ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ಹೇಳಿದ್ದಾರೆ.

0: ಯೋಜನೆಯಡಿ ತಮ್ಮ ಮೊದಲ ಸರ್ಕಾರಿ ಉದ್ಯೋಗವನ್ನು ಪಡೆಯುವ ಯುವಕರು ಎರಡು ಕಂತುಗಳಲ್ಲಿ 15,000 ರೂಪಾಯಿಗಳವರೆಗೆ ಪ್ರೋತ್ಸಾಹಧನ ಪಡೆಯುತ್ತಾರೆ. 15 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ನೇರ ಲಾಭ ವರ್ಗಾವಣೆಯ ಮೂಲಕ ಪ್ರೋತ್ಸಾಹಧನವನ್ನು ವರ್ಗಾಯಿಸಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ. ಭಾರತದ ಆರ್ಥಿಕತೆಯ ಬೆನ್ನೆಲುಬಾಗಿ ಉಳಿದಿರುವ ಸಣ್ಣ ಮತ್ತು ಉದಯೋನ್ಮುಖ ಉದ್ಯಮಗಳನ್ನು ಬೆಂಬಲಿಸುವಲ್ಲಿ ಮತ್ತು ಉದ್ಯೋಗ ಸೃಷ್ಟಿಯನ್ನು ಉತ್ತೇಜಿಸುವಲ್ಲಿ ಯೋಜನೆಯ ಪಾತ್ರ ಮಹತ್ವದ್ದಾಗಿದೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತಿನ ಹಣ ಬಿಡುಗಡೆ ಮಾಡಲಿದ್ದಾರೆ. ದೇಶಾದ್ಯಂತ 9,44,00,000 ಹೆಚ್ಚು ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ಕೋಟಿ ರೂಪಾಯಿಗಳನ್ನು ನೇರವಾಗಿ ವರ್ಗಾಯಿಸಲಾಗುವುದು. 2,18,00,000 ಹೆಚ್ಚು ಮಹಿಳಾ ರೈತರು ಈ ಕಂತಿನ ಪ್ರಯೋಜನ ಪಡೆಯುತ್ತಾರೆ. 23ನೇ ಕಂತಿನ ಬಿಡುಗಡೆಯೊಂದಿಗೆ 2019ರ ಫೆಬ್ರವರಿಯಿಂದ ಪ್ರಾರಂಭವಾದಾಗಿನಿಂದ ಪಿಎಂ ಕಿಸಾನ್ ಯೋಜನೆಯಡಿಯಲ್ಲಿ ಒಟ್ಟು ವಿತರಣೆ 4,46,000 ಕೋಟಿ ರೂಪಾಯಿಗಳನ್ನು ಮೀರುತ್ತದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಯಲ್ಲಿ ಭಾರತ ಪಾಕಿಸ್ತಾನವನ್ನು ತರಾಟೆಗೆ ತೆಗೆದುಕೊಂಡಿದ್ದು ಸಿಂಧು ಜಲ ಒಪ್ಪಂದ ಹಳೆಯದ್ದಾಗಿದ್ದು ಇಂದಿನ ವಾಸ್ತವಗಳಿಗೆ ಸೂಕ್ತವಲ್ಲ ಎಂದು ಹೇಳಿದೆ. ಒಪ್ಪಂದವು ಇಂದಿನ ವಾಸ್ತವಕ್ಕೆ ಹೊಂದಿಕೆಯಾಗುವುದಿಲ್ಲ ಎಂದಿರುವ ಭಾರತ, ಭಯೋತ್ಪಾದನೆ ಪ್ರಾಯೋಜಿಸುವುದನ್ನು ಮುಂದುವರೆಸುವ ದೇಶವು ಸದ್ಭಾವನೆ ಮತ್ತು ಸ್ನೇಹದ ಮೇಲೆ ಸ್ಥಾಪಿಸಲಾದ ಸಹಕಾರದ ಪ್ರಯೋಜನಗಳನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ ಎಂದು ತಿಳಿಸಿದೆ. ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಯ 62ನೇ ಅಧಿವೇಶನದಲ್ಲಿ ಮಾತನಾಡಿದ ಭಾರತದ ಶಾಶ್ವತ ಮಿಷನ್ನ ಮೊದಲ ಕಾರ್ಯದರ್ಶಿ ಅನುಪಮಾ ಸಿಂಗ್ ಭಾರತದ ವಿರುದ್ದ ಪಾಕಿಸ್ತಾನದ ಆರೋಪಗಳನ್ನು ತಿರಸ್ಕರಿಸಿದರು. ಅಲ್ಲದೆ ಅಂತಾರಾಷ್ಟೀಯ ವೇದಿಕೆಗಳಲ್ಲಿ ದ್ವಿಪಕ್ಷೀಯ ಸಮಸ್ಯೆಗಳನ್ನು ಎತ್ತುವ ಇಸ್ಲಾಮಾಬಾದ್ನ ಪುನರಾವರ್ತಿತ ಪ್ರಯತ್ನಗಳನ್ನು ಸಹ ಅವರು ತೀವ್ರವಾಗಿ ಟೀಕಿಸಿದರು. ಸಿಂಧು ಜಲ ಒಪ್ಪಂದದ ಕುರಿತು ಭಾರತದ ನಿಲುವು ಎಲ್ಲರಿಗೂ ತಿಳಿದಿದೆ. ಭಯೋತ್ಪಾದನೆಯನ್ನು ರಫ್ತು ಮಾಡುವ ರಾಷ್ಟ ಸದ್ಭಾವನೆ ಮತ್ತು ಸ್ನೇಹದ ಆಧಾರದ ಮೇಲೆ ಸಹಕಾರದ ಸವಲತ್ತುಗಳನ್ನು ಒತ್ತಾಯಿಸುತ್ತಲೇ ಇದೆ. ಇದೇ ರೀತಿ ಒಪ್ಪಂದವು ಈಗ ಹಳೆಯದಾಗಿದೆ ಎಂಬುದನ್ನು ಸಹ ನಿರಾಕರಿಸಲಾಗದು. ತನ್ನ ಸುತ್ತಲಿನ ಪ್ರಪಂಚ ಬದಲಾಗುತ್ತಿರುವ ಸಂದರ್ಭದಲ್ಲಿ ಯಾವುದೇ ತಾಂತ್ರಿಕ ವ್ಯವಸ್ಥೆಯು ಕಾಲಾನಂತರದಲ್ಲಿ ಹಾಗೆಯೇ ಉಳಿಯಲು ಸಾಧ್ಯವಿಲ್ಲ. 1960ರಲ್ಲಿ ನಡೆದ ಒಪ್ಪಂದವನ್ನು ವರ್ತಮಾನದ ವಾಸ್ತವಗಳಿಗೆ ತಕ್ಕಂತೆ ಬದಲಾಯಿಸಬೇಕೇ ಹೊರತು ಕಳೆದ 6 ದಶಕಗಳ ಹಿಂದಿನ ಒಪ್ಪಂದವನ್ನೇ ಶಾಶ್ವತ ಹಕ್ಕು ಎಂದು ಪರಿಗಣಿಸಲಾಗುವುದು ಎಂದು ತಿಳಿಸಿದ್ದಾರೆ. ಪಾಕಿಸ್ತಾನವು ಭಾರತದ ವಿರುದ್ದ ಹಕ್ಕು ಸಾಧಿಸುವ ಬದಲು ತನ್ನ ಆಂತರಿಕ ಸವಾಲುಗಳನ್ನು ಪರಿಹರಿಸುವತ್ತ ಗಮನಹರಿಸಬೇಕು. ಭಾರತೀಯ ಪ್ರದೇಶಗಳನ್ನು ಅಪೇಕ್ಷಿಸುವ ಬದಲು ಪಾಕಿಸ್ತಾನ ತನ್ನ ಸ್ವಂತ ಮನೆಯನ್ನು ಕ್ರಮಬದ್ದಗೊಳಿಸಿದರೆ ತನಗೆ ಮತ್ತು ತನ್ನ ಜನರಿಗೆ ಉತ್ತಮವಾಗಿ ಸೇವೆ ಸಲ್ಲಿಸಲು ಸಾಧ್ಯವಾಗುವುದು ಎಂದು ಅನುಪಮಾ ಸಿಂಗ್ ಹೇಳಿದ್ದಾರೆ. ಜುಲೈ 1ರಿಂದ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ವಿಬಿಜಿ ರಾಮ್ಜಿ ಕಾಯ್ದೆ 2025 ಜಾರಿಗೆ ಬರಲಿರುವ ಹಿನ್ನೆಲೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಬೆಂಬಲಿಸಲು ದೇಶಾದ್ಯಂತ 100ಕ್ಕೂ ಹೆಚ್ಚು ಪ್ರದೇಶಾಧಿಕಾರಿಗಳನ್ನು ನಿಯೋಜಿಸುವುದಾಗಿ ಸರ್ಕಾರ ತಿಳಿಸಿದೆ. ಕಾಯ್ದೆಯ ಸುಗಮ ಅನುಷ್ಠಾನವನ್ನು ಖಚಿತಪಡಿಸಿಕೊಳ್ಳುವುದಕ್ಕಾಗಿ ಪ್ರದೇಶ ಅಧಿಕಾರಿಗಳು ಅನುಷ್ಠಾನವನ್ನು ಬೆಂಬಲಿಸಲು, ಸ್ಥಳೀಯ ಸಾಮರ್ಥ್ಯಗಳನ್ನು ಬಲಪಡಿಸಲು, ಜ್ಞಾನ ಹಂಚಿಕೆಯನ್ನು ಸುಗಮಗೊಳಿಸಲು, ಕಾರ್ಯಾಚರಣೆಯ ಸವಾಲುಗಳನ್ನು ಪರಿಹರಿಸಲು ಮತ್ತು ಉತ್ತಮ ಅಭ್ಯಾಸಗಳ ಅಳವಡಿಕೆಯನ್ನು ಉತ್ತೇಜಿಸಲು ರಾಜ್ಯ ಸರ್ಕಾರಗಳು ಮತ್ತು ಜಿಲ್ಲಾಡಳಿತಗಳೊಂದಿಗೆ ನಿಕಟವಾಗಿ ಕೆಲಸ ಮಾಡುತ್ತಾರೆ ಎಂದು ಗ್ರಾಮೀಣಾಭಿವೃದ್ದಿ ಸಚಿವಾಲಯ ತಿಳಿಸಿದೆ. ಈ ಅಧಿಕಾರಿಗಳ ಭಾಗವಹಿಸುವಿಕೆಯು ವಿವಿಧ ಪಾಲುದಾರರ ನಡುವೆ ಸಮನ್ವಯವನ್ನು ಬಲಪಡಿಸಲು ಮತ್ತು ಹೊಸ ಚೌಕಟ್ಟಿಗೆ ಪರಿವರ್ತನೆಯ ಸಮಯದಲ್ಲಿ ಪರಿಣಾಮಕಾರಿ ಅನುಷ್ಠಾನ ಬೆಂಬಲಿಸಲು ಸಹಾಯ ಮಾಡುತ್ತದೆ. ಈ ಉಪಕ್ರಮವು ದೇಶಾದ್ಯಂತ ಸಾಂಸ್ಥಿಕ ಹಿಡಿತವನ್ನು ಒದಗಿಸಲು ಮತ್ತು ಕಾಯ್ದೆಯ ಸುಗಮ ಕಾರ್ಯಾಚರಣೆಯನ್ನು ಸುಗಮಗೊಳಿಸಲು ವಿನ್ಯಾಸಗೊಳಿಸಲಾಗಿದೆ ಎಂದು ಸಚಿವಾಲಯ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಭಾನುವಾರ ನಡೆಯಲಿರುವ ನೀಟ್ ಮರುಪರೀಕ್ಷೆಯಲ್ಲಿ ಹಾಜರಾಗುವ ಅಭ್ಯರ್ಥಿಗಳಿಗಾಗಿ ಅಧಿಕೃತ ವಾಟ್ಸ್ಆಪ್ ಸಂವಹನ ಸೇವೆಯನ್ನು ಪ್ರಾರಂಭಿಸಿದೆ. ಅದರಂತೆ ಎಲ್ಲಾ ಅಧಿಕೃತ ವಾಟ್ಸ್ಆಪ್ ಸಂವಹನಗಳನ್ನು 9178279702877 ಸಂಖ್ಯೆಯಿಂದ ಆರಂಭವಾಗುವ ಪರಿಶೀಲಿಸಿದ ಖಾತೆಯ ಮೂಲಕ ಮಾತ್ರ ಕಳುಹಿಸಲಾಗುತ್ತದೆ ಎಂದು

0: ಟಿಎ ಸ್ಪಷ್ಟಪಡಿಸಿದೆ. ಅದೇ ರೀತಿ ಎನ್ಟಿಎಯಿಂದ ಕಳುಹಿಸಲಾಗಿದೆ ಎಂದು ಹೇಳಿಕೊಳ್ಳುವ ಯಾವುದೇ ಸಂದೇಶವನ್ನು ನಂಬುವುದಕ್ಕೂ ಮೊದಲು ನೀಲಿ ಪರಿಶೀಲನಾ ಟಿಕ್ ಮತ್ತು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಹೆಸರನ್ನು ಮರುಪರಿಶೀಲಿಸಲು ಸಂಸ್ಥೆಯ ಅಭ್ಯರ್ಥಿಗಳಿಗೆ ಸಲಹೆ ನೀಡಿದೆ. ಜೂನ್ 21ರ ಮರುಪರೀಕ್ಷೆಗೆ ಈಗಾಗಲೇ ತಮ್ಮ ಪ್ರವೇಶ ಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಂಡಿರುವ ಅಭ್ಯರ್ಥಿಗಳು ಅದನ್ನು ಮತ್ತೆ ಡೌನ್ಲೋಡ್ ಮಾಡುವ ಅಗತ್ಯವಿಲ್ಲ ಎಂದು ಎನ್ಟಿಎ ಸ್ಪಷ್ಟಪಡಿಸಿದೆ. ಹೊಸ ಪ್ರವೇಶ ಪತ್ರಗಳನ್ನು ಇನ್ನೂ ಡೌನ್ಲೋಡ್ ಮಾಡದ ವಿದ್ಯಾರ್ಥಿಗಳಿಗೆ ಎಸ್ಎಂಎಸ್, ಇಮೇಲ್ ಅಥವಾ ವಾಟ್ಸ್ಆಪ್ ಸಂದೇಶಗಳನ್ನು ಪ್ರಾಥಮಿಕವಾಗಿ ಕಳುಹಿಸಲಾಗುತ್ತಿದೆ ಎಂದು ಸಂಸ್ಥೆ ತಿಳಿಸಿದೆ. ಮೇ 3ರ ಪರೀಕ್ಷೆಗೆ ನೀಡಲಾದ ಪ್ರವೇಶ ಪತ್ರಗಳು ಮರುಪರೀಕ್ಷೆಗೆ ಮಾನ್ಯವಾಗಿರುವುದಿಲ್ಲ, ಏಕೆಂದರೆ ಅನೇಕ ಅಭ್ಯರ್ಥಿಗಳಿಗೆ ಅವರ ಆದ್ಯತೆಯ ನಗರಗಳಲ್ಲಿ ಹೊಸ ಕೇಂದ್ರಗಳನ್ನು ನೀಡಲಾಗಿದೆ ಎಂದು ಎನ್ಟಿಎ ಹೇಳಿದೆ. ಭಾರತದ ಎಲ್ಎನ್ಜಿ ಟ್ಯಾಂಕರ್ ದಿಶಾ ಹಾರ್ಮುಜ್ ಜಲಸಂಧಿಯನ್ನು ದಾಟಿ ಗುಜರಾತ್ನ ದಹೇಜ್ ಬಂದರಿಗೆ ಇಂದು ಬೆಳಗ್ಗೆ ಯಶಸ್ವಿಯಾಗಿ ಆಗಮಿಸಿದೆ. ಇದು ಕತಾರ್ನ ಲಾಸ್ ಲಫಾನ್ ಟರ್ಮಿನಲ್ನಿಂದ 62,370 ಮೆಟ್ರಿಕ್ ಟನ್ ದ್ರವೀಕೃತ ನೈಸರ್ಗಿಕ ಅನಿಲವನ್ನು ಸಾಗಿಸಿದ್ದು, ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ನೇತೃತ್ವದ ಒಕ್ಕೂಟದಿಂದ ನಿರ್ವಹಿಸಲ್ಪಡುವ ಮತ್ತು ಪೆಟ್ರೋನೆಟ್ ಎಲ್ಎನ್ಜಿಯಿಂದ ಚಾರ್ಟರ್ಡ್ ಮಾಡಲ್ಪಟ್ಟ ಹಡಗು ದಹೇಜ್ ಎಲ್ಎನ್ಜಿ ಟರ್ಮಿನಲ್ ತಲುಪಿತು. ಪಶ್ಚಿಮ ಏಷ್ಯಾದಲ್ಲಿನ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಯ ನಡುವೆ ಈ ಸರಗು ಎಲ್ಎನ್ಜಿ ಲಭ್ಯತೆಯನ್ನು ಬಲಪಡಿಸುತ್ತದೆ, ದೇಶಾದ್ಯಂತ ಸ್ಥಿರ ಇಂಧನ ಪೂರೈಕೆಯನ್ನು ಬೆಂಬಲಿಸುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಫಿಫಾ ವಿಶ್ವಕಪ್ನಲ್ಲಿ ಮೆಕ್ಸಿಕೋದ ಗ್ವಾಡಲಜರ ಕ್ರೀಡಾಂಗಣದಲ್ಲಿ ಇಂದು ನಡೆದ ಪಂದ್ಯದಲ್ಲಿ ಮೆಕ್ಸಿಕೋ ದಕ್ಷಿಣ ಕೊರಿಯಾವನ್ನು 1-0 ಗೋಲುಗಳಿಂದ ಸೋಲಿಸಿ 32ರ ನಾಕೌಟ್ ಸುತ್ತಿಗೆ ಅರ್ಹತೆ ಪಡೆದ ಮೊದಲ ದೇಶವಾಯಿತು. ಗೋಲುರಹಿತ ಮೊದಲಾರ್ಧದ ನಂತರ 50ನೇ ನಿಮಿಷದಲ್ಲಿ ನಿರ್ಣಾಯಕ ಪ್ರಗತಿ ಸಾಧಿಸಲಾಯಿತು. ದಕ್ಷಿಣ ಕೊರಿಯಾದ ಗೋಲ್ ಕೀಪರ್ ಕಿಮ್ ಸೆಯುಂಗ್ಯು ತನ್ನದೇ ಆದ ಡಿಫೆಂಡರ್ ಲೀಗಿ ಹ್ಯೂಕೆ ಡಿಕ್ಕಿ ಹೊಡೆದು ಎತ್ತರದ ಚೆಂಡನ್ನು ಚೆಲ್ಲಿದ ನಂತರ ಮೆಕ್ಸಿಕನ್ ಮಿಡ್ಫೀಲ್ಡರ್ ಲೂಯಿಸ್ ರೋಮೊ ಪ್ರಮುಖ ರಕ್ಷಣಾತ್ಮಕ ಪ್ರಮಾದವನ್ನು ಲಾಭ ಮಾಡಿಕೊಂಡರು. ಚೆಂಡನ್ನು ಖಾಲಿ ನೆಟ್ಟಾಗಿ ಪರಿವರ್ತಿಸಿದರು. ಬಿಹಾರ ಕ್ರಿಕೆಟ್ ಅಸೋಸಿಯೇಷನ್ ಭಾಗಲ್ಪುರದಲ್ಲಿ ಆಯೋಜಿಸಿದ್ದ ಮಹಿಳಾ ಅಂಡರ್-19 ಏಕದಿನ ಟ್ರೋಫಿಯಲ್ಲಿ 19 ವರ್ಷದ ಬ್ಯಾಟ್ಸ್ಮನ್ ಅಕ್ಷರ ಗುಪ್ತಾ ಅದ್ಭುತ ಪ್ರದರ್ಶನ ನೀಡಿ ದಾಖಲೆ ಬರೆದಿದ್ದಾರೆ. ಕೇವಲ 126 ಎಸೆತಗಳಲ್ಲಿ ಅವರು ಅಜೇಯ 306 ರನ್ ಗಳಿಸಿದರು. ಇನ್ನಿಂಗ್ಸ್ನಲ್ಲಿ ಅಕ್ಷರ 55 ಬೌಂಡರಿ ಮತ್ತು 8 ಸಿಕ್ಸರ್ ಬಾರಿಸಿದರು. ದೇಶೀಯ ಕ್ರಿಕೆಟ್ನ ಮಹಿಳಾ ಕ್ರಿಕೆಟ್ ಇತಿಹಾಸದಲ್ಲಿ ಅತಿ ದೊಡ್ಡ ಇನ್ನಿಂಗ್ಸ್ನಲ್ಲಿನ ದಾಖಲೆ ಇದಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಇಂದು ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನೆಯಡಿ 2,400 ಕೋಟಿ ರೂಪಾಯಿ ಪ್ರೋತ್ಸಾಹಧನ ವಿತರಣೆ. ಸಿಂಧು ಜಲ ಒಪ್ಪಂದ ಹಳೆಯದಾಗಿದ್ದು ಇಂದಿನ ವಾಸ್ತವಕ್ಕೆ ಹೊಂದಿಕೆಯಾಗದು ಭಾರತ. ಜುಲೈ 1ರಿಂದ ವಿಬಿಜಿ ರಾಮ್ಜಿ ಕಾಯ್ದೆ ಸುಗಮವಾಗಿ ಜಾರಿಗೆ ತರಲು 100ಕ್ಕೂ ಹೆಚ್ಚು ಪ್ರದೇಶ ಅಧಿಕಾರಿಗಳ ನಿಯೋಜನೆ ಕೇಂದ್ರ ಸರ್ಕಾರ. ಹಾಗೂ ನೀಟ್ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳಿಗೆ ಎನ್ಟಿಎಯಿಂದ ಅಧಿಕೃತ ವಾಟ್ಸ್ಆಪ್ ಸಂವಹನ ಸೇವೆ ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.
1: ಆಕಾಶವಾಣಿ ಧಾರವಾಡ ಜನಪದ ಸಂಗೀತ. ಹುಬ್ಬಳ್ಳಿ ತಾಲೂಕು ಸುಳ್ಳದ ಕಸ್ತೂರವ್ವ ತಿರ್ಕಪ್ಪ ಬ್ಯಾಹಟ್ಟಿ ಹಾಗೂ ಸಂಗಡಿಗರಿಂದ ಕೋಲಾಟದ ಪದಗಳು.

ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಹುಬ್ಬಳ್ಳಿ ತಾಲೂಕು ಸುಳ್ಳದ ಕಸ್ತೂರವ್ವ ತಿರುಕಪ್ಪ ಬ್ಯಾಹಟ್ಟಿ ಹಾಗೂ ಸಂಗಡಿಗರಿಂದ ಕೋಲಾಟದ ಪದಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಈಗ ಕನ್ನಡ ಚಿತ್ರಗೀತೆಗಳು. ಆರಂಭದಲ್ಲಿ ಕೇಳಿ ಸಿಪಿಐ ಶಂಕರ್ ಚಿತ್ರದ ಗೀತೆ. ಯುಗಳ ಸ್ವರಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರದು.

0: ನೀನು ನನ್ನ ಸಂಗಿ.
1: ಆತ್ಮೀಯ ಕೇಳುಗರೆ,
2: ಯೋಗ ಪೂರ್ಣ ಧರಣಿ.
1: ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1 21 ತಾರೀಖಿನವರೆಗೂ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ.
2: ಯೋಗ ಪೂರ್ಣ ಧರಣಿ
1: ಪ್ರತಿದಿನ ಮುಂಜಾನೆ 9 ಗಂಟೆಗೆ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಕಾರ್ಯಕ್ರಮ ಕೇಳಿ ಅಭಿಪ್ರಾಯ ತಿಳಿಸಿ. ಈ ಜೀವ ನಿನಗಾಗಿ ಚಿತ್ರದ ಗೀತೆ ಕೇಳಿ ಬರುವ ಸ್ವರಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರದು.

0: ಆತ್ಮೀಯ ಕೇಳುಗರೆ,
1: ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ
0: ಪ್ರತಿ ಶನಿವಾರ ಬೆಳಿಗ್ಗೆ 9:30 ಹತ್ತು ಗಂಟೆ 30 ನಿಮಿಷದವರೆಗೆ ಸಿನಿ ವಿಜ್ ನಂದನಾ.
1: ನಮ್ಮ ಸಿನಿಮಾ ನಿಮ್ಮ ಸಿನಿಮಾ ನಮ್ಮ ಸಿನಿಮಾ ಕನ್ನಡ ಸಿನಿಮಾ.
0: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ವಿಜ್ ನಂದನಾ. ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಸಂಖ್ಯೆ 0836.

0: ನಿನಗಾಗಿ ಚಿತ್ರದ ಗೀತೆಯನ್ನು ಕೇಳಿದಿರಿ.
1: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
2: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
1: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
3: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
1: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
3: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
1: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.
0: ಸಂಗೀತ ಕಟ್ಟಿ ಅವರ ಸ್ವರದಲ್ಲಿ ಕೇಳಿ ನಾಗಮಂಡಲ ಚಿತ್ರದ ಗೀತೆ.

0: ಆತ್ಮೀಯ ಕೇಳುಗರೇ,
1: ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ
0: ಪ್ರತಿ ಶನಿವಾರ ಬೆಳಿಗ್ಗೆ 9:30 ಹತ್ತು ಗಂಟೆ 30 ನಿಮಿಷದವರೆಗೆ ಸಿನಿ ಕ್ವಿಜ್ ನಂದನ.
1: ನಮ್ಮ ಸಿನಿಮಾ ನಿಮ್ಮ ಸಿನಿಮಾ ನಮ್ಮ ಸಿನಿಮಾ ಕನ್ನಡ ಸಿನಿಮಾ.
0: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
1: ಭಾರಿ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ.
0: ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836.

0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
1: ರಣಧೀರ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಯಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. 12ನೇ ಅಂತಾರಾಷ್ಟೀಯ ಯೋಗ ದಿನ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ 2500ಕ್ಕೂ ಅಧಿಕ ಸ್ಥಳಗಳಲ್ಲಿ ಏಕಕಾಲಕ್ಕೆ ಯೋಗಾಭ್ಯಾಸ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಅಂತಾರಾಷ್ಟೀಯ ಯೋಗ ದಿನ ಅಂಗವಾಗಿ ನಡಿಗೆ ಜಾಗೃತಿ ಜಾಥಾ ಕಾರ್ಯಕ್ರಮಗಳಿಗೆ ಚಾಲನೆ. ಜೂನ್ 30ರಿಂದ ಜುಲೈ 29ರವರೆಗೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ಹಾಗೂ ಕುಡಿಯುವ ನೀರಿನ ಯೋಜನೆ ಕಾಮಗಾರಿ ವಿಳಂಬವಾದರೆ ಕ್ರಮ, ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ಯೋಗ ಭಾರತೀಯ ಸಂಸ್ಕೃತಿಯ ಅಮೂಲ್ಯ ಕೊಡುಗೆಗಳಲ್ಲಿ ಒಂದು. ಇದು ದೇಹ, ಮನಸ್ಸು ಮತ್ತು ಆತ್ಮದ ಸಮತೋಲನವನ್ನು ಸಾಧಿಸುವ ಪ್ರಾಚೀನ ಶಿಸ್ತಾಗಿದ್ದು, ವಿಶ್ವದಾದ್ಯಂತ ಅದರ ಮಹತ್ವವನ್ನು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಅರಿಯತೊಡಗಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಎಂದಿನಂತೆ ಜೂನ್ 21ರಂದು ಆಚರಿಸಲಾಗುತ್ತಿದ್ದು, ಈ ವರ್ಷದ ಮುಖ್ಯ ಕಾರ್ಯಕ್ರಮವು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಜರುಗಲಿದೆ. ಈ ವರ್ಷದ ಅಂತಾರಾಷ್ಟೀಯ ಯೋಗ ದಿನವನ್ನು ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ವಿಷಯದಡಿ ಆಚರಿಸಲಾಗುತ್ತಿದೆ. ಇದು ವಯಸ್ಸಾದಂತೆ ದೈಹಿಕ ಕ್ಷಮತೆ, ಸ್ವಾತಂತ್ರ್ಯ ಮತ್ತು ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಲು ಯೋಗದ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಭಾರತದಾದ್ಯಂತ ಸುಮಾರು 2500ಕ್ಕೂ ಅಧಿಕ ಸ್ಥಳಗಳಲ್ಲಿ ಏಕಕಾಲಕ್ಕೆ ಯೋಗಾಭ್ಯಾಸ ನಡೆಯಲಿದ್ದು, ಕರ್ನಾಟಕದ ಐತಿಹಾಸಿಕ ತಾಣವಾದ ಹಂಪಿಯ ಆವರಣದಲ್ಲೂ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಸರ್ಕಾರದ ವತಿಯಿಂದ ಬೆಂಗಳೂರಿನ ವಿಧಾನಸೌಧದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ಬಾರಿಯ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಅಂಗವಾಗಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಯೋಗ ನಡಿಗೆ ಜಾಗೃತಿ ಜಾಥಾ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಗುತ್ತಿದೆ. ಚಿಕ್ಕಮಗಳೂರು ನಗರದಲ್ಲಿಂದು ಯೋಗ ನಡಿಗೆ ಜಾಥಾ ನಡೆಯಿತು. ನಗರದ ತಾಲೂಕು ಕಚೇರಿಯ ಆವರಣದಿಂದ ಎಂಜಿ ರಸ್ತೆ ಮೂಲಕ ಆಜಾದ್ ಪಾರ್ಕ್ವರೆಗೆ ನಡೆದ ಜಾಥಾಗೆ ಶಾಸಕ ಎಚ್ಡಿ ತಮ್ಮಯ್ಯ ಹಾಗೂ ಜಿಲ್ಲಾಧಿಕಾರಿ ಬನ್ವರ್ ಸಿಂಗ್ ಮೀನಾ ಚಾಲನೆ ನೀಡಿದರು. ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ಹಾಸನ

0: ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸೇರಿದಂತೆ ವಿವಿಧ ಇಲಾಖೆ ಹಾಗೂ ಸಂಘ ಸಂಸ್ಥೆಗಳ ವತಿಯಿಂದ ಆಯೋಜಿಸಿದ್ದ ಬೃಹತ್ ಜಾಗೃತಿ ಜಾಥಾಗೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶುಭಂ ಶುಕ್ಲಾ ಚಾಲನೆ ನೀಡಿದರು. ಜಾಥಾ ಉದ್ದಕ್ಕೂ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷಣೆಯೊಂದಿಗೆ ಯೋಗದ ಪ್ರಾಮುಖ್ಯತೆ ಬಗ್ಗೆ ಜಾಗೃತಿ ಮೂಡಿಸಿದರು. ವಿಜಯನಗರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಯುಷ್ ಇಲಾಖೆ ಮತ್ತು ಪತಂಜಲಿ ಯೋಗ ಸಮಿತಿ ಸೇರಿದಂತೆ ವಿವಿಧ ಇಲಾಖೆ ಹಾಗೂ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಇಂದು ಬೆಳಗ್ಗೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಪೂರ್ವಭಾವಿಯಾಗಿ ಬೈಕ್ ಜಾಥಾಗೆ ಅಪರ ಜಿಲ್ಲಾಧಿಕಾರಿಗಳಾದ ಇ ಬಾಲಕೃಷ್ಣ ಚಾಲನೆ ನೀಡಿದರು. ಯೋಗ ಮತ್ತು ಯೋಗ ದಿನಾಚರಣೆಯ ಮಹತ್ವ ತಿಳಿಸುವ ಘೋಷಣೆ ಕೂಗುತ್ತಾ ಭಿತ್ತಿಪತ್ರಗಳನ್ನು ಸಾರ್ವಜನಿಕರಿಗೆ ನೀಡಿ ಜಾಗೃತಿ ಮೂಡಿಸಲಾಯಿತು. ಹೊಸಪೇಟೆ ನಗರದ ಫ್ರೀಡಂ ಪಾರ್ಕ್ನಿಂದ ಆರಂಭವಾದ ಜಾಥಾ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಪುನಃ ಫ್ರೀಡಂ ಪಾರ್ಕ್ ಸೇರಿತು. ಜಾಥಾದಲ್ಲಿ ಸುಮಾರು 200ಕ್ಕೂ ಅಧಿಕ ಸಂಖ್ಯೆಯಲ್ಲಿ ವಾಹನ ಸವಾರರು ಭಾಗವಹಿಸಿದ್ದರು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಅಂಗವಾಗಿ ಜಿಲ್ಲೆಯಲ್ಲಿ ಜೂನ್ 30ರಿಂದ ಜುಲೈ 29ರವರೆಗೆ ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರಿಗೆ ಎನ್ಯೂಮರೇಷನ್ ಎಣಿಕೆಯ ನಮೂನೆಗಳನ್ನು ನೀಡುವ ಮತ್ತು ಅವುಗಳನ್ನು ಸಂಗ್ರಹಿಸುವ ಕಾರ್ಯದ ಯಶಸ್ಸಿಗೆ ಜಿಲ್ಲೆಯ ಎಲ್ಲಾ ರಾಜಕೀಯ ಪಕ್ಷಗಳು ಅಗತ್ಯ ಸಹಕಾರ ನೀಡುವಂತೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಹೇಳಿದ್ದಾರೆ. ಕಾರವಾರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿಂದು ಮಾತನಾಡಿದ ಅವರು, ಮತಗಟ್ಟೆ ಅಧಿಕಾರಿಗಳು ಎಣಿಕೆ ಅರ್ಜಿ ನಮೂನೆ ನೀಡಲು ಒಂದು ಬಾರಿ ಮತ್ತು ಭರ್ತಿ ಮಾಡಿದ ಅರ್ಜಿಗಳನ್ನು ಸಂಗ್ರಹಿಸಲು 3 ಬಾರಿ ಮತದಾರರ ಮನೆಗೆ ಭೇಟಿ ನೀಡಲಿದ್ದು, ಅಧಿಕಾರಿಗಳು ತಮ್ಮ ಮನೆಗೆ ಬಂದಾಗ ಅರ್ಜಿಗಳನ್ನು ಭರ್ತಿ ಮಾಡಿ ಅವರಿಗೆ ಮರಳಿ ನೀಡುವುದು ಅತ್ಯಂತ ಕಡ್ಡಾಯವಾಗಿದೆ. ಅರ್ಜಿ ಮರಳಿ ನೀಡದಿದ್ದರೆ ಕರಡು ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆಯಾಗುವುದಿಲ್ಲ ಎಂದರು. ಗದಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯವನ್ನು ಯಶಸ್ವಿಯಾಗಿ ಮತ್ತು ಪಾರದರ್ಶಕವಾಗಿ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಸೂಚಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಮತದಾರರ ಜಾಗೃತಿಯನ್ನು ಮತ್ತಷ್ಟು ಹೆಚ್ಚಿಸಲು ಸರ್ಕಾರಿ ಇಲಾಖೆಗಳು ಹಾಗೂ ಖಾಸಗಿ ವಲಯಗಳಲ್ಲಿ ಮತದಾರರ ಜಾಗೃತಿ ವೇದಿಕೆ ಸ್ಥಾಪಿಸಲು ನಿರ್ಧರಿಸಲಾಗಿದೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಮ್ಮ ಇಲಾಖೆಯ ಸಿಬ್ಬಂದಿ ಒಳಗೊಂಡಂತೆ ಸ್ವತಂತ್ರ ವೇದಿಕೆ ರಚಿಸಿ ಸ್ವೀಪ್ ಹಾಗೂ ಎಸ್ಐಆರ್ ಸಂಬಂಧಿತ ಆಡಿಯೋ ವಿಡಿಯೋ ಮತ್ತು ಜಾಗೃತಿ ಸಾಮಗ್ರಿಗಳನ್ನು ಪ್ರಸಾರ ಮಾಡಲು ಕ್ರಮ ಕೈಗೊಳ್ಳಬೇಕು. ಇದರ ನೋಂದಣಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸೂಚಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ನಗರ ಪ್ರದೇಶಗಳ ಕುಡಿಯುವ ನೀರಿನ ಕಾಮಗಾರಿಗಳು ನಿಗದಿತ ಸಮಯಕ್ಕೆ ಪೂರ್ಣಗೊಳಿಸದಿದ್ದರೆ ಕ್ರಮ ಕೈಗೊಳ್ಳಲಾಗುವುದು ಎಂದು ನಗರಾಭಿವೃದ್ದಿ ಸಚಿವರಾದ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸಭೆ ನಡೆಸಿದ ಅವರಿಂದು ಬೆಳಗಾವಿ, ಕಲಬುರಗಿ ಹಾಗೂ ಹುಬ್ಬಳ್ಳಿ ಧಾರವಾಡದಲ್ಲಿ KUIDFC ಮೂಲಕ ವಿಶ್ವಬ್ಯಾಂಕ್ ಪ್ರಾಯೋಜಿತ ಕುಡಿಯುವ ನೀರಿನ ಬೃಹತ್ ಕಾಮಗಾರಿಗಳನ್ನು L&T ಅನುಷ್ಠಾನಗೊಳಿಸುತ್ತಿದ್ದು, ಕಾಮಗಾರಿಗಳು ನಿಧಾನವಾಗಿರುವ ಹಿನ್ನೆಲೆಯಲ್ಲಿ L&T ಅಧಿಕಾರಿಗಳಿಗೆ ನಿಗದಿತ ಕಾಲಮಿತಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸುವಂತೆ ತಾಕೀತು ಮಾಡಿದರು. L&T ಯೋಜನಾ ಮುಖ್ಯಸ್ಥರಾದ ವೆಂಕಟೇಶನ್ ಹಾಗೂ ಇತರೆ ಅಧಿಕಾರಿಗಳು ಸಭೆಯಲ್ಲಿ ಹಾಜರಿದ್ದರು. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದ ಕೊಂಕಣ ರೈಲ್ವೆ ನಿಲ್ದಾಣದಲ್ಲಿ ವಿವಿಧ ಅಭಿವೃದ್ದಿ ಕಾಮಗಾರಿಗಳ ಲೋಕಾರ್ಪಣೆ ಹಾಗೂ ರೈಲು ವಿಸ್ತರಣಾ ಸೇವೆಗೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ನಾಳೆ ಚಾಲನೆ ನೀಡಲಿದ್ದಾರೆ. ಜಿಲ್ಲೆಯ ಸಾರ್ವಜನಿಕರು, ಪ್ರವಾಸಿಗರು ಹಾಗೂ ಪ್ರಮುಖವಾಗಿ ತಿರುಪತಿಗೆ ಪ್ರಯಾಣಿಸುವ ಭಕ್ತಾದಿಗಳಿಗೆ ಅತ್ಯಂತ ಅನುಕೂಲಕರವಾಗುವಂತೆ ಈ ಹಿಂದೆ ಕಾಚಿಗುಡ ಮುರುಡೇಶ್ವರ ನಡುವೆ ಸಂಚರಿಸುತ್ತಿದ್ದ ರೈಲು ಸಂಖ್ಯೆ 12790 ಮತ್ತು 12789 ಇದೀಗ ಮುರುಡೇಶ್ವರದಿಂದ ಕುಮಟಾವರೆಗೆ ಅಧಿಕೃತವಾಗಿ ವಿಸ್ತರಿಸಲಾಗುತ್ತಿದೆ. ಈ ವಿಸ್ತರಿತ ರೈಲು ಸೇವೆಗೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಲಿದ್ದಾರೆ. ಅದೇ ರೀತಿ ಕುಮಟಾ ಮಾತ್ರವಲ್ಲದೆ ಮುರುಡೇಶ್ವರ, ಗೋಕರ್ಣ ಮತ್ತು ಭಟ್ಕಳ ರೈಲ್ವೆ ನಿಲ್ದಾಣಗಳಲ್ಲಿಯೂ ಸಹ ವಿವಿಧ ಅಭಿವೃದ್ದಿ ಕಾಮಗಾರಿಗಳು ಹಾಗೂ ಪ್ರಯಾಣಿಕರ ಸೌಲಭ್ಯಗಳನ್ನು ಮೇಲ್ದರ್ಜೆಗೇರಿಸಲಾಗಿದ್ದು, ಈ ಎಲ್ಲ ಕಾಮಗಾರಿಗಳನ್ನು ನಾಳೆ ಕುಮಟಾ ನಿಲ್ದಾಣದಿಂದಲೇ ಜಂಟಿ

0: ಸಂಪೂರ್ಣವಾಗಿ ಲೋಕಾರ್ಪಣೆಗೊಳಿಸಲಾಗುವುದು ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕಾರ್ಯಾಲಯದ ಪ್ರಕಟಣೆ ತಿಳಿಸಿದೆ. ಹಾವೇರಿ ಜಿಲ್ಲೆಯಲ್ಲಿ ಗ್ರಾಮೀಣ ಭಾಗದ ಮಹಿಳೆಯರು ವಿವಿಧ ಖಾಸಗಿ ಸಂಸ್ಥೆಗಳಲ್ಲಿ ಹಣ ಹೂಡಿಕೆ ಮಾಡಿ ಮೋಸ ಹೋಗುತ್ತಿರುವ ಪ್ರಕರಣಗಳು ವರದಿಯಾಗುತ್ತಿದ್ದು ನೂರಾರು ಕೋಟಿ ರೂಪಾಯಿ ಮೊತ್ತದ ಹಗರಣ ನಡೆಯುತ್ತಿರುವ ಮಾಹಿತಿ ಇದೆ. ಜಿಲ್ಲೆಯಲ್ಲಿ ಇಂತಹ ಖಾಸಗಿ ಸಂಸ್ಥೆಗಳ ಮೇಲೆ ನಿಗಾ ವಹಿಸುವಂತೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ ಸೂಚನೆ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿಂದು ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಅನಧಿಕೃತವಾಗಿ ನಡೆಯುವ ಖಾಸಗಿ ಹಣಕಾಸು ಸಂಸ್ಥೆಗಳ ಮೇಲೆ ತಹಶೀಲ್ದಾರ್ಗಳು ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಿಗಾ ವಹಿಸಬೇಕು, ಕಾಲಕಾಲಕ್ಕೆ ಪರಿಶೀಲಿಸಬೇಕು, ಸಂಸ್ಥೆಯು ಕಾನೂನುಬದ್ದವಾಗಿ ಕಾರ್ಯನಿರ್ವಹಿಸುತ್ತಿದೆಯೇ ಇಲ್ಲವೋ ಎಂಬುದನ್ನು ತಿಳಿಯಬೇಕು ಎಂದರು. ಎಸ್ಸಿ ಎಸ್ಪಿ ಮತ್ತು ಟಿಎಸ್ಪಿ ಯೋಜನೆಯಡಿ ಜಿಲ್ಲೆಯ ವಿವಿಧ ಇಲಾಖೆಗಳಿಗೆ 23,81,000 ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ. ಬಿಡುಗಡೆಯಾದ ಅನುದಾನದಲ್ಲಿ ಈಗಾಗಲೇ 11,16,000 ರೂಪಾಯಿ ವೆಚ್ಚ ಮಾಡಲಾಗಿದ್ದು ಶೇಕಡಾ 46.89% ಸಾಧನೆ ಮಾಡಲಾಗಿದೆ ಎಂದು ಸಭೆಗೆ ಮಾಹಿತಿ ನೀಡಿದರು. ಮಣ್ಣಿನ ಆರೋಗ್ಯ ಕಾಪಾಡುವುದು, ರಾಸಾಯನಿಕ ರಸಗೊಬ್ಬರಗಳ ಅತಿಯಾದ ಬಳಕೆ ತಡೆಯುವುದು ಮತ್ತು ಸುಸ್ಥಿರ ಕೃಷಿ ಉತ್ತೇಜಿಸುವ ಸಲುವಾಗಿ ಕೇಂದ್ರ ಸರ್ಕಾರ ಖೇತ್ ಬಚಾವೋ ಆಂದೋಲನವನ್ನು ಪ್ರಾರಂಭಿಸಿದೆ ಎಂದು ದಾವಣಗೆರೆ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ. ಚನ್ನಗಿರಿ ತಾಲೂಕಿನ ಹೊದಿಗೆರೆ ಗ್ರಾಮದಲ್ಲಿ ಕೃಷಿ ಇಲಾಖೆಯಿಂದ ನಡೆದ ಖೇತ್ ಬಚಾವೋ ಹಾಗೂ ತೊಗರಿ ಕಿರುಚೀಲ ವಿತರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ರೈತರ ಆದಾಯ ದ್ವಿಗುಣಗೊಳಿಸುವ ನಿಟ್ಟನಲ್ಲಿ ಕೇಂದ್ರ ಸರ್ಕಾರದ ಹಲವು ಕಾರ್ಯಕ್ರಮಗಳ ಕುರಿತು ತಿಳುವಳಿಕೆ ಪಡೆಯಲು ರೈತರು ಕೃಷಿ ಇಲಾಖೆಯೊಂದಿಗೆ ನಿರಂತರ ಸಂಪರ್ಕದಲ್ಲಿ ಇರಬೇಕು ಎಂದು ಸಲಹೆ ನೀಡಿದರು. ಇದೇ ಸಂದರ್ಭದಲ್ಲಿ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಎಚ್ಎಸ್ ಅರುಣ್ಕುಮಾರ್ ರೈತರಿಗೆ ತೊಗರಿ ಬೆಳೆಯ ಕಿರುಚೀಲಗಳನ್ನು ವಿತರಿಸಿದರು. ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ರೈತರಿಗೆ ಬೆಳೆ ನಷ್ಟದಿಂದ ಆರ್ಥಿಕ ಭದ್ರತೆ ಒದಗಿಸುವ ಉದ್ದೇಶದಿಂದ ಜಾರಿಯಲ್ಲಿರುವ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಅರ್ಹ ರೈತರ ನೋಂದಣಿಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಅವರು ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 12ನೇ ಅಂತಾರಾಷ್ಟೀಯ ಯೋಗ ದಿನ, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ 2,500ಕ್ಕೂ ಅಧಿಕ ಸ್ಥಳಗಳಲ್ಲಿ ಏಕಕಾಲಕ್ಕೆ ಯೋಗಾಭ್ಯಾಸ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಅಂತಾರಾಷ್ಟೀಯ ಯೋಗ ದಿನ ಅಂಗವಾಗಿ ನಡಿಗೆ ಜಾಗೃತಿ ಜಾಥಾ ಕಾರ್ಯಕ್ರಮಗಳಿಗೆ ಚಾಲನೆ. ಜೂನ್ 30ರಿಂದ ಜುಲೈ 29ರವರೆಗೆ ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ಹಾಗೂ ಕುಡಿಯುವ ನೀರಿನ ಯೋಜನೆ ಕಾಮಗಾರಿ ವಿಳಂಬವಾದರೆ ಕ್ರಮ, ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ಆಕಾಶವಾಣಿ ಧಾರವಾಡ ಹೊಸ ಹಾಡು ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ದೇವರು ಚಿತ್ರದ ಎರಡು ಗೀತೆಗಳು. ಮೊದಲಿಗೆ ಹಾಡಿದ್ದಾರೆ ಶ್ರೇಯಾ ಘೋಷಾಲ್.

0: ಹುಡುಕಾಡ್ತಿದ್ರಿ ನಿಮ್ಮ ಆಕಾಶವಾಣಿ ಧಾರವಾಡ ಯೂಟ್ಯೂಬ್ ಚಾನೆಲ್ ಅನ್ನು. ನಿಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಧಾರವಾಡ ಶುರುವಾಗಿದೆ. ನಿಮ್ಮ ಬೇಡಿಕೆಯ ಮೇರೆಗೆ ಆಕಾಶವಾಣಿ ಧಾರವಾಡ ಯೂಟ್ಯೂಬ್ ನಲ್ಲಿ ಲಭ್ಯ. ಚಾನೆಲ್ ಹೆಸರು ಆಕಾಶವಾಣಿ ಧಾರವಾಡ. ನಾವು ಕಾರ್ಯಕ್ರಮಗಳನ್ನು ಯೂಟ್ಯೂಬ್ ಚಾನೆಲ್ನಲ್ಲಿ ಹಾಕುವ ಅಂದರೆ ಅಪ್ಲೋಡ್ ಮಾಡುವ ಪ್ರಕ್ರಿಯೆಯಲ್ಲಿ ಇದ್ದೇವೆ. ಪ್ರತಿದಿನ ನಾವು ಕಾರ್ಯಕ್ರಮಗಳನ್ನು ಅಪ್ಲೋಡ್ ಮಾಡುತ್ತಿದ್ದೇವೆ. ಹಿಂದೆ ಆಕಾಶವಾಣಿ ಧಾರವಾಡ ಚಾನೆಲ್ಗೆ ಚಂದಾದಾರರಾಗಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್. ನಿಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಧಾರವಾಡ.
1: ದೇವರು ಚಿತ್ರದ ಗೀತೆ, ಯುಗಳ ಸ್ವರಗಳು ಟಿಪ್ಪು ಹಾಗೂ ಪ್ರಿಯಾವರದು.

0: ಆತ್ಮೀಯ ಕೇಳುಗರೆ,
1: ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ
0: ಪ್ರತಿ ಶನಿವಾರ ಬೆಳಿಗ್ಗೆ 9:30 10:30 ಸಿನಿ ವಿಜ್ ನಂದನ.
1: ನಮ್ಮ ಸಿನಿಮಾ ನಿಮ್ಮ ಸಿನಿಮಾ ನಮ್ಮ ಸಿನಿಮಾ ಕನ್ನಡ ಸಿನಿಮಾ.
0: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ವಿಜ್ ನಂದನ.
1: ಭಾರಿ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ.
0: ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836.

0: ನೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
1: ಧೈರ್ಯಂ ಚಿತ್ರದ ಗೀತೆ ಹಾಡಿದ್ದಾರೆ.

ಇದುವರೆಗೆ ಹೊಸ ಹಾಡುಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್, ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಇದುವರೆಗೆ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಸಮಯ ಸರಿಯಾಗಿ ಈಗ 3:25. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಹಿಂದಿ ಕಾರ್ಯಕ್ರಮಗಳನ್ನು ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಕೇಳುತ್ತೀರಿ. ಇನ್ನು ಮಂಜುಳಾ ವಡೆಕರ್ಳಿಗೆ ಅನುಮತಿ ನೀಡಿ. ಎಲ್ಲರಿಗೂ ನಮಸ್ಕಾರ.

ಇದುವರೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಹಿಂದಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ರಿ. 392.16 ಮೀಟರ್ಗಳು ಅಥವಾ 765 ಕಿಲೋ ಹರ್ಟ್ಸ್ ತರಂಗಾಂತರಗಳು, ನಮ್ಮ ಡಿಜಿಟಲ್ ಪ್ರಸಾರ 756 ಕಿಲೋ ಹರ್ಟ್ಸ್ ಮತ್ತು ಎಫ್ಎಂ 103 ಮೆಗಾ ಹರ್ಟ್ಸ್ ಕಂಪನಾಂಗಗಳಲ್ಲಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಕೇಳುಗರೆ, ಸಂಜೆಯ ಪ್ರಸಾರವನ್ನು ಆಲಿಸಲು ತಮಗೆಲ್ಲ ಆತ್ಮೀಯ ಸ್ವಾಗತ. ಹಾಗೆಯೇ ನಿಮ್ಮ ಬಾನುಲಿ ಮಿತ್ರ ಅಶೋಕ್ ಲೋಂಡೆ ಮಾಡುವ ನಮಸ್ಕಾರ, ಶುಭ ಸಂಜೆ. ಇನ್ನು ಮುಂದೆ ನವದೆಹಲಿಯ ವಿಜ್ಞಾನ ಭವನದಲ್ಲಿ ನಡೆಯಲಿರುವ ವಿಕಸಿತ ಭಾರತದ ರೋಜ್ಗಾರ್ ಮೇಳ 2026, ಮಾನ್ಯ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿ ಅವರು ಭಾಗವಹಿಸಲಿರುವ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಲಿದ್ದೀರಿ ದಿಲ್ಲಿ ಕೇಂದ್ರದಿಂದ.

0: सफलताओं से निरंतर नया सीखने का आदि हो, जो सपनों को सिद्ध करे और हर सिद्धि के बाद नए सपनों को जन्म दे। मुझे भारत की युवा शक्ति पर विश्वास है, मुझे भारत की उद्यमिता पर भरोसा है। इसी भरोसे के साथ एक बार फिर आप सभी को बहुत बहुत शुभकामनाएं देता हूं और विकसित भारत 2047, जब देश आजादी के 100 साल मनाएगा, हिंदुस्तान विकसित होकर रहेगा। ये हम सबका सपना भी है, हम सबका संकल्प भी है। और मैं मानता हूं दोस्तों, मेरे नौजवान साथी, हम अपनी आंखों से खुद देखेंगे, विकसित भारत खुद देखेंगे। बहुत बहुत धन्यवाद, बहुत बहुत शुभकामनाएं।
1: What a fantastic speech by our Prime Minister.
2: धन्यवाद माननीय प्रधानमंत्री।
1: Full stress on the youth of the country. And he says that they are the future pillars of our country and the country rests on their shoulders. That's why he has been putting so much of stress on the youth. And he said that their dreams is what my oath is. My oath is the fulfillment of your dreams.
3: भारत के माननीय प्रधानमंत्री श्री नरेंद्र मोदी की गरिमामय उपस्थिति एवं प्रेरक उद्बोधन ने देश के युवाओं में नए उत्साह और आत्मविश्वास का संचार किया है। और ये जो राशि आज हस्तांतरित हुई है, ये राशि युवाओं के परिश्रम का सम्मान है, ऐसा उन्होंने कहा। और ये बहुत ही महत्वपूर्ण है। और उन्होंने कहा कि आप सपने देखिए, उन्हें साकार करने का संकल्प हम लेते हैं। ये बहुत महत्वपूर्ण बात है ना एंड्रू। और माननीय प्रधानमंत्री अन्य गणमान्य अतिथियों के साथ विज्ञान भवन से प्रस्थान कर रहे हैं। इन ऐतिहासिक क्षणों को समेटे मैं प्रीति मोहन अपने साथी कमेंटेटर डी एंड्रयू, ओबी टीम इंचार्ज, प्रोग्राम एग्जीक्यूटिव वीके तोमर, इंजीनियरिंग स्टाफ अशोक कुमार मिश्र, बाबूलाल मीना और कार्यक्रम के ओवरऑल इंचार्ज प्रमोद कुमार के साथ आपको आकाशवाणी के स्टूडियो वापस लिए चलती हूँ। नमस्कार।
4: आकाशवाणी ಧಾರವಾಡ
5: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
6: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
5: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, ಯುಜಿಸಿ ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
7: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. ಬಿಎಸ್ಸಿ ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, ಬಿಎ, ಬಿಸಿಎ, ಬಿಬಿಎ ಮತ್ತು ಇನ್ನಷ್ಟು.
5: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ಗೆ ಸ್ಟ್ರಾಂಗ್ ಫೌಂಡೇಶನ್.
7: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
5: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ ksrdpru.ac.in ಅಥವಾ ಕಾಲ್ ಮಾಡಿ 7975202206.
8: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರತಿ ಶನಿವಾರ ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ, ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
9: ಶ್ರೀ ಮೃತ್ಯುಂಜಯ ಮರೋಳ್ ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿ ಡೆವಲಪರ್ಸ್ ಅರ್ಪಿಸುವ ಹೂವು ಬಳ್ಳಿಯ ಮೇಳ ಜೂನ್ 26, 27, 28 ಶುಕ್ರವಾರ, ಶನಿವಾರ ಹಾಗೂ ರವಿವಾರದಂದು ಮುಂಜಾನೆ 10 ರಾತ್ರಿ 9 ಹೊಸ ಮನೆಗಳು, ಹೊಸ ಅಂಗಡಿಗಳು ಹಾಗೂ ಬಾಡಿಗೆ ಬರುವಂತಹ ವಾಣಿಜ್ಯ ಆಸ್ತಿಗಳ ಮಾರಾಟ ಮೇಳವಿದು. ಸ್ಥಳ ಯಶಸ್ವಿ ಎನ್ಕ್ಲೇವ್, ಕುಮಾರ್ ಪಾರ್ಕ್, ಗಾಂಧಿನಗರ, ಅಪೋಸಿಟ್ ಕೆಇಸಿ, ಗೋಕುಲ್ ರಸ್ತೆ, ಹುಬ್ಬಳ್ಳಿ. ಅಂಗಡಿಗಳನ್ನು ಖರೀದಿಸುವ ಗ್ರಾಹಕರಿಗೆ 5 ಯಶಸ್ವಿ ಡೆವಲಪರ್ಸ್ ವತಿಯಿಂದ ಕಡ್ಡಾಯ ಬಾಡಿಗೆ ನೀಡುವ ಖಾತರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448112323 ಅಥವಾ 7353112323. ಸಾಲ ಸೌಲಭ್ಯ ಎಸ್ಬಿಐ, ಕೆನರಾ ಬ್ಯಾಂಕ್, ಹುಬ್ಬಳ್ಳಿ ಅರ್ಬನ್ ಬ್ಯಾಂಕ್. ಷರತ್ತುಗಳು ಅನ್ವಯ.

0: ಶ್ರೇಷ್ಠತೆ ಮತ್ತು ಕಾಳಜಿ.
1: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
0: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
0: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ಶ್ರೋತೃ ಬಾಂಧವರೇ, ಪ್ರತಿ ರವಿವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ನಡೆ ನುಡಿ. ಪ್ರಾಯೋಜಕರು ಸಂಪ್ರೀತಿ ಇಂಡಿಯಾ.
0: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
1: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
0: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
0: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
3: 35 years of clinical excellence with compassion.
4: From life-saving emergencies to advanced cardiac and multi-specialty expertise,
3: Bengaluru has placed its trust in one name.
4: Choose the care Bengaluru believes in.
3: Call 9686860310. Fortis Hospital, Cunningham Road. With you for life.
2: ಸ್ವರಾಂಜಲಿ, ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕೆ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
5: ಸಂವಾದಿನಿ ಸಂತನ ಸುಸ್ವರ ಸಿಂಚನ
2: ಸ್ವರಾಂಜಲಿಯ ಈ ನಡೆ.
6: ಇನ್ಶೂರೆನ್ಸ್ ಪಾಲಿಸಿ ಬತಾವ್ ಜಿಸ್ಮೇ ಕಮ್ ಪ್ರೀಮಿಯಂ ಹೋ, ಬೋನಸ್ ಭಿ ಅಚ್ಛಾ ಮಿಲೇ ಔರ್ ಭರೋಸೆ ವಾಲಾ ಭಿ ಹೋ.
7: PLI ಹೈ ನಾ?
8: ಸರ್ಕಾರಿ ಕರ್ಮಚಾರಿ ಕೆ ಸಾಥ್ ಸಾಥ್ ಸಭಿ ಪ್ರೊಫೆಷನಲ್ ಗ್ರಾಜುಯೇಟ್ ಔರ್ ಡಿಪ್ಲೊಮಾ ಹೋಲ್ಡರ್ಸ್ ಲೇ ಸಕತೆ ಹೈ PLI ಪಾಲಿಸಿ ಕಾ ಫಾಯ್ದಾ ಔರ್ ಸಾಥ್ ಮೇ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಕಾ ಭರೋಸಾ ಭಿ. ಅಪ್ನೆ ನಜದೀಕಿ ಪೋಸ್ಟ್ ಆಫೀಸ್ ಸೇ ಆಜ್ ಹಿ ಸಂಪರ್ಕ್ ಕರೇ ಯಾ ಲಾಗಿನ್ ಕರೇ indiapost.gov.in ಪರ್.
9: ಕೇಳುಗರೇ, ಇದೇ ಶುಕ್ರವಾರ June 19 ಸಾಯಂಕಾಲ 6:50 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುವವರು ಕೃಷಿ ನಿರ್ದೇಶಕರಾದ ಡಾ ಜಿಟಿ ಪುತ್ರ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, ಎಸ್ಟ್ರಿಕೋಡ್ ಸಂಖ್ಯೆ 0800. ಕೇಳಿ, ಇದೇ ಶುಕ್ರವಾರ June 19 ಸಾಯಂಕಾಲ 6:50 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಹಲೋ ಕೃಷಿರಂಗ.
10: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
9: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
11: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು: ಕೆಂಪೇಗೌಡ ಥೀಮ್ ಪಾರ್ಕ್ ಜೂನ್ 27ಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಂದ ಲೋಕಾರ್ಪಣೆ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಜಾಥಾಕ್ಕೆ ಚಾಲನೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಯೋಗ ದಿನಾಚರಣೆಗೆ ಸಕಲ ಸಿದ್ಧತೆ. ಹಾಗೂ ರಾಜ್ಯದ ಹಲವು ಜಿಲ್ಲಾ ನ್ಯಾಯಾಲಯಗಳಿಗೆ ಬಾಂಬ್ ಬೆದರಿಕೆ ಸಂದೇಶ, ಹೆಚ್ಚಿದ ಆತಂಕ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ನಿರ್ಮಾಣಗೊಂಡಿರುವ ಕೆಂಪೇಗೌಡ ಥೀಮ್ ಪಾರ್ಕ್ ಅನ್ನು ನಾಡಪ್ರಭು ಕೆಂಪೇಗೌಡರ ಜಯಂತಿಯ ದಿನವಾದ ಜೂನ್ 27ರಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಲೋಕಾರ್ಪಣೆ ಮಾಡಲಿದ್ದಾರೆ ಎಂದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರಾದ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದಲ್ಲಿ ನಡೆದ ಕೆಂಪೇಗೌಡ ಜಯಂತಿಯ ಪೂರ್ವಭಾವಿ ಸಿದ್ಧತಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ 108 ಅಡಿ ಎತ್ತರದ ಬೆಂಗಳೂರು ನಿರ್ಮಾತ್ರ ಕೆಂಪೇಗೌಡರ ಭವ್ಯ ಕಂಚಿನ ಪ್ರತಿಮೆ ಬಳಿ ಅಂದಾಜು 20 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕೆಂಪೇಗೌಡ ಥೀಮ್ ಪಾರ್ಕ್ ನಿರ್ಮಿಸಲಾಗಿದ್ದು, ಜೂನ್ 27ರಂದು ಮುಖ್ಯಮಂತ್ರಿಗಳು ಬೆಳಗ್ಗೆ 8:30ಕ್ಕೆ ಲೋಕಾರ್ಪಣೆ ಮಾಡಲಿದ್ದಾರೆ. ಕೆಂಪೇಗೌಡರ ವಂಶಸ್ಥರು ನೆಲೆಸಿದಂತಹ ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಜ್ಯೋತಿ ಹೊರಡಲಿದೆ ಎಂದು ಹೇಳಿದರು. ಸಭೆಯಲ್ಲಿ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ, ಸಿಇಒ ಡಾ ವಾಸಂತಿ ಅಮರ್ ಉಪಸ್ಥಿತರಿದ್ದರು. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಯಶಸ್ವಿಗೊಳಿಸಬೇಕು. ಎಸ್ಐಆರ್ ರಾಜ್ಯಾದ್ಯಂತ ದೇಶದ ವಿವಿಧ ರಾಜ್ಯಗಳಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಕಾರ್ಯ ನಡೆಯುತ್ತಿದ್ದು, ಈಗಾಗಲೇ ಮ್ಯಾಪಿಂಗ್ ಕಾರ್ಯವನ್ನು ಬಿಎಲ್ಒ ನಿರಂತರವಾಗಿ ಮಾಡುತ್ತಿದ್ದಾರೆ ಎಂದು ಸಹಾಯಕ ಆಯುಕ್ತ ಡಾ ಹಂಪಣ್ಣ ಸಜ್ಜನ್ ಹೇಳಿದ್ದಾರೆ. ರಾಯಚೂರು ಜಿಲ್ಲಾಡಳಿತ ಆವರಣದಲ್ಲಿ ಇಂದು ಜರುಗಿದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಜಾಥಾಕ್ಕೆ ಹಸಿರು ನಿಶಾನೆ ತೋರಿ ಮಾತನಾಡಿದ ಅವರು, ಈಗಾಗಲೇ ಮತದಾರರು ಮ್ಯಾಪಿಂಗ್ ಕಾರ್ಯ ಪ್ರಗತಿಯಲ್ಲಿದೆ, ಮತಗಟ್ಟೆ ಅಧಿಕಾರಿಗಳು ಮೇಲ್ವಿಚಾರಕರಾಗಿ ತರಬೇತಿ ಸಹ ನೀಡಲಾಗಿದೆ ಎಂದರು. 2002ರ ಮತದಾರರ ಪಟ್ಟಿಯನ್ನು ಮಾನದಂಡವಾಗಿಟ್ಟುಕೊಂಡು 2025ರ ಮತದಾರರ ಪಟ್ಟಿಯೊಂದಿಗೆ ಹೋಲಿಕೆ ಮಾಡಿ ನೈಜ ಮತದಾರರನ್ನು ಗುರುತಿಸಲಾಗುತ್ತದೆ ಎಂದು ತಿಳಿಸಿದರು. ಇದೇ ಜೂನ್ 21ರಂದು ನಡೆಯಲಿರುವ ಅಂತಾರಾಷ್ಟೀಯ ಯೋಗ ದಿನದ ಅಂಗವಾಗಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಯೋಗ ದಿನಾಚರಣೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಜಾಗೃತಿ ಜಾಥಾ, ಯೋಗದ ಕುರಿತು ಜಾಗೃತಿ ಕಾರ್ಯಕ್ರಮ ಕೈಗೊಳ್ಳಲಾಗುತ್ತಿದೆ. ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಅಂಗವಾಗಿ ಇಂದು ಬಳ್ಳಾರಿ ನಗರದಲ್ಲಿ ಸಾರ್ವಜನಿಕರಲ್ಲಿ ಆರೋಗ್ಯ ಮತ್ತು ಯೋಗದ ಮಹತ್ವದ ಕುರಿತು ಜಾಗೃತಿ ಮೂಡಿಸುವ ಜಾಥಾವನ್ನು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಯುಷ್ ಇಲಾಖೆ ಹಾಗೂ ವಿವಿಧ ಯೋಗ ಸಂಸ್ಥೆಗಳ ಜಂಟಿ ಆಶ್ರಯದಲ್ಲಿ ನಡೆಯಿತು. ಆಯುಷ್ ಅಧಿಕಾರಿ ಡಾ ಟಿ ಪಣೀಂದ್ರ ಜಾಥಾಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಯೋಗದಿಂದ ದೇಹಕ್ಕೆ ಮತ್ತು ಮನಸ್ಸಿಗೆ ಅನೇಕ ಆರೋಗ್ಯಕರ ಪ್ರಯೋಜನಗಳಿವೆ ಎಂದರು. ಜಾಥಾದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಯೋಗಾಪಟುಗಳು, ಸಾರ್ವಜನಿಕರು ಹಾಗೂ ಹಿರಿಯ ನಾಗರಿಕರು ಪಾಲ್ಗೊಂಡಿದ್ದರು. ಆರೋಗ್ಯವೇ ಭಾಗ್ಯ, ದಿನವೂ ಮಾಡಿ ಯೋಗ, ದೂರವಿಡಿ ರೋಗ ಎಂಬ ಘೋಷಣೆಗಳುಳ್ಳ ಫಲಕಗಳನ್ನು ಹಿಡಿದು ಸಾರ್ವಜನಿಕರ ಗಮನ ಸೆಳೆಯಲಾಯಿತು. ಇದೇ 21ರಂದು ನಡೆಯಲಿರುವ ಅಂತಾರಾಷ್ಟೀಯ ಯೋಗ ದಿನಾಚರಣೆ ನಿಮಿತ್ತ ಯೋಗದ ಜಾಗೃತಿಗಾಗಿ ಇಂದು ಬೆಳಗಾವಿಯಲ್ಲಿ ಆಯೋಜಿಸಲಾದ ಬೃಹತ್ ಯೋಗ ಜಾಥಾಗೆ ಬೆಳಗಾವಿ ಜಿಲ್ಲಾ ಪಂಚಾಯತ್ ಯೋಜನಾ ಇಲಾಖೆ ವ್ಯವಸ್ಥಾಪಕ ನಿರ್ದೇಶಕ ರವಿ ಬಂಗಾರಪ್ಪ ಹಾಗೂ ಆಯುಷ್ ಇಲಾಖೆಯ ಅಧಿಕಾರಿ ಶ್ರೀಕಾಂತ್ ಸುಣದೋಳಿ ಹಸಿರು ನಿಶಾನೆ ತೋರಿಸಿ ಚಾಲನೆ ನೀಡಿದರು. ಆಯುಷ್ ಇಲಾಖೆ, ಆರೋಗ್ಯ ಇಲಾಖೆ, ಜಿಲ್ಲಾ ಪಂಚಾಯತ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿ ವರ್ಗ, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಆಯುಷ್ ಅಧಿಕಾರಿ ಶ್ರೀಕಾಂತ್ ಸುಣದೋಳಿ 21ರಂದು ಸುವರ್ಣ ವಿಧಾನಸೌಧದ ಎದುರು ನಡೆಯಲಿರುವ ಯೋಗ ದಿನಾಚರಣೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಯೋಗದ ಜಾಗೃತಿಗೆ ಆಯೋಜಿಸಲಾದ ಯೋಗ ನಡಿಗೆಯಲ್ಲಿ ವಿದ್ಯಾರ್ಥಿಗಳು, ಯುವಕ ಯುವತಿಯರು ಸಕ್ರಿಯವಾಗಿ ಪಾಲ್ಗೊಂಡಿರುವುದು ಸಂತಸ ತಂದಿದೆ ಎಂದು ತಿಳಿಸಿದರು. 12ನೇ ಅಂತಾರಾಷ್ಟೀಯ ಯೋಗ ದಿನ ಹಿನ್ನೆಲೆ ಇದೇ 21ರಂದು ಬೆಂಗಳೂರು ದೂರದರ್ಶನ ಕೇಂದ್ರ ಯೋಗ ದಿನಾಚರಣೆ ಆಯೋಜಿಸಿದೆ. ಅಂದು ಬೆಳಿಗ್ಗೆ 7 ಗಂಟೆಗೆ ದೂರದರ್ಶನ ಕೇಂದ್ರದಲ್ಲಿ ಕೇಂದ್ರ ಎಂಎಸ್ಎಂಇ ಹಾಗೂ ಕಾರ್ಮಿಕ ಮತ್ತು ಉದ್ಯೋಗ ಖಾತೆಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಯೋಗ ದಿನಾಚರಣೆಗೆ ಚಾಲನೆ ನೀಡಲಿದ್ದಾರೆ. ಅಂತಾರಾಷ್ಟೀಯ ಯೋಗ ದಿನ ಹಿನ್ನೆಲೆಯಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಯೋಗ ದಿನಾಚರಣೆ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಯೋಗ ಅಭ್ಯಾಸ ಮಾಡಲಾಯಿತು. ಈ ವರ್ಷದ ಅಂತಾರಾಷ್ಟೀಯ ಯೋಗ ದಿನದ ಘೋಷವಾಕ್ಯವಾದ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಆಚರಣೆ ಮಾಡುವುದರಿಂದ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ ಸೇರಿದಂತೆ

0: ಸಂಪೂರ್ಣ ಆರೋಗ್ಯ ಸಿಗುತ್ತದೆ ಎಂದು ಯೋಗ ಗುರುಗಳು ಮತ್ತು ಪ್ರಾಧ್ಯಾಪಕ ಡಾಕ್ಟರ್ ಎಂಎಸ್ ಶಿವಪ್ರಕಾಶ್ ಯೋಗದ ಮಹತ್ವದ ಕುರಿತು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಈ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಥೀಮ್ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ. ಈ ಒಂದು ಆಚರಣೆಯನ್ನು ಮಾಡುವುದರಿಂದ ಯೋಗಾಭ್ಯಾಸ, ಪ್ರಾಣಾಯಾಮ, ಧ್ಯಾನ ಇದೆಲ್ಲ ಆಚರಣೆ ತರುವುದರಿಂದ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಬೌದ್ಧಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಆರೋಗ್ಯ ಒಳಗೊಂಡ ಸಂಪೂರ್ಣವಾದಂಥ ಒಂದು ಆರೋಗ್ಯವನ್ನು ನಿಮಗೆ ಸಿಗುತ್ತೆ. ಮತ್ತು ಈ ಒಂದು ಭಾರತ ಒಂದು ರೋಗ ಮುಕ್ತರಾಗಿ ಒಂದು ಆರೋಗ್ಯಕರ ಭಾರತ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಯೋಗಾಭ್ಯಾಸವನ್ನು ಆಚರಣೆಗೆ ತಂದು ನೀವೆಲ್ಲರೂ ಕೂಡ ಈ ಒಂದು ಯೋಗಾಭ್ಯಾಸದಲ್ಲಿ ನಿರತರಾಗಿ ಈ ಆರೋಗ್ಯ ಸಮಾಜವನ್ನು ಕಟ್ಟುವುದಕ್ಕೆ ನೀವೆಲ್ಲ ಸನ್ನಿಧರಾಗಬೇಕು ಅಂತ ನಾನಾದರೂ ಕೇಳ್ಕೊತೀನಿ.
0: ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚಿತ್ರದುರ್ಗ ನಗರದ ಜಿಲ್ಲಾಧಿಕಾರಿ ಕಚೇರಿ ಸಮೀಪದ ಜಿಲ್ಲಾ ನ್ಯಾಯಾಲಯಕ್ಕೆ ಬಾಂಬ್ ಬೆದರಿಕೆ ಮೇಲ್ ಬಂದ ಹಿನ್ನೆಲೆಯಲ್ಲಿ ಬುಧವಾರ ಬೆಳಿಗ್ಗೆಯಿಂದ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಬೆಳಿಗ್ಗೆ ಕೋರ್ಟ್ ಆವರಣದಲ್ಲಿ ಬಾಂಬ್ ಸ್ಫೋಟಿಸುವ ಕುರಿತು ಇಮೇಲ್ ಮೂಲಕ ಬೆದರಿಕೆ ಬಂದಿತ್ತು. ಮಾಹಿತಿ ತಿಳಿಯುತ್ತಿದ್ದಂತೆ ಬಾಂಬ್ ನಿಷ್ಕ್ರಿಯ ದಳ ಮತ್ತು ಶ್ವಾನದಳದ ಸಿಬ್ಬಂದಿ ಕೋರ್ಟ್ಗೆ ದೌಡಾಯಿಸಿದ್ದಾರೆ. ಕೋರ್ಟ್ ಆವರಣ ಒಳಭಾಗದ ಎಲ್ಲಾ ಕೊಠಡಿಗಳು, ನ್ಯಾಯಾಧೀಶರ ಚೇಂಬರ್, ವಕೀಲರ ಸಂಘ, ದಾಖಲೆ ಕೊಠಡಿ ಸೇರಿದಂತೆ ಮೂಲೆ ಮೂಲೆಗಳಲ್ಲಿ ತೀವ್ರ ತಪಾಸಣೆ ನಡೆಸಲಾಗುತ್ತಿದೆ. ಶ್ವಾನದಳ ಸ್ಫೋಟಕ ಪತ್ತೆಗೆ ಶೋಧ ನಡೆಸಿದೆ. ಕೋಲಾರ ನಗರದ ಜಿಲ್ಲಾ ನ್ಯಾಯಾಲಯಕ್ಕೆ ಹುಸಿ ಬಾಂಬ್ ಬೆದರಿಕೆ ಸಂದೇಶ ಬಂದಿದ್ದು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೋಲಾರ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯದ ಮೇಲ್ನಿಂದ ಸಂದೇಶ ಬಂದಿದ್ದು ಕೊನೆಯಲ್ಲಿ ಪಾಪ್ಯುಲರ್ ಪ್ರಿಂಟ್ ಇಂಡಿಯಾ ಜೈ ಕನಿಮೋಳಿ ಎಂದು ಬರೆಯಲಾಗಿದೆ. ಘಟನಾ ಸ್ಥಳಕ್ಕೆ ವೃತ್ತ ನಿರೀಕ್ಷಕ ಲೋಕೇಶ್ ನೇತೃತ್ವದಲ್ಲಿ ಬಾಂಬ್ ನಿಷ್ಕ್ರಿಯ ದಳ, ಶ್ವಾನದಳ ಹಾಗೂ ಪೊಲೀಸ್ ಅಧಿಕಾರಿಗಳು ಆಗಮಿಸಿದ್ದು ನ್ಯಾಯಾಲಯದ ಆವರಣದಲ್ಲಿ ತಪಾಸಣೆ ನಡೆಸಿದ್ದಾರೆ. ಜಿಲ್ಲಾ ನ್ಯಾಯಾಲಯದ ಪ್ರತಿಯೊಂದು ವಿಭಾಗದಲ್ಲೂ ಪರಿಶೀಲನೆ ನಡೆಯುತ್ತಿದ್ದು ಯಾವುದೇ ಅನುಮಾನಾಸ್ಪದ ವಸ್ತು ಪತ್ತೆಯಾಗಿದೆಯೇ ಎಂಬ ಬಗ್ಗೆ ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ. ಯಾವುದೇ ರೀತಿ ಸ್ಫೋಟಕ ಪತ್ತೆಯಾಗಲಿಲ್ಲ. ಇದರಿಂದಾಗಿ ವಕೀಲರು, ಕಕ್ಷಿದಾರರು, ನ್ಯಾಯಾಧೀಶರು ನಿರಾಳರಾದರು. ತುಮಕೂರು ಜಿಲ್ಲೆಯಲ್ಲಿ ವಿಶೇಷ ಕೊರಿಯನ್ ಕೈಗಾರಿಕಾ ಪ್ರದೇಶ ಸ್ಥಾಪನೆಗೆ ಸಂಬಂಧಿಸಿದ ಸಾಧ್ಯತೆಗಳನ್ನು ಪರಿಶೀಲಿಸುವ ಉದ್ದೇಶದಿಂದ ಕೊರಿಯಾ ಕನ್ಸೋರ್ಟಿಯಂನ ಪ್ರತಿನಿಧಿಗಳನ್ನು ಒಳಗೊಂಡ ನಿಯೋಗವು ಇಂದು ತುಮಕೂರಿಗೆ ಭೇಟಿ ನೀಡಿತು. ಈ ನಿಯೋಗದಲ್ಲಿ ಭಾರತದಲ್ಲಿ ಕೊರಿಯಾ ಗಣರಾಜ್ಯದ ಕಾನ್ಸುಲೇಟ್ ಪಾಲುದಾರರು ಹಾಗೂ ಅಂತಾರಾಷ್ಟೀಯ ಹೂಡಿಕೆಗಳನ್ನು ಆಕರ್ಷಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ಕೊರಿಯಾ ಹೂಡಿಕೆದಾರರು ಭಾಗವಹಿಸಿದ್ದರು. ನಿಯೋಗದಿಂದ ಜಿಲ್ಲಾಧಿಕಾರಿಗಳು ತುಮಕೂರು, ಅಮಾನಿಕೆರೆ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿ ಜಿಲ್ಲೆಯ ಕೈಗಾರಿಕಾ ಪರಿಸರ, ಮೂಲಸೌಕರ್ಯ, ಹೂಡಿಕೆ ಅವಕಾಶಗಳು ಹಾಗೂ ಸರ್ಕಾರದ ನೀತಿ ಬೆಂಬಲ ವ್ಯವಸ್ಥೆಗಳ ಕುರಿತಾದ ಮಾಹಿತಿ ನೀಡಿದರು. ಜೊತೆಗೆ ತುಮಕೂರು ಜಿಲ್ಲೆಯ ಅಭಿವೃದ್ಧಿ ಮಾದರಿ, ಕ್ರೀಡಾ ಚಟುವಟಿಕೆಗಳು ಹಾಗೂ ಹೂಡಿಕೆದಾರರಿಗೆ ಲಭ್ಯವಿರುವ ಅನುಕೂಲ ವಾತಾವರಣ ಕುರಿತು ವಿವರಿಸಿದರು. ಇತ್ತೀಚೆಗೆ ಮೈಸೂರಿನ ದಟ್ಟಗಳ್ಳಿಯ ಬಳಿ ರೆಸ್ಟೋರೆಂಟ್ನಲ್ಲಿ ನಡೆದ ಅಗ್ನಿ ದುರಂತವನ್ನು ಜಿಲ್ಲಾಡಳಿತ ಗಂಭೀರವಾಗಿ ಪರಿಗಣಿಸಿದ್ದು ಜಿಲ್ಲೆಯ 2 ಅಥವಾ 3ನೇ ಅಂತಸ್ತಿನಲ್ಲಿ ತಾತ್ಕಾಲಿಕವಾಗಿ ಕಟ್ಟಡ ನಿರ್ಮಿಸಿಕೊಂಡು ಅಗ್ನಿ ಸುರಕ್ಷತೆ ಕ್ರಮ ಕೈಗೊಳ್ಳದೆ ಬಾರ್ ಮತ್ತು ರೆಸ್ಟೋರೆಂಟ್ ನಡೆಸುತ್ತಿರುವವರ ವಿರುದ್ದ ಕ್ರಮ ಕೈಗೊಂಡು 1 ವಾರದೊಳಗೆ ವರದಿ ನೀಡುವಂತೆ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಜಿ ಅವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೆಂಪೇಗೌಡ ಥೀಮ್ ಪಾರ್ಕ್ ಜೂನ್ 27ಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಂದ ಲೋಕಾರ್ಪಣೆ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಜಾಥಾಕ್ಕೆ ಚಾಲನೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಯೋಗ ದಿನಾಚರಣೆಗೆ ಸಕಲ ಸಿದ್ದತೆ ಹಾಗೂ ರಾಜ್ಯದ ಹಲವು ಜಿಲ್ಲಾ ನ್ಯಾಯಾಲಯಗಳಿಗೆ ಬಾಂಬ್ ಬೆದರಿಕೆ ಸಂದೇಶ, ಹೆಚ್ಚಿದ ಆತಂಕ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
5: ಆಕಾಶವಾಣಿ ಕೃಷಿರಂಗದಲ್ಲಿ ಇಂದು ಹಲೋ ಕೃಷಿರಂಗ. ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ.

0: ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
1: ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಇಂದಿನ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಜಿಟಿ ಪುತ್ರ, ಕೃಷಿ ನಿರ್ದೇಶಕರು, ಕೃಷಿ ಇಲಾಖೆ ಬೆಂಗಳೂರು. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ತಿಮ್ಮಪ್ಪ ಹೆಚ್ ಗೌಡ. ಕೇಳಿ ನೇರ ಫೋನಿನ್ ಕಾರ್ಯಕ್ರಮ.
2: ನಮಸ್ಕಾರ. ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ಕೃಷಿ ಇಲಾಖೆಯ ಪ್ರಾಯೋಜಿತ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ತಿಮ್ಮಪ್ಪ ಎಚ್ ಗೌಡ. 2026-27 ಸಾಲಿನ ನಮ್ಮ ಮೊದಲ ಹಲೋ ಕೃಷಿ ರಂಗ ಕಾರ್ಯಕ್ರಮ ಇವತ್ತಿಂದಾಗಿದೆ. ಈ ಬಾರಿ ನಾವು ಅಂದರೆ 2027 ಫೆಬ್ರವರಿ ಕೊನೆಯ ತನಕ ನಾವು ಒಟ್ಟು 26 ಹಲೋ ಕೃಷಿ ರಂಗ ಕಾರ್ಯಕ್ರಮವನ್ನು ಪ್ರಸಾರ ಮಾಡೋರಿದ್ದೇವೆ. ತಾವು ಈ ಎಲ್ಲ ಕಾರ್ಯಕ್ರಮ ಕೂಡ ಉಪಯುಕ್ತವಾಗಿವೆ. ನಮ್ಮ ರೈತ ಬಂಧುಗಳಿಗಾಗಿ ಈ ಕಾರ್ಯಕ್ರಮ ಇರ್ತವೆ. ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳ ಉಪಯುಕ್ತತೆ ಮತ್ತು ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ನಾವು ಕೂಡ ತಮಗೆ ಮನವಿ ಮಾಡ್ತಾ ಇದ್ದೇವೆ. ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ಮೊದಲ ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಹೀಗಿದೆ. ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು, ಇದು ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಆಗಿದೆ. ನಮ್ಮ ಜೊತೆಗೆ ಇವತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದಾರೆ ರಾಜ್ಯ ಕೃಷಿ ಇಲಾಖೆಯ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಜಿಟಿ ಪುತ್ರ ಅವರು. ಡಾಕ್ಟ್ರೆ, ತಮಗೆ ಎಲ್ಲ ಕೇಳುಗರ ಪರವಾಗಿ ಹಲೋ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ ಎಲ್ಲ ರೈತ ಬಂಧುವರಿಗೂ ನಮಸ್ಕಾರ.
2: ತಾವು ಕೂಡ ಇವತ್ತಿನ ನಮ್ಮ ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶ್ನೆಯನ್ನು ಕೇಳಿ ನಮ್ಮ ಫೋನ್ ಸಂಖ್ಯೆನ ದಯವಿಟ್ಟು ನೋಟ್ ಮಾಡಿಕೊಳ್ಳ್ರಿ. ನಮ್ಮ ಫೋನ್ ಸಂಖ್ಯೆ ಈ ರೀತಿ ಇವೆ: 2237-0477, 2237-0477. ಇನ್ನೊಂದು ಫೋನ್ ಸಂಖ್ಯೆ 2226-39-27. ಇನ್ನೊಮ್ಮೆ ಕೇಳಿ: 2226-39-27. ಎಷ್ಟಿಡಿ ಕೋಡ್ ಸಂಖ್ಯೆ 080. ಬನ್ನಿ, ಇವತ್ತಿನ ನಮ್ಮ ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶ್ನೆಯನ್ನು ಕೇಳಿ. ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದಾರೆ ಡಾಕ್ಟರ್ ಜಿಟಿ ಪುತ್ರ, ಕೃಷಿ ಇಲಾಖೆಯ ಕೃಷಿ ನಿರ್ದೇಶಕರಾಗಿದ್ದಾರೆ. ನಾನೇ ಅವರಿಗೆ ಮೊದಲ ಪ್ರಶ್ನೆಯನ್ನು ಕೇಳ್ತೇನೆ. ಡಾಕ್ಟ್ರೆ, ಇವತ್ತು ತಮ್ಮ ಕೃಷಿ ಇಲಾಖೆಯಿಂದ ರೈತರಿಗೆ ದೊರಕುವಂತಹ ಪ್ರಮುಖ ಯೋಜನೆಗಳು ಯಾವುವು, ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ಮಾಡಿಕೊಡಿ.
3: ಒಳ್ಳೆಯದು, ತುಂಬ ಒಳ್ಳೆಯ ಪ್ರಶ್ನೆಯನ್ನೇ ಕೇಳಿದ್ದೀರಾ. ಇವಾಗ ತಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯ ಸರ್ಕಾರ ನಮ್ಮ ರೈತ ಬಾಂಧವರಿಗೋಸ್ಕರ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಇದರಲ್ಲಿ ಯೋಜನೆಗಳು ವ್ಯಾಪ್ತಿ ಹಾಗೂ ಎಷ್ಟು ಯೋಜನೆಗಳಿದೆ ಅನ್ನೋದಕ್ಕಿಂತ ಯಾವ್ಯಾವ ಟೈಮಲ್ಲಿ ಈ ಯೋಜನೆಗಳನ್ನ ನಾವು ಅನುಷ್ಠಾನ ಮಾಡ್ತೀವಿ, ಆಮೇಲೆ ರೈತ ಬಾಂಧವರು ಅದರದ ಯಾವ ಟೈಮಲ್ಲಿ ಉಪಯೋಗ ತಗೋಬೇಕು ಅನ್ನೋದು ಬಹುಮುಖ್ಯವಾದ ಪ್ರಶ್ನೆ. ಮೊದಲನೇದಾಗಿ ಇವಾಗ ತಮಗೆಲ್ಲ ಗೊತ್ತಿರುವ ಹಾಗೆ ಬಿತ್ತನೆ ಸಮಯ. ನಾವು ರಾಜ್ಯ ಸರ್ಕಾರದಿಂದ ಎಲ್ಲ ನಮ್ಮ ರೈತ ಬಾಂಧವರಿಗೆ ಅಂದರೆ ಪ್ರತಿಯೊಬ್ಬ ರೈತರು ತಮ್ಮ 5 ಎಕರೆ ತನಕ ಏನು ಬಿತ್ತನೆ ಬೀಜ ಬೇಕಾಗುತ್ತೋ, ಪ್ರಮುಖವಾದ ಎಲ್ಲ ಬಿತ್ತನೆ ಬೀಜ, ದ್ವಿದಳ ಧಾನ್ಯ ಇರ್ಬೋದು, ಎಣ್ಣೆಕಾಳು ಬೆಳೆಗಳಿರ್ಬೋದು ಅಥವಾ ಇನ್ನಿತರ ನಮ್ಮ ಕೃಷಿ ಬೆಳೆಗಳು, ಏಕದಳ ಧಾನ್ಯ ಬೆಳೆಗಳು, ಇದ್ರ ಮೇಲೆ ನಾವು ಸಬ್ಸಿಡಿಯನ್ನು ಕೊಡ್ತೀವಿ. ಇದು ಎಲ್ಲ ವರ್ಗದ ರೈತರಿಗೂ ಕೂಡ ಇದೆ. 5 ಎಕರೆ ತನಕ ನಾವು ಈ ಸಬ್ಸಿಡಿನ ನಮ್ಮ ಈ ರೈತ ಸಂಪರ್ಕ ಕೇಂದ್ರಗಳ ಮುಖಾಂತರ ನಾವು ರೈತರಿಗೆ ಅದನ್ನ ಸಬ್ಸಿಡಿ ಸಹಾಯಧನದಲ್ಲಿ ನಾವು ಅವರಿಗೆ ಒದಗಿಸ್ತೀವಿ.
2: ಇನ್ನು ಡಾಕ್ಟರ್, ಈಗ ವಲಯ ಅವರು ಬರ್ತದಲ್ಲ, ರಾಜ್ಯ ವಲಯ ಮತ್ತೆ ಕೇಂದ್ರ ವಲಯ, ಅದರಲ್ಲಿ ಏನಾದರೂ ವಿಶೇಷತೆ ಇದೆಯಾ?

0: ತಮಗೆಲ್ಲ ಗೊತ್ತಿರೋ ಹಾಗೆ ಸಾಕಷ್ಟು ಯೋಜನೆಗಳಿದೆ. ಅಂದ್ರೆ ಈಗ ರಾಜ್ಯ ವಲಯದ್ದು ಅನೇಕ ಯೋಜನೆಗಳಿದೆ, ಕೇಂದ್ರ ವಲಯದ್ದು ಅನೇಕ ಯೋಜನೆಗಳಿದೆ. ಈಗ ನಾನು ಬಿತ್ತನೆ ಬಗ್ಗೆ ಹೇಳಿದೆ, ಅದೇ ರೀತಿ ನಮ್ಮಲ್ಲಿ ಕೃಷಿ ಯಾಂತ್ರೀಕರಣ ಯೋಜನೆಗಳಂತನೂ ಇದೆ. ಕೃಷಿ ಯಾಂತ್ರೀಕರಣ ಬಿತ್ತನೆ ಪೂರ್ವದಲ್ಲಿ ಏನು ಉಳುಮೆ ಮಾಡೋದಕ್ಕೆ ಉಪಯೋಗವಾಗಿರುವಂತಹ ಅನೇಕ ಯಂತ್ರೋಪಕರಣಗಳಿರ್ಬೋದು, ಅದು ಅಂತ ಹೇಳಿದ್ರೆ ರೋಟೋವೇಟರ್ ಇರ್ಬೋದು ಅಥವಾ ಎಂಬಿ ಪ್ಲೋ ಇರ್ಬೋದು, ಆಮೇಲೆ ಏನು ಇನ್ನು ಅನೇಕ ಟ್ರ್ಯಾಕ್ಟರ್ ಡ್ರಾನ್ ಇಂಪ್ಲಿಮೆಂಟ್ಸ್ ಅಂತ ಹೇಳ್ತೀವಿ, ಅಂದ್ರೆ ಟ್ರ್ಯಾಕ್ಟರ್ ಚಾಲಿತ ಅನೇಕ ಉಪಕರಣಗಳಿದೆ. ಅದೇ ತರ ಎತ್ತು ಚಾಲಿತ ಅನೇಕ ಉಪಕರಣಗಳಿದೆ, ಕೈ ಚಾಲಿತ ಅನೇಕ ಉಪಕರಣಗಳಿದೆ. ಈ ತರ ಯಾವ್ಯಾವ್ದು ಉಪಕರಣಗಳನ್ನ ನಾವು ರೈತರು ಸರ್ವೇ ಸಾಮಾನ್ಯವಾಗಿ ಉಳುಮೆ ಮಾಡೋದ್ರಿಂದ ಹಿಡಿದು ಕಟಾವು ಮಾಡೋದ್ರಿಂದ ಹಿಡಿದು ಕಟಾವು ನಂತರ ಕೂಡ ಉಪಯೋಗಿಸಕ್ಕೆ ಬರುವಂತ ಬಹುತೇಕ ಎಲ್ಲಾ ಯಂತ್ರೋಪಕರಣಗಳ ಮೇಲೆ ಸಾಮಾನ್ಯ ವರ್ಗದ ರೈತರಿಗೆ 50% ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ 90% ಸಹಾಯಧನದಲ್ಲಿ ನಾವು ವಿತರಣೆ ಮಾಡ್ತಿದ್ದೀವಿ.
1: ಡಾಕ್ಟ್ರೆ, ಇವತ್ತಿನ ನಮ್ಮ ಹಲೋ ಕೃಷಿ ರಂಗ ಕಾರ್ಯಕ್ರಮದ ಮೊದಲ ಕರೆಯನ್ನ ಸ್ವೀಕಾರ ಮಾಡೋಣ. ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮ, ಪ್ರಶ್ನೆ ಕೇಳಿ. ಹಲೋ,
2: ವಿಚಾರ ಮಾಡಬೇಕು.
1: ಹೆಸರು ಹೇಳಿ ಸರ್, ಎಲ್ಲಿಂದ?
2: ಮೇಡಮ್,
1: ಹಲೋ ಕೃಷಿ ರಂಗ.
2: ಹಲೋ, ನಮಸ್ತೆ ಸರ್.
1: ನಮಸ್ಕಾರ
2: ಸರ್. ನಮ್ದು, ನಾನ್ ನ್ಯಾಮತಿ ತಾಲೂಕ್ ಹೊಸ ಜೋಗದಿಂದ ಮೇಘಾನಂದ.
1: ಕೇಳಿ ಮೇಘಾನಂದ್ ಅವರು.
2: ಸರ್, ನಂದು 6 ಎಕರೆ 34 ಕುಂಟೆ ಜಮೀನ್ ಇದೆ ಸರ್. ಅದ್ರಲ್ಲಿ ನಾನು ಈಗ 2 ಎಕರೆ ಅಡಿಕೆ ಮಾಡಿದೀನಿ ಸರ್. ಈ 4 ಎಕರೆ 34 ಕುಂಟೆಯಲ್ಲಿ ನೆಕ್ಸ್ಟ್ ಇಯರ್ ಅಲ್ಲಿ ಮಾವು ಮತ್ತು ಸಪೋಟೋವನ್ನು ಹಾಕ್ಬೇಕು ಅಂತ ಇದ್ದೀನಿ ಸರ್. ಇದಕ್ಕೆ ಯೋಜನೆಗಳು ಏನಾದ್ರು ಇದೆ, ಸಬ್ಸಿಡಿ ಯೋಜನೆಗಳು ಅಥವಾ ನಮ್ಗೆ ಏನಾದ್ರು ಸಹಾಯಧನ ಇದ್ರೆ
1: ಹೇಳಿದ್ರು ಇನ್ನೊಮ್ಮೆ ಹೇಳ್ತಾರೆ.
0: ಈಗ ತಾವು ಏನು ಪ್ರಶ್ನೆ ಕೇಳಿದಿರಾ ಅಂದ್ರೆ, ಈಗ ಕೆಲವು ತೋಟಗಾರಿಕೆ ಬೆಳೆಗಳನ್ನ ನೆಕ್ಸ್ಟ್ ಬೆಳಿಬೇಕು ಅಂತ ತಮಗೆ ಗೊತ್ತಿದ್ದಾಗೆ, ಈಗ ತಾವು ಸಮೀಪದ ತೋಟಗಾರಿಕೆ ಇಲಾಖೆಯಲ್ಲಿ ಸಂಪರ್ಕ ಮಾಡಿದ್ರೆ ಅನೇಕ ತೋಟಗಾರಿಕೆ ಇಲಾಖೆಯಿಂದ ಯೋಜನೆಗಳಿದೆ. ಅದೇ ರೀತಿ ನಮ್ಮ ರೈತ ಸಂಪರ್ಕ ಕೇಂದ್ರ ಏನಿದೆ, ನಮ್ಮ ಕೃಷಿ ಇಲಾಖೆ ವತಿಯಿಂದ ರೈತ ಸಂಪರ್ಕ ಕೇಂದ್ರದಲ್ಲಿ ಕೃಷಿ ಇಲಾಖೆ ವತಿಯಿಂದ ಇರುವಂತಹ ಅನೇಕ ಯೋಜನೆಗಳದ ಬಗ್ಗೆ ಸವಲತ್ತುಗಳನ್ನ ನಾವು ಕೊಡ್ತೀವಿ. ಅದೇ ರೀತಿ ತಮಗೆ ಗೊತ್ತಿದ್ದಾಗೆ ತೋಟಗಾರಿಕೆ ಬೆಳೆಗಳಿಗೆ ತೋಟಗಾರಿಕೆ ಇಲಾಖೆ ಇದೆ, ಕೃಷಿ ಬೆಳೆಗಳಿಗೆ ಕೃಷಿ ಇಲಾಖೆ ಇದೆ. ಆದ್ರೂ ತಾವು ಏನು ಪ್ರಶ್ನೆ ಕೇಳಿದಿರಲ್ಲ ಅದಕ್ಕೆ ತೋಟಗಾರಿಕೆ ಇಲಾಖೆಯಲ್ಲಿ ಅದಕ್ಕೂ ಕೂಡ ಯೋಜನೆಗಳಿದೆ. ತಾವು ಏನು ಮಾವು ಹಾಕ್ಬೇಕು ಅಂತಿದ್ದೀರಾ ಅಂತ ಹೇಳಿದಿರಾ, ಅದರದ್ದು ಯೋಜನೆಗಳು ಕೂಡ ಇದೆ. ಆಮೇಲೆ ತಮ್ದು ಸಮೀಪದಲ್ಲಿ ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯದ ಯಾವ್ದಾದ್ರು ಕಾಲೇಜ್ ಇರ್ಬೋದು ಅಥವಾ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳ ಅಂತಿದೆ, ಅದರಲ್ಲಿ ನಿಮಗೆ ತಾಂತ್ರಿಕತೆಗಳ ಬಗ್ಗೆ ಅಂತ ಹೇಳಿದ್ರೆ ಯಾವ ತಳಿಗಳನ್ನ ಬೆಳಿಬೇಕು, ಯಾವ ತಳಿಗಳು ಬೆಳೆದ್ರೆ ಒಳ್ಳೇದು, ಯಾವ್ದಕ್ಕೆ ಒಳ್ಳೆ ಮಾರುಕಟ್ಟೆ ಇದೆ ಅನ್ನೋದ್ರ ಬಗ್ಗೆ ತಾಂತ್ರಿಕತೆಗಳನ್ನ ಬೇಕು ಅಂತ ಹೇಳಿದ್ರೆ ತಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರಗಳನ್ನ ಕೂಡ ತಾವು ಸಂಪರ್ಕ ಮಾಡಬಹುದು.
2: ಸರ್, ನಮ್ ದಾವಣಗೆರೆ ಹೊನ್ನಾಳಿ ತಾಲೂಕ್ ದಾವಣಗೆರೆ ಜಿಲ್ಲೆ ಶಿವಮೊಗ್ಗ ಹೋಗ್ಬೋದ ಸರ್? ಶಿವಮೊಗ್ಗ
0: ಶಿವಮೊಗ್ಗ ಮಹಾವಿದ್ಯಾಲಯ ಇದೆ ತಮಗೆ ಗೊತ್ತಿದ್ದಾಗೆ.
2: ಕೃಷಿ ವಿದ್ಯಾಲಯ?
0: ಹೌದೌದು ಹೌದೌದು, ಕೆಳದಿ ಶಿವಪ್ಪ ತೋಟಗಾರಿಕೆ ಮತ್ತೆ ಕೃಷಿ ಕಾಲೇಜ್ ಏನಿದೆ ಅದರಲ್ಲೂ ಕೂಡ ಅನೇಕ ತಜ್ಞರು ಇದ್ದಾರೆ. ತಾವು ಶಿವಮೊಗ್ಗಕ್ಕೆ ಹೋಗ್ಬಿಟ್ಟು ಅಲ್ಲಿ ತಾಂತ್ರಿಕತೆಗಳ ಬಗ್ಗೆ ತಾವೆಲ್ಲ ಅರ್ತ್ಕೋಬಹುದು. ಅಲ್ಲಿ ಕೂಡ ಈ ತೋಟಗಾರಿಕೆ ಬೆಳೆಗಳ ಬಗ್ಗೆನೆ ನುರಿತ ವಿಜ್ಞಾನಿಗಳಿದ್ದಾರೆ, ಅವ್ರ ಹತ್ರ ತಾವು ಕೇಳಿ ತಿಳ್ಕೋಬಹುದು.
1: ಕರೆ ಮಾಡಿದ್ದಕ್ಕೆ
0: ಧನ್ಯವಾದಗಳು.
1: ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮ. ಹಲೋ
3: ಸರ್, ನಮಸ್ತೆ.
1: ನಮಸ್ಕಾರ, ಹೆಸರು ಹೇಳಿ ಸರ್, ಎಲ್ಲಿಂದ?
3: ಸರ್, ನಾವು ಕಲಬುರಗಿ ಜಿಲ್ಲೆ ಜವರ್ಗಿ ತಾಲೂಕು ಇಜರಿ ಗ್ರಾಮದಿಂದ ಸಾಜನ್ ಪಟೇಲ್ ಅಂತ. ತಿಮ್ಮಪ್ಪ ಗೌಡವರಿಗೂ ಮತ್ತೆ ಡಾಕ್ಟರ್ ಪುತ್ರ ಸರ್ಗೂ ನಮಸ್ಕಾರ.
0: ನಮಸ್ಕಾರ
3: ಸರ್. ಈಗ ನಮ್ಗೆ ಏನಂದ್ರೆ,
0: ಹೇಳಿ,
3: ಈ ಒಂದು ತೊಗರಿ ಬೆಳಿಬೇಕಾದ್ರೆ ಅದರಲ್ಲಿ ಏನಾದ್ರು ಕೃಷಿ ಇಂದ ಸೌಲಭ್ಯಗಳು ಇದಾವ?
0: ಇದೆ ಇದೆ. ಈಗ ತಾವು ಒಳ್ಳೆ ಪ್ರಶ್ನೆನೆ ಕೇಳಿದಿರಾ. ತಾವು ಜೇವರ್ಗಿ ತಾಲೂಕು ಕಲಬುರಗಿ ಕಲಬುರಗಿ ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ರಾಷ್ಟ್ರದಲ್ಲಿಯೇ ಅತಿ ಹೆಚ್ಚು ತೊಗರಿ ಬೆಳೆಯುವಂತ ಒಂದು ಜಿಲ್ಲೆ. ನಾವು ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಕೇಂದ್ರ ಸರ್ಕಾರ ಇರ್ಬೋದು, ಈ ತೊಗರಿ ಬೆಳೆಯನ್ನ ಹೆಚ್ಚಿಗೆ ಬೆಳಿಬೇಕು, ಹೆಚ್ಚಿನ ಒಂದು ಉತ್ಪಾದನೆ ಕೊಡಬೇಕು ಅನ್ನಂತ ಅನೇಕ ಯೋಜನೆಗಳಿದೆ. ಈಗ ತಮಗೆ ಗೊತ್ತಿದ್ದಾಗೆ ಜೇವರ್ಗಿ ತಾಲೂಕಿಂದ ನಾವು ತಾವು ಕರೆ ಮಾಡ್ತಿದ್ದೀರಾ, ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋದಾಗ ಈವಾಗ್ಲೂ ಕೂಡ ನಮಗೆ ತೊಗರಿ ಏನು ಬಿತ್ತನೆ ಬೀಜಗಳಿದೆ, ತೊಗರಿ ಬಿತ್ತನೆ ಬೀಜಗಳು ಏನಿದೆ ಅದ್ರ ಮೇಲೆ ಸಹಾಯಧನ ಇದೆ. ತಮಗೆ ಇನ್ನೊಂದು ವಿಷಯ ಹೇಳಬೇಕು ಅಂತ ಹೇಳಿದ್ರೆ, ಈಗ ಕೇಂದ್ರ ಸರ್ಕಾರ ಕೂಡ ನೂತನ ತಳಿಗಳು ಅಂತ ಹೇಳಿದ್ರೆ 8 ವರ್ಷಕ್ಕಿಂತ ಕಡಿಮೆ ಅವಧಿಯ ತಳಿಗಳ ಮೇಲೆ ಇನ್ನೂ ಹೆಚ್ಚಿನ ಸಹಾಯಧನ ಕೊಟ್ಟಿದೆ ಅಂತ ಹೇಳಿದ್ರೆ, ಸುಮಾರು 1 ಕೆಜಿಗೆ 50% ಅಥವಾ 60 ರೂಪಾಯಿಯಷ್ಟು ಸಹಾಯಧನ, ಹೆಚ್ಚಿಗೆ ಸಹಾಯಧನ ತೊಗರಿಗೆ ಕೊಟ್ಟಿದೆ. ಅದರ ಸದುಪಯೋಗ ತಾವು ಪಡ್ಕೊಂಡು ಬಿತ್ತನೆ ಬೀಜನ ಪಡ್ಕೋಬಹುದು.

0: ಆಮೇಲೆ ಅದಕ್ಕೆ ತದನಂತರ ಅದಕ್ಕೆ ಮುಂದೆ ಬೇಕಾಗಿರುವಂತ ಏನಾದ್ರೂ ಸಸ್ಯ ಸಂರಕ್ಷಣೆ ಔಷಧಿ ಇರ್ಬೋದು ಅಥವಾ ತಮಗೆ ಗೊತ್ತಿರುವ ಹಾಗೆ ಮೈಕ್ರೋನ್ಯೂಟ್ರಿಯಂಟ್ ಅಂತ ಏನೇ ಲಘು ಪೋಷಕಾಂಶಗಳನ್ನ ನಾವು ಹಾಕ್ತಿವಿ, ಇದರದ್ದು ಕೂಡ ತಾವು ಪಡ್ಕೋಬಹುದು.
1: ಹೌದು
2: ಸರ್, ಮೊದಲು ಒಂದು ಹವಾಮಾನ ಇಲಾಖೆ ನಂಬರ್ ಇತ್ತು ಸರ್, ಈಗ ಕ್ಲೋಸ್ ಆಗಿರೋದನ್ನ ಪ್ರಯತ್ನ ಮಾಡಿ ಚಾಲು ಮಾಡಕ್ಕೆ.
0: ಇಲ್ಲ, ಹವಾಮಾನ ಇಲಾಖೆದ್ದು ಏನು ವರುಣ ಮಿತ್ರ ಅಂತ ಏನು ಇದೆ
2: ನಮ್ಮ, ಅದೇ ಇತ್ತು ಸರ್, ಅದು ಕ್ಲೋಸ್ ಆಗಿದೆ ನಂಬರ್, ಅದನ್ನ ಸ್ಟಾರ್ಟ್ ಮಾಡಕ್ಕೆ ಏನಾದ್ರೂ ಪ್ರಯತ್ನ ಮಾಡ್ತೀರಾ?
0: ಆಯ್ತು, ನಾನು ಸಂಬಂಧಪಟ್ಟ ಇಲಾಖೆ
2: 0607735999 ಅಂತ ನಂಬರ್ ಇತ್ತು.
0: ಹೌದು,
2: ಅದರಲ್ಲಿ ಸಾಧಾರಣ ಮಳೆ, ಗರಿಷ್ಠ ಮಳೆ ಎಲ್ಲಾ ಹವಾಮಾನ ಮಾಹಿತಿ ಸಿಗುತ್ತಿತ್ತು, ಅದು ಕ್ಲೋಸ್ ಆಗಿದೆ, ಅದನ್ನ ಪ್ರಯತ್ನ ಮಾಡಿ ಸ್ಟಾರ್ಟ್ ಮಾಡಕ್ಕೆ.
0: ಆಗ್ಬೋದು, ನಾ ಸಂಬಂಧಪಟ್ಟ ಇಲಾಖೆಯವ್ರ ಗಮನಕ್ಕೆ ತರ್ತೀವಿ. ಆ ವರುಣ ಮಿತ್ರ ಏನು ತಾವು ಕೇಳ್ತಿದ್ದೀರಾ ಮಳೆ ಬಗ್ಗೆ, ಹವಾಮಾನ ಬಗ್ಗೆ, ಅದನ್ನ ಸಂಬಂಧಪಟ್ಟವರ ಗಮನಕ್ಕೆ ತರ್ತೀವಿ.
2: ಅದರಿಂದ ನಮ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ.
0: ಹೌದು,
1: ಆಯ್ತು, ಅದು ಗಮನಕ್ಕೆ ತರ್ತಾರೆ. ಮತ್ತೆ ಓಕೆ, ಮತ್ತೆ ಪ್ರಶ್ನೆ ಇದೆಯಾ? ಕರೆ ಮಾಡಿದ್ಕೆ ಧನ್ಯವಾದಗಳು. ಮುಂದಿನ ಕರೆ, ಡಾಕ್ಟ್ರೆ, ಈಗ ರಾಜ್ಯದಲ್ಲಿ ಬಿತ್ತನೆ ಕಾರ್ಯ ನಡೆದಿದೆ.
0: ಹೌದು,
1: ಬಿತ್ತನೆ ಬೀಜದ ದಾಸ್ತಾನ ಬಗ್ಗೆ ಸ್ವಲ್ಪ ಏನಾದ್ರು.
0: ಈಗ ಈ ಮುಂಚೆ ಕರೆ ಮಾಡಿದ ರೈತ ಬಾಂಧವರ ಜೊತೆನೂ ನಾನು ಮಾತಾಡ್ತಾ ಅದೇ ಹೇಳಿದೆ, ಈಗ ಬಿತ್ತನೆ ಮಾಡುವಂತ ಸೂಕ್ತ ಸಮಯ. ಈಗಾಗಲೇ ನಮ್ಮ ರಾಜ್ಯದಲ್ಲಿ 20% ಬಿತ್ತನೆ ಆಗಿದೆ. ತಮಗೆಲ್ಲ ಗೊತ್ತಿರುವಾಗ ರಾಜ್ಯದಲ್ಲಿ ನಮ್ಮ ಸುಮಾರು 84 ಲಕ್ಷ ಹೆಕ್ಟೇರ್ ಅಷ್ಟು ಗುರಿ ಇದೆ. ಇದರಲ್ಲಿ ಬಿತ್ತನೆ ಬೀಜದ ದಾಸ್ತಾನು ನಮ್ಮಲ್ಲಿ ಸಾಕಷ್ಟು ಇದೆ. ಈಗಾಗಲೇ ನಮ್ಮ ರೈತ ಸಂಪರ್ಕ ಕೇಂದ್ರದಿಂದನೇ ಸುಮಾರು 1,75,000 ಕ್ವಿಂಟಾಲ್ನ ನಾವು ವಿತರಣೆ ಮಾಡಿದೀವಿ ಸಹಾಯಧನದಲ್ಲಿ. ಇನ್ನು ಉಳಿದ ಬೇಕಾಗಿರುವಂತ ಏನು ಬಿತ್ತನೆ ಬೀಜಗಳದ್ದು ಎಲ್ಲಾ ಬೆಳೆಗಳದ್ದು ದಾಸ್ತಾನು ಸಾಕಷ್ಟು ಇದೆ. ಇದೆಲ್ಲ ನಮ್ಮ ರೈತ ಸಂಪರ್ಕ ಕೇಂದ್ರಗಳು ಏನಿರುತ್ತೆ, 742 ರೈತ ಸಂಪರ್ಕ ಕೇಂದ್ರಗಳಿದೆ ನಮ್ಮ ಇಲಾಖೆದು. ಅಲ್ಲಿ ಎಲ್ಲಾ ರೀತಿ ಬಿತ್ತನೆ ಬೀಜಗಳು ಇದೆ, ಭತ್ತ ಇರ್ಬೋದು, ರಾಗಿ ಇರ್ಬೋದು, ಅಥವಾ ದ್ವಿದಳ ಧಾನ್ಯಗಳು. ಈಗ ನಮ್ಮ ರೈತ ಬಾಂಧವರು ಫೋನ್ ಮಾಡಿದ್ರು, ತೊಗರಿ ಇರ್ಬೋದು, ಉದ್ದು, ಹೆಸರು, ಸೋಯಾಬೀನ್, ಈ ತರ ಸೂರ್ಯಕಾಂತಿ, ಮೆಕ್ಕೆಜೋಳ ಎಲ್ಲದರದ್ದು ಸಾಕಷ್ಟು ಬಿತ್ತನೆ ದಾಸ್ತಾನು ಸಾಕಷ್ಟು ಇದೆ.
1: ಓಕೆ, ಇನ್ನೊಂದು ಕರೆ ಇದೆ. ಹಲೋ ಕೃಷಿರಂಗ, ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮ, ಹೇಳಿ ಸರ್, ಎಲ್ಲಿಂದ?
3: ಹಲೋ,
1: ಹೇಳಿ, ಹೆಸರು ಹೇಳಿ, ಎಲ್ಲಿಂದ? ಹಲೋ,
3: ಹಲೋ, ನಮಸ್ಕಾರ ಸರ್.
1: ಓ ನಮಸ್ಕಾರ, ಪ್ರಶ್ನೆ ಕೇಳಿ.
3: ತಾಲೂಕು ಮೈಸೂರು ಜಿಲ್ಲೆ ಸೋಸೆ ಗ್ರಾಮ ಎಸ್ ಮಾಧವ ಶೆಟ್ಟಿ ಮಾಡುವ ನಮಸ್ಕಾರಗಳು.
1: ನಮಸ್ಕಾರ, ಮೊದಲ ಕಾರ್ಯಕ್ರಮಕ್ಕೆ ನಿಮ್ಗೂ ಕೂಡ ಸ್ವಾಗತ. ಪ್ರಶ್ನೆ ಕೇಳಿ
3: ಸರ್. ನನ್ನ ಪ್ರಶ್ನೆ, ಎಲ್ಲಾ ವರ್ಗದ ರೈತರಿಗೆ ಈ ವರ್ಷ ಏನೇನು ಸೌಲಭ್ಯ ಸಿಕ್ಕುತ್ತಾ ಅಂತ ಸ್ವಲ್ಪ ಮಾಹಿತಿ ಕೊಡಿ ಅಂತ ಕೇಳ್ಕೊತಾ ಇದ್ದೇನೆ ಗುರುಗಳ.
0: ಈಗಾಗಲೇ ಅಂದ್ರೆ ಈ ಒಂದು ಕಾರ್ಯಕ್ರಮದಲ್ಲೇ ನಾವು ಎಲ್ಲ ಯೋಜನೆಗಳ ಬಗ್ಗೆ ತಿಳಿಸ್ತಾ ಇದ್ದೀವಿ. ಇದರಲ್ಲೇ ನಾನು ಈಗಾಗಲೇ ಹೇಳಿದೆ, ಯಂತ್ರೋಪಕರಣಗಳು ಅಂತ ಹೇಳಿದ್ರೆ ಎಲ್ಲಾ ರೀತಿ ಯಂತ್ರೋಪಕರಣಗಳ ಮೇಲೆ ಸಹಾಯಧನ ಇದೆ. ಆಮೇಲೆ ಬಿತ್ತನೆ ಬೀಜದ ಮೇಲೆ ಕೂಡ ಸಾಕಷ್ಟು ನಮ್ಮಲ್ಲಿ ದಾಸ್ತಾನು ಇದೆ, ಕೂಡ ಸಹಾಯಧನದಲ್ಲೂ ಕೂಡ ಕೊಡ್ತಾ ಇದ್ದೀವಿ. ಅದೇ ರೀತಿ ಇನ್ನು ಅನೇಕ ಯೋಜನೆಗಳು ಅಂದ್ರೆ ಈಗ ಹೊಸದಾಗಿ ನಿಮಗೆ ಕಟಾವಿಗೆ ಬೇಕಾಗಿರುವಂತಹ ಹೈಟೆಕ್ ಹಾರ್ವೆಸ್ಟರ್ ಹಬ್ಗಳು ಅಂತ ಅದು ಒಂದು ಯೋಜನೆಗಳಿದೆ. ಅನೇಕ ನಾವು ಲಘು ಪೋಷಕಾಂಶಗಳನ್ನ ಕೊಡ್ತೀವಿ, ಅದ್ರ ಮೇಲೆ ಕೂಡ ಸಹಾಯಧನ ಇದೆ. ಈ ತರ ಸಾಕಷ್ಟು. ಆಮೇಲೆ ಮುಖ್ಯವಾಗಿ ಈಗ ತಮಗೆ ಗೊತ್ತಿರುವ ಹಾಗೆ ಎಲ್ಲಾದ್ರೂ ಮಳೆ ಅಭಾವ ಏನಾದ್ರೂ ಇದ್ರೆ ತಾವು ಏನು ಸ್ಪ್ರಿಂಕ್ಲರ್ ಅಥವಾ ಡ್ರಿಪ್ ಅನ್ನ ಅಳವಡಿಸಿಕೊಳ್ತೀವಿ. ಅದ್ರ ಮೇಲೆ ಎಲ್ಲಾ ವರ್ಗದ ರೈತರಿಗೆ 90% ನಾವು ಸಹಾಯಧನ ಕೊಡ್ತೀವಿ. ಅದಲ್ಲದೆ ನಮ್ಮ ತಮಗೆ ಗೊತ್ತಿರುವ ಹಾಗೆ ಕೃಷಿ ಇಲಾಖೆಯಿಂದ ಕೃಷಿ ಭಾಗ್ಯ ಅಂತ ಒಂದು ಯೋಜನೆ ಕೂಡ ಸಾಕಷ್ಟು ಜನಪ್ರಿಯವಾಗಿದೆ. ಇದರಲ್ಲೂ ಕೂಡ ಲಾಭ ಪಡ್ಕೋಬಹುದು. ಇದರಲ್ಲಿ 80% ನಮ್ಮ ಸಾಮಾನ್ಯ ವರ್ಗದ ರೈತರಿಗೆ, 90% ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ ಸಹಾಯಧನ ಇದೆ. ಇದರಲ್ಲಿ ಕೇವಲ ಒಂದು ಕೃಷಿ ಹೊಂಡ ಅಷ್ಟೇ ಅಲ್ಲದೆ ಇದು ಪ್ಯಾಕೇಜ್ ರೀತಿಯಲ್ಲಿ ಇರುತ್ತೆ. ಅಂದ್ರೆ ಕೃಷಿ ಹೊಂಡನು ಕೊಡ್ತೀವಿ, ಆಮೇಲೆ ಅದಕ್ಕೆ ಹೊದಿಕೆಯನ್ನು ಏನೋ ಹಾಕ್ತೀವಲ್ಲ, ಜಿಯೋ ಮೆಂಬ್ರೇನ್ ಅಂತ ಹೇಳ್ತೀವಿ, ಅದನ್ನು ಕೂಡ ಕೊಡ್ತೀವಿ. ಪಂಪ್ ಸೆಟ್ ಕೊಡ್ತೀವಿ, ಆಮೇಲೆ ಸ್ಪ್ರಿಂಕ್ಲರ್ ಕೊಡ್ತೀವಿ, ಸುತ್ತ ಹಾಕೊಳ್ಳೋದಕ್ಕೆ ಬೇಲಿ ಅಳವಡಿಸ್ಕೊಳ್ಳೋದಕ್ಕೂ ಕೊಡ್ತೀವಿ. ಇದನ್ನೆಲ್ಲ ನಾವು ಒಂದು ಪ್ಯಾಕೇಜ್ ರೂಪದಲ್ಲಿ ಕೊಡ್ತೀವಿ. ಇದು ಕೂಡ ತುಂಬಾ ಉಪಯುಕ್ತವಾಗಿದೆ, ತುಂಬಾ ಜನಪ್ರಿಯ ಕೂಡ ಆಗಿದೆ. ಇದನ್ನೆಲ್ಲ ನಾವು ನಮ್ಮ ರೈತ ಸಂಪರ್ಕ ಕೇಂದ್ರ ಮುಖಾಂತರ ನಾವು ಕೊಡ್ತಿದ್ದೀವಿ. ಇನ್ನೇನಾದರೂ ತಮಗೆ ನಿರ್ದಿಷ್ಟವಾಗಿ ಯಾವ್ದಾದ್ರೂ ತಮ್ದು ಪ್ರಶ್ನೆ ಯಾವ್ದ್ರ ಬಗ್ಗೆ ಬೇಕು ಅಂತ ಕೇಳಿದ್ರೆ ನಾನು ಅದನ್ನ ತಿಮಗೆ ತಿಳಿಸ್ತೀನಿ.
1: ಪ್ರಶ್ನೆ ಉಂಟಾ?
3: ಇಲ್ಲ ಸರ್, ಒಳ್ಳೆ.
1: ಧನ್ಯವಾದಗಳು,
0: ನಮಸ್ತೆ. ನಮಸ್ತೆ,
1: ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಮುಂದಿನ ಪ್ರಶ್ನೆ ಕೇಳಿ. ಹಲೋ,

0: ಈಗ ಏನು ರೈತ ಬಾಂಧವರು ಅನೇಕ ಪ್ರಶ್ನೆಗಳನ್ನ ಕೂಡ ಯೋಜನೆ ಬಗ್ಗೆ ಕೇಳ್ತಾ ಇದ್ರು.
1: ಹೌದು,
0: ನಾವು ಇವಾಗ ಹೇಳಿದ್ದು ಅಂದ್ರೆ ಕೆಲವು ಯೋಜನೆಗಳನ್ನ ನಾನು ತಿಳಿಸಿದ್ದೆ, ಅಂದ್ರೆ ತಮಗೆ ಮುಖ್ಯವಾಗಿ ಹೇಳೋದಂತ್ರೆ. ಈಗ ನೆಕ್ಸ್ಟ್ ಇವಾಗೆಲ್ಲ ಇದಾದ ನಂತರ ಸಸ್ಯ ಸಂರಕ್ಷಣೆ ಬರುತ್ತೆ. ಈಗ ಅನೇಕ ಕೀಟಗಳು ಇರ್ಬೋದು, ರೋಗ ಬಾಧೆ ಇರ್ಬೋದು, ಆವಾಗ ನಾವು ಈ ಏನು ಸಸ್ಯ ಸಂರಕ್ಷಣೆ ಬೇಕಾಗುತ್ತೆ. ಸಸ್ಯ ಸಂರಕ್ಷಣಾ ಔಷಧಿಗಳು ಕೂಡ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಸಹಾಯಧನದಲ್ಲಿ ಕೊಡ್ತೀವಿ. ಅದರ ನಂತರ ಕೃಷಿ ಸಂಸ್ಕರಣೆ ಇದೆ, ಮುಖ್ಯವಾಗಿರುವಂತಹ ಕೃಷಿ ಸಂಸ್ಕರಣೆ. ಕೃಷಿ ಸಂಸ್ಕರಣೆಗೆ

0: ಕೀಟಗಳು ಇರ್ಬೋದು, ರೋಗ ಬಾಧೆ ಇರ್ಬೋದು, ಆವಾಗ ನಾವು ಏನು ಸಸ್ಯ ಸಂರಕ್ಷಣೆ ಬೇಕಾಗುತ್ತೆ. ಸಸ್ಯ ಸಂರಕ್ಷಣಾ ಔಷಧಿಗಳು ಕೂಡ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಸಹಾಯಧನದಲ್ಲಿ ಕೊಡ್ತೀವಿ. ಅದರ ನಂತರ ಕೃಷಿ ಸಂಸ್ಕರಣೆ ಇದೆ, ಮುಖ್ಯವಾಗಿರುವಂತ ಕೃಷಿ ಸಂಸ್ಕರಣೆ. ಕೃಷಿ ಸಂಸ್ಕರಣೆಗೆ ಬೇಕಾಗಿರುವಂತ ಅನೇಕ ಯಂತ್ರೋಪಕರಣಗಳಿರುತ್ತೆ, ಅದ್ರ ಮೇಲೆ ಕೂಡ ನಾವು ಸಹಾಯಧನದ ಕೊಡ್ತೀವಿ.
1: ಒಂದು ಕರೆ ಇದೆ. ಹಲೋ ಕೃಷಿರಂಗ, ಕೇಳಿ ಪ್ರಶ್ನೆ ಕೇಳಿ, ಹೆಸರು ಹೇಳಿ, ಎಲ್ಲಿಂದ?
2: ನಮಸ್ತೆ ಸರ್.
1: ಹಾ ನಮಸ್ಕಾರ.
2: ಹಲೋ ಸರ್, ನಾನು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳ್ಕೋಟದಿಂದ ಶಿವಲಿಂಗಯ್ಯ ಹಿರೇಮಠ ಮಾತಾಡಿದ್ರಿ.
0: ಹೇಳಿ ಹೇಳಿ ಹೇಳಿ
2: ಸರ್. ನಂದ ಪ್ರಶ್ನೆ ಏನಂದ್ರೆ, ಈಗ 5 ಎಕರೆವರೆಗೆ ಸಬ್ಸಿಡಿ ಸಿಗ್ತದೆ ಅಂದ್ರಲ್ರಿ, ಅದ್ರಲ್ಲಿ ಮೆಕ್ಕೆಜೋಳಗೂ ಸಿಗ್ಬೋದನ್ರಿ?
0: ಮೆಕ್ಕೆಜೋಳಗೂ ಸಿಗ್ತದೆ. ಮೆಕ್ಕೆಜೋಳಕ್ಕೆ ನೀವು ತಾವೇನು ಬಿತ್ತನೆ ಬೀಜ ಉಪಯೋಗಿಸ್ಕೊಳ್ತೀರಾ? ಮೆಕ್ಕೆಜೋಳದ ಕೂಡ ತಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗ್ತದೆ.
2: ವಾಣಿಜ್ಯ ಬೆಳೆಗಳಿಗೂ
0: ಹೌದೌದು ಅಲ್ಲಿ ಸಿಗುತ್ತೆ. ಮೆಕ್ಕೆಜೋಳಕ್ಕೂ ಸಿಗ್ತದೆ, ಆಮೇಲೆ ಸೂರ್ಯಕಾಂತಿಗೂ ಸಿಗ್ತದೆ. ನಿಮ್ಮಲ್ಲಿ ಜಾಸ್ತಿ ಏನು ಬೆಳೀತಿದ್ದಾರಲ್ಲ, ಸೋಯಾಬೀನ್ ಕೂಡ ಸಿಗ್ತದೆ, ಉದ್ದು ಹೆಸರು ತೊಗರಿ ಎಲ್ಲದ್ರ ಮೇಲೇನು ಇದೆ. ಬಟ್ ಯಾವ್ದು ಬೆಳೆ ತಗೊಂಡ್ರು ಕೇವಲ 5 ಎಕರೆಗೆ ಸೀಮಿತವಾಗಿ ನಾವು ಬಿತ್ತನೆ ಬೀಜನ
2: ಕೊಡ್ತೀವಿ.
1: ಕಬ್ಬು ಕಬ್ಬು
2: ಕಬ್ಬು ಕಬ್ಬು
0: ಅಲ್ಲ, ಕಬ್ಬುಗೆ ಬೇಕಾಗಿರುವಂತದ್ದು ತಮಗೆ ಬೆಳಗಾವಿಯಲ್ಲಿ ಮತ್ತೆ ಬಾಗಲಕೋಟೆಯಲ್ಲಿ ಹೆಚ್ಚು ಕಬ್ಬು ಬೆಳೀತಾರೆ. ಅದಕ್ಕೋಸ್ಕರ ಕಬ್ಬುಗೆ ಬೇಕಾಗಿರುವಂತದ್ದು ನಿಮಗೆ ಮುಖ್ಯವಾದ ಸಮಸ್ಯೆ ಅಂತ ಹೇಳಿದ್ರೆ ಕಟಾವು ಮಾಡೋದಕ್ಕೆ ಜನ ಸಿಗೋದಿಲ್ಲ ಅಲ್ವಾ. ಅದಕ್ಕೋಸ್ಕರನೇ ನಾವು ಈ ಹೈಟೆಕ್ ಹಾರ್ವೆಸ್ಟರ್ ಹಬ್ ಅಂತ ಈ ಕಳೆದ 3 ವರ್ಷದಿಂದ ನಾವು ಏನು ಶುರು ಮಾಡಿದೀವಿ. ಇದರಲ್ಲಿ ಈಗ ತಮಗೇನು ಈ ಶುಗರ್ ಕೇನ್ ಹಾರ್ವೆಸ್ಟರ್ ಅಂತ ಏನ್ ಬರುತ್ತಲ್ವಾ ಅಂತ ಹೇಳಿದ್ರೆ, ಈ ಕಬ್ಬನ್ನ ಕಟಾವು ಮಾಡೋ ಯಂತ್ರ, ಅದಕ್ಕೆ ಸಾಕಷ್ಟು ಅಂದ್ರೆ ಅದಕ್ಕೆ ಬೇಕಾಗಿರುವಂತ ಕಾಸ್ಟ್ ಸಾಕಷ್ಟು ಇದೆ. ಸುಮಾರು 90-1 ಕೋಟಿ ತನಕ ಹೋಗುತ್ತೆ. ಇದನ್ನ ನಮ್ಮ ರಾಜ್ಯ ಸರ್ಕಾರ ಅಂದ್ರೆ ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 50%, ಆಮೇಲೆ ಸಾಮಾನ್ಯ ವರ್ಗದ ರೈತರಿಗೆ 40% ಅಂತ ಹೇಳಿದ್ರೆ ಸುಮಾರು 40-50 ಲಕ್ಷ ತನಕ
1: ಒಬ್ಬೊಬ್ಬ ರೈತರಿಗೆ ಕೊಡ್ತಾರೆ.
0: ಹೌದು, ಒಬ್ಬ ರೈತರಿಗೂ ಕೊಡೋದಕ್ಕೆ ಅವಕಾಶ ಇದೆ. ಆಮೇಲೆ ಯಾವ್ದಾದ್ರು FPO ಇದ್ರೆ ರೈತ ಉತ್ಪಾದಕ ಸಂಸ್ಥೆ ಕೂಡ ಕೊಡೋದಿದೆ. ಈಗ ಏನು ಪ್ರಶ್ನೆ ಕೇಳಿದರೆ, ಹೌದೌದು ರೈತರ ಗುಂಪುಗಳಿಗೂ ಇದೆ. ನಾವು ಈ ಯೋಜನೆಯನ್ನ ಪ್ರಾರಂಭ ಮಾಡಿದ ನಂತರ ಅತಿ ಹೆಚ್ಚು ಲಾಭ ಪಡೆದಿದ್ದಾರೆ ಬೆಳಗಾಂ ಜಿಲ್ಲೆ ರೈತರು. ಈ ರೈತ ಬಾಂಧವರು ಬೆಳಗಾವಿಯಿಂದನೇ ಕರೆ ಮಾಡ್ತಿದ್ರೆ ಅದಕ್ಕೆ ಅವರಿಗೆ ಅದನ್ನ ಮಾಹಿತಿಯನ್ನ ಕೊಡ್ತಾ
1: ಇದ್ದೀವಿ.
0: ಧನ್ಯವಾದಗಳು.
1: ಬೆಳೆ ವಿಮೆ ಬಗ್ಗೆ ಸ್ವಲ್ಪ ಹೇಳಿ ಡಾಕ್ಟ್ರೆ.
0: ಬೆಳೆ ವಿಮೆ ತಮಗೆಲ್ಲ ಗೊತ್ತಿದೆ, ಈ ಬಾರಿ ಏನು ಹವಾಮಾನ ಮುನ್ಸೂಚನೆ ಇದೆ, ಅಷ್ಟು ಆಶಾದಾಯಕವಲ್ಲ, ಸ್ವಲ್ಪ ಮುಂಜಾಗ್ರತೆ ಕ್ರಮ ವಹಿಸಬೇಕು ಅಂತ ಹೇಳಿದರೆ, ಈ ಪರಿಸ್ಥಿತಿಲಿ ಬೆಳೆ ವಿಮೆ ಮಾಡ್ಕೊಳ್ಳೋದು ಬಹು ಮುಖ್ಯವಾಗಿರುತ್ತೆ.
1: ಅಂದ್ರೆ ಎಲ್ಲಾ ರೈತರು ಮಾಡಿಸ್ಕೊಳ್ಳೇಬೇಕು.
0: ಎಲ್ಲಾ ರೈತರು ಯಾವ್ಯಾವ ಬೆಳೆ ವಿಮೆ ಮಾಡೋದಕ್ಕೆ ಅವಕಾಶ ಇದೆ ಅದ್ರ ಬಗ್ಗೆ ಮಾಡ್ಕೋಬೇಕು. ನಮ್ಮ ಕೃಷಿ ಇಲಾಖೆಯಿಂದ ವತಿಯಿಂದ ಹೇಳೋದಾದ್ರೆ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಅಂತ ಈ ಬೆಳೆ ವಿಮೆ ಇದೆ. ಇದರಲ್ಲಿ ಏನು ರೈತರು ಕಟ್ಟಬೇಕಾಗಿರುವಂತದ್ದು ಬಹಳ ಕಡಿಮೆ ಅಂತ ಹೇಳಿದ್ರೆ, ಕೇವಲ 1.5% or 2% ಅಷ್ಟೇ ಕಟ್ಟಬೇಕಾಗುತ್ತೆ. ಇದು ಸುಮಾರು 34-36 ಬೆಳೆಗಳಿಗೆ ನಮ್ದು ಈ ಬೆಳೆ ವಿಮೆ ಸೌಲಭ್ಯ ಇದೆ. ಈಗಾಗಲೇ ಅದರದ್ದು ನಾವು ಪ್ರಕಟಣೆ ಕೂಡ ಮಾಡಿದ್ವಿ, ನೋಟಿಫಿಕೇಶನ್ ಕೂಡ
1: ಆಗಿದೆ,
0: ಎಲ್ಲ ಕಡೆ ಆಗಿದೆ,
1: ದಿನಾಂಕನು ಕೂಡ ಇದಾವೆ.
0: ಹೌದೌದು, ಅದರಲ್ಲಿ ಬೇರೆ ಬೇರೆ ಅಂದ್ರೆ ಬೆಳೆಗಳಿಗೆ ಅನುಗುಣವಾಗಿ ಜಿಲ್ಲಾವಾರು ನಮ್ದು ಕಟ್ ಆಫ್ ಡೇಟ್ ಅಂತ ಇರುತ್ತೆ. ಅಂದ್ರೆ ಆ ಡೇಟ್ ಅಥವಾ ಆ ದಿನಾಂಕದ ಒಳಗೆ ಅವರು ಬೆಳೆ ವಿಮೆ ನೋಂದಣಿ
1: ಮಾಡ್ಕೋಬೇಕಾಗುತ್ತೆ.
0: ಈಗ ಮೊದಲನೇ ಕಟ್ ಆಫ್ ಡೇಟ್ ಈ ತಿಂಗಳು.
1: ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ನಡೆಯಲ್ವಾ?
0: ಇಲ್ಲ ಇಲ್ಲ, ಅಂದ್ರೆ ಈಗ ಬೇರೆ ಬೇರೆ ಬೆಳೆಗಳಿಗೆ ಕೆಲವು ಮುಂಗಾರಲ್ಲಿ ಪೂರ್ವ ಮುಂಗಾರಲ್ಲೇ ಕೆಲವು ಬೆಳೆಗಳು ಹಾಕ್ತಾರೆ, ಕೆಲವು ಆಮೇಲಿಂದ ಲೇಟ್ ಆಗಿ ಹಾಕ್ತಾರೆ. ಆತರ ಬೆಳೆ ಮತ್ತು ಆ ಜಿಲ್ಲೆಗೆ ಏನು ಇರುತ್ತೆ ಅದಕ್ಕೆ ಅದನ್ನ ನೋಡಿ ನಾವು ಸಾಕಷ್ಟು ಅವಕಾಶ ಕೊಟ್ಟಿರ್ತೀವಿ. ಮೊದಲನೇ ಕಟ್ ಆಫ್ ಕೆಲವು ಬೆಳೆಗಳಿಗೆ ಈ ತಿಂಗಳ 30ನೇ ತಾರೀಕು ಇದೆ. ಇದ್ರ ಬಗ್ಗೆ ಕೂಡ ಮಾಹಿತಿನ ರೈತ ಸಂಪರ್ಕ ಕೇಂದ್ರದಲ್ಲಿ ಹೆಚ್ಚಿನ ಮಾಹಿತಿನ ಪಡ್ಕೋಬಹುದು, ಪಡ್ಕೊಂಡು ಬೆಳೆ ವಿಮೆಗೆ ನೋಂದಣಿ ಮಾಡ್ಕೋಬೇಕು.
1: ಹೇಳಿ ಸರ್, ಎಲ್ಲಿಂದ? ಹಲೋ ಕೃಷಿ ರಂಗ.
3: ಹಲೋ, ನಾವು ವಿಜಯಪುರ ಜಿಲ್ಲೆ ಇಂಡಿಯಿಂದ ಮಾತಾಡುದು.
1: ಕೇಳಿ ಪ್ರಶ್ನೆ ಕೇಳಿ ಜಲ್ದಿ.
3: ಅಂದ್ರೆ ಏನಿಲ್ಲ ಸರ್, ಈ ಸ್ಪ್ರಿಂಕ್ಲರ್ ಪೈಪ್ ಕೊಡ್ತಾರಲ್ಲ ಸರ್, ಈಗ
0: ಹೌದು
3: ಅದನ್ನ ಸಬ್ಸಿಡಿ ಇಲ್ಲ ಅಂತಿದ್ದಾರೆ ಸರ್. ನಾವು ಸುಮಾರು 1-6 ತಿಂಗಳು ಆಯ್ತು ಸಬ್ಸಿಡಿನೇ ಇಲ್ಲ, ಸಬ್ಸಿಡಿ ಅದಕ್ಕೆ ಬಜೆಟ್ ಇಲ್ಲ, ಬಜೆಟ್ ಇಲ್ಲ ಅಂತಿದ್ದೆ.
0: ಅಲ್ಲ, ಈಗ ತಮಗೆ ಗೊತ್ತಿದ್ದಾಗೆ ತಾವು ಅರ್ಜಿ ಸಲ್ಲಿಸಿದೀರಾ?
3: ಹಾ ಸಲ್ಲಿಸಿದ್ವಿ ಸರ್, ನವೆಂಬರ್ ದಾಗ 2025 ನವೆಂಬರ್ ದಲ್ಲಿ ಕೊಟ್ಟಿದ್ದೀವಿ. ಅದಕ್ಕೆ ಬಜೆಟ್ ಇಲ್ಲ, ಬಜೆಟ್ ಇಲ್ಲ ಅಂತ ಹೇಳ್ತಾರೆ.
0: ಇಲ್ಲ, ಈಗ ತಾವು ಪ್ರಶ್ನೆ ಏನ್ ಕೇಳಿದಿರಲ್ಲ, ನಮ್ಮ ಇಲಾಖೆಯಲ್ಲಿ ಯಾವ ರೀತಿ ಒಂದು ಪದ್ಧತಿ ಇದೆ ಅಂತ ಹೇಳಿದ್ರೆ, ತಾವು ಅರ್ಜಿ

0: ಸಲ್ಲಿಸಿದ್ರೆ ತಮ್ದು ಜ್ಯೇಷ್ಠತೆ ಅಂದ್ರೆ ಸೀನಿಯರಿಟಿನ ನೋಡ್ತೀವಿ. ನಮಗೇನು ರಾಜ್ಯ
1: ನಾನು
0: ಸರ್ಕಾರ
1: 6 ತಿಂಗಳು ಸುಮಾರು ನವೆಂಬರ್ ಡಿಸೆಂಬರ್ ಈಗ ಸುಮಾರು ಈಗ ಮೇ ಬಂತಾರೆ, ಮೇ ಜೂನ್ ಅಂತ ಆಯ್ತು.
0: ಹೌದು ಹೌದು ಹೌದು. ಇವಾಗ
1: ಇನ್ನೂವರೆಗೆ ಅದು ನಮ್ಮಲ್ಲಿಲ್ಲ, ಯಾವ್ದೇ ರೀತಿ ಬಜೆಟ್ ಬಂದಿಲ್ಲ, ಆ ತರ ಈ ತರ ಹೇಳ್ತಾ ಇದಾರೆ. ನಮ್ಗೆ ಅದು ಅವಶ್ಯಕತೆ
0: ಉತ್ತರ ಉತ್ತರ ಕೊಡ್ತೀನಿ. ಈಗ ತಮ್ದೇನು ಜ್ಯೇಷ್ಠತೆ ಇರುತ್ತೆ ಅಥವಾ ಸೀನಿಯರಿಟಿ ಅಂತ ಏನಿರುತ್ತೆ, ಇದನ್ನ ನಮ್ಮ ತಾಲೂಕು ಅಥವಾ ರೈತ ಸಂಪರ್ಕ ಕೇಂದ್ರದಲ್ಲಿ ಮೇಂಟೈನ್ ಮಾಡಿರ್ತೀವಿ. ನಮಗೆ ಈ ರಾಜ್ಯ ಮತ್ತೆ ಕೇಂದ್ರ ಸರ್ಕಾರದಿಂದ ಏನು ಅನುದಾನ ಬಂದಿರುತ್ತೆ, ಆ ಅನುದಾನಕ್ಕೆ ಸೀಮಿತವಾಗಿ ಆ ವರ್ಷದಲ್ಲಿ ಇರುವಂತ ಫಲಾನುಭವಿಗಳಿಗೆ ನಾವು ಇದನ್ನ ಸಹಾಯಧನದಲ್ಲಿ ಕೊಟ್ಟಿರ್ತೀವಿ. ಬಹುಶಃ ಜ್ಯೇಷ್ಠತೆ ಆಧಾರದ ಮೇಲೆ ತಮಗೂ ಕೂಡ ಮುಂದಿನ ದಿನಗಳಲ್ಲಿ ಬರುತ್ತೆ. ನಮ್ದೇನು ಅನುದಾನ ಈಗ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರದಿಂದ ಬಂದ ಕೂಡಲೇ ತಮಗೂ ಬರುತ್ತೆ. ತಮಗೆ ಆ ಒಂದು ಅರ್ಜಿ ಸಲ್ಲಿಸಿದ ಒಂದು ಸಂಖ್ಯೆ ಇರುತ್ತೆ, ಆ ನಂಬರ್ ಇರುತ್ತೆ, ಅದ ಮತ್ತೆ ನಿಮ್ಗೆ ಆ FID ಆ ನಂಬರ್ ತಗೊಂಡೋಗಿ ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರದಲ್ಲಿ ತಾವು ಒಂದು ಇನ್ನೊಮ್ಮೆ ಕೊಟ್ಟರೆ ಅವರು ಕೂಡ ಹೇಳ್ತಾರೆ. ಇಲ್ಲಂತ ಹೇಳಿದ್ರೆ ನೀವು ತಾವು ದೂರವಾಣಿ ಕರೆ ಮುಖಾಂತರ ಮಾಡಿದ್ರು ಕೂಡ ತಿಳ್ಕೊಬಹುದು. ತಮ್ದು FID ಅಂತ ಏನಿದೆಯಲ್ಲ, ರೈತರ ಗುರುತಿನ ಸಂಖ್ಯೆ.
1: ಅಲ್ಲ ಅಲ್ಲ ಸರ್, ಅದನ್ನ ಕೇಳಿದ್ವಿ ಸರ್, ಅದಕ್ಕೆ ಅದಕ್ಕೆ ಪರಿಹಾರ ಸಿಗ್ತಾ ಇಲ್ಲ, ಅದಕ್ಕೆ ಕೇಳಿದ್ವಿ.
0: ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ತಾವು ಭೇಟಿ ನೀಡಿ ತಮ್ಮ
1: ಬಳ್ಳೊಳ್ಳಿ ಬಳ್ಳೊಳ್ಳಿ ಬರ್ತಾರೆ, ಬಳ್ಳೊಳ್ಳಿ ರೈತ ಸಂಪರ್ಕ ಕೇಂದ್ರ ಬರ್ತಾರೆ, ಇಂಡಿ ತಾಲೂಕು.
0: ಆಯ್ತಾಯ್ತು, ಓಕೆ. ಅಲ್ಲಿ ಅಲ್ಲಿ ನೀವು ಸಂಪರ್ಕ ಮಾಡಿ ನಾವು ಕೂಡ ಅಲ್ಲಿ ತಿಳಿಸಿರ್ತೀವಿ.
2: ಕರೆ ಮಾಡಿದ್ಕ ಧನ್ಯವಾದಗಳು. ಮುಂದಿನ ಕರೆ ನೋಡೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಅದು ರೇಡಿಯೋ ಸೆಟ್ ದೂರ ಇಟ್ಟಿಡಿ,
3: ನಾವು
2: ರೇಡಿಯೋ ಸೆಟ್ ದೂರ ಇಡಿ, ರೇಡಿಯೋ ಸೆಟ್ ಬಂದ್ ಮಾಡಿ.
3: ಸಣ್ಣ ಟ್ರ್ಯಾಕ್ಟರ್ ಅರ್ಜಿ ಹಾಕಿದ್ರು ಸರ್, ಬೆಳಗಾವಿ ಜಿಲ್ಲಾ ಗೋಕಾಕ್ ತಾಲೂಕು ಕೊಜಿಲ್ಗಿ ಹೋಬಳಿಯಿಂದ ಮಾತಾಡಿದ್ರು.
2: ಆಯ್ತು, ಪ್ರಶ್ನೆ ಕೇಳಿ.
0: ಸಣ್ಣ ಟ್ರ್ಯಾಕ್ಟರ್ಗೆ ತಾವ್ ಅರ್ಜಿ ಹಾಕಿದೀರಾ?
3: ಹ್ಞೂ, ಅರ್ಜಿ ಆನ್ಲೈನ್ ಹಾಕಿದ್ರು ಸರ್, ಗ್ರಾಂಟ ಇಲ್ಲ ನಾ ಸರ್. ಅದಕ್ಕೆ
0: ಯಾವಾಗ ಹಾಕಿದೀರಾ ಇದು ಸಣ್ಣ ಟ್ರ್ಯಾಕ್ಟರ್ಗೆ ಅರ್ಜಿ?
3: ಈಗ ಒಂದು ವರ್ಷ ಆಗಾಕ ಬರ್ತಾರೆ ಸರ್. ಈಗ
0: ಒಂದು ವರ್ಷ. ಈಗ ನಾನು ಇದಕ್ಕಿಂತ ಮುಂಚೆ ಏನು ನಮ್ಮ ಇನ್ನೊಬ್ರು ರೈತ ಬಾಂಧವರು ಏನು ಕರೆ ಮಾಡಿದ್ರು, ಅವ್ರಿಗೂ ಕೂಡ ಹೇಳ್ದಾಗೆ ತಾವು ಏನು ಈಗ ಅರ್ಜಿ ಹಾಕಿದೀರಾ, ತಮಗೂ ಕೂಡ ಒಂದು ಸಂಖ್ಯೆಯನ್ನ ನಾವು ಕೊಟ್ಟಿರ್ತೀವಿ, ಸೀನಿಯರಿಟಿ ಸಂಖ್ಯೆ ಅಥವಾ ಜ್ಯೇಷ್ಠತೆ ಸಂಖ್ಯೆ. ಹೌದಲ್ಲ, ಈಗ ಇನ್ನೇನು ವರ್ಷ ಅಂದ್ರೆ ಹಿಂದಿನ ವರ್ಷದಲ್ಲಿ ಬಹುಶಃ ನಾವು ಕೊಟ್ಟ ಅನುದಾನದಲ್ಲಿ ತಮಗೆ ಅದು ದೊರಕಿರ್ಲಿಕ್ಕಿಲ್ಲ. ಈ ವರ್ಷ ನಾವೇನು ಅನುದಾನ ಕೊಡ್ತೀವಲ್ಲ, ಆವಾಗ ಆ ಕಾರ್ಯಕ್ರಮ ಬಂದಾಗ ನಮ್ಮ ರೈತ ಸಂಪರ್ಕ ಕೇಂದ್ರದವರು ತಮಗೆ ಜ್ಯೇಷ್ಠತೆ ಬಂದಾಗ ತಮಗೆ ದೂರವಾಣಿ ಮುಖಾಂತರ ತಿಳಿಸ್ತಾರೆ, ಆವಾಗ ತಮಗೆ ಸಿಗುತ್ತೆ.
3: ಸರ್ ಅದ್ ಕೈ ಮುಗಿತೀರ್ ನೀವ ಹೇಳ್ರಿ ಸರ್, ಎಲ್ಲ ಗ್ರಾಂಟ ಇಲ್ಲ ಅಂತ
2: ಅವಶ್ಯಕತೆ
3: ಎಲ್ಲ 1,000 ರೂಪಾಯಿ ತಾಸು ಟ್ರ್ಯಾಕ್ಟರ್ ಬಾಡಿಗೆ ಆಗ್ಯಾವ್ರ ಸರ್. ಕೈಗೆ ಸಣ್ಣದ್ರ ಅರ್ಜೆಂಟ್ ಅರ್ಜಿ ಹಾಕಿದ್ರ ಸರ್.
0: ಯಾವ್ದು ರೈತ ಸಂಪರ್ಕ ಕೇಂದ್ರ ಯಾವ್ದು ಬರುತ್ತೆ ತಮ್ದು?
3: ಕೌಜಲ್ಗಿ ಬರ್ತೈತ್ರಿ ಸರ್.
0: ಕೌಜಲ್ಗಿ?
2: ಹ್ಮ್ ಸರ್.
0: ತಿಳಿಸ್ತೀವಿ.
2: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳ್ರಿ, ನಮಸ್ಕಾರ. ಮುಂದಿನ ಕರೆ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ.
4: ಸರ್ ನಮಸ್ತೆ, ನಾನು ಕೊಪ್ಪಳದಿಂದ ಸರ್ ಮಾತಾಡ್ತಿರೋದು, ಮುತ್ತು ಚಲೋದಂತಂದ.
2: ಹೇಳಿ ಮುತ್ತು.
4: ಸರ್ ಇದು ಈ ಕಾರ್ಯಕ್ರಮದ ಬಗ್ಗೆ ಒಂದು ಅನಿಸಿಕೆ ಹೇಳಬೇಕಿತ್ತು, ಅದಕ್ಕೆ ಕಾಲ್ ಮಾಡಿದ್ ನಾನು.
2: ಹೇಳಿ ಅನಿಸಿಕೆ ಏನು
4: ಸರ್? ಸರ್ ಇದು ಕಾರ್ಯಕ್ರಮ 45 ನಿಮಿಷದಿಂದ 50 ನಿಮಿಷ ಇದೆ ಅಲ್ವಾ?
2: ಇಲ್ಲ, ಅರ್ಧ ಗಂಟೆ ಅಷ್ಟೇ
4: ಸರ್. ಇದಲ್ಲ ಸರ್, ಪ್ರತಿನಿತ್ಯ ಕಿಸಾನ್ ವಾಣಿ ಗ್ರಾಮಾಂತರ ಕಾರ್ಯಕ್ರಮ ಪ್ರಸಾರ ಆಗೋದು.
2: ಕಿಸಾನ್ ವಾಣಿ ಅಲ್ಲ, ಇದು ಕೃಷಿರಂಗ. ಹೇಳಿ.
4: ಅದೇ ಸರ್, ಕಿಸಾನ್ ವಾಣಿನೇ ಇರೋದು, ನಮ್ಮ ಹೊಸಪೇಟೆ ಕಾಶ್ಮೀರ ಕೇಂದ್ರದಿಂದ ಕೇಳ್ತಿರ್ತೀವಿ ನಾವು.
2: ಆಯ್ತು, ಕೇಳಿ.
4: ರೈತರ ಬಗ್ಗೆ ಸಲಹೆಗಳಲ್ಲಿ ರೈತರ ಬಗ್ಗೆ ಕಾರ್ಯಕ್ರಮಗಳ ಆಯೋಜನೆ ಮಾಡಿರ್ತಾರ, ಕಿಸಾನ್ ವಾಣಿ ಗ್ರಾಮಾಂತರಂಗ ಅಂತಂದೇಳಿ. ಆ ಕಾರ್ಯಕ್ರಮ 45 ನಿಮಿಷದಿಂದ 50 ನಿಮಿಷ ಸಮಯ ಇರುತ್ತೆ, ಕೇವಲ ಒಂದು 20 ನಿಮಿಷದೊಳಗ ಮುಗಿಸಿ ಬಿಡ್ತಾರೆ ಸರ್ ಅವ್ರದ್ದು ಕಾರ್ಯಕ್ರಮ. ಮುಂದುವರೆದಿರ್ತಕ್ಕಂಥ ಭಾಗವನ್ನು ಬರೇ ರೈತ ಗೀತೆಗಳು ಆಮೇಲೆ ಜನಪದ ಗೀತೆಗಳು ಪ್ರಸಾರ ಮಾಡ್ತಾನೆ. ಇನ್ನು ರೈತರ ಬಗ್ಗೆ ಸಾಕಷ್ಟು ಕಾರ್ಯಕ್ರಮ ಆಯೋಜನೆ ಮಾಡಬಹುದಲ್ಲ ಅಂತಂದ್ರೆ.
2: ನೀವು ಅಲ್ಲಿ ಪತ್ರ ಬರೀರಿ ಅವರಿಗೆ.
4: ಬರ್ದಿದ್ದೀನಿ ಸರ್, ಬಹಳಷ್ಟು ಬರ್ದಿದ್ದೀನಿ, ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇಟ್ಕೊಂಡಿದ್ದೇನೆ ಫೋನಲ್ಲಿ.
2: ನಾವು ಹೇಳ್ತೇವೆ ಅವರಿಗೆ, ನಾವು ಹೇಳ್ತೇವೆ.
0: ಈಗ ತಾವು
2: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಇದು ಬೇರೆ, ಇದು ಹಲೋ ಫೋನಿನ ಕಾರ್ಯಕ್ರಮ.
0: ಅಲ್ಲ, ಆದ್ರೂ ರೈತರಿಗಾಗಿ ಜಾಸ್ತಿ ಹೊತ್ತು ಕೇಳಬೇಕು ಅಂತ ಹೇಳೋದು ಸ್ವಾಗತ.
2: ನಮ್ದು ಸರಿ, ನಾವು ಕರೆಕ್ಟ್ 50 ಮಿನಿಟೇ ಪ್ರಸಾರ ಮಾಡ್ತೇವೆ. ನೀವು ಅಲ್ಲಿ ಹೊಸಪೇಟೆಗೆ ಕೇಳಿ, ನಮ್ದು ನಮ್ ಕಡೆಯಿಂದ ಅಂತದ ಇಲ್ಲ, ಅದು ಕಿಸಾನ್ ವಾಣಿ ಸ್ಟೇಷನ್, ಇದು ನಮ್ದು ದೊಡ್ಡ ವ್ಯಾಪ್ತಿ ಇರುತ್ತೆ. ಆಯ್ತು, ಕರೆ ಮಾಡಿದ್ಕ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ.
5: ನಮಸ್ಕಾರ ಸರ್.
2: ನಮಸ್ಕಾರ, ಹೆಸರೇಳಿ ಸರ್. ಎಲ್ಲಿಂದ?
5: ಹಾಸನ್ ಜಿಲ್ಲೆಯಿಂದ ಡಿ ಧರಣೇಂದ್ರ, ಬೇಲೂರು ತಾಲೂಕು ಸರ್.
2: ಹೇಳಿ ಸರ್.
5: ಸರ್ ಈಗ ಸ್ಪ್ರಿಂಕ್ಲರ್ ಸೆಟ್ ಎಲ್ಲ ಕೊಡ್ತಾ ಇರೋದು, ಸಾಮಾನ್ಯ ವರ್ಗಕ್ಕೆ 50% ಕೊಡ್ತಿದ್ದೀರಾ?
0: ಇಲ್ಲ ಇಲ್ಲ ಇಲ್ಲ, ಸ್ಪ್ರಿಂಕ್ಲರ್
5: ಸರ್, ಇದು ಸ್ಪ್ರಿಂಕ್ಲರ್.

0: ಸ್ಪ್ರಿಂಕ್ಲರ್
1: ಕ್ವಾಲಿಟಿನೇ ಇಲ್ಲಲ್ಲ ಸರ್.
0: ಅಲ್ಲ ಸ್ಪ್ರಿಂಕ್ಲರ್ ಮತ್ತೆ ಏನು ಡ್ರಿಪ್ ಮಾತ್ರ ಎಲ್ಲಾ ವರ್ಗದ ರೈತರಿಗೂ ಶೇಕಡ 90% ಸಬ್ಸಿಡಿಲೇ ಕೊಡ್ತಿದೀವಿ.
1: ಇರುತ್ತೆ ಸರ್ ಸಬ್ಸಿಡಿ ಸಿಕ್ಕುತ್ತೆ, ಆದ್ರೆ ಕ್ವಾಲಿಟಿನೇ ಇಲ್ಲ ಸರ್. ಅದು
0: ಅಂದ್ರೆ ಕ್ವಾಲಿಟಿ ಇಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಹೇಳ್ತಿದ್ದೀರಾ ಅಂತ ಈಗ ತಮಗೆ ಗೊತ್ತಿದ್ದಾಗೆ
1: ಬೇಗ ಬೇಗ ಹೊರದೋಗೋದು ಸ್ಪ್ರಿಂಕ್ಲರ್ ಕೊಡೋದು. ಮೊದ್ಲೆಲ್ಲ ಬ್ರಾಸ್ ಸ್ಪ್ರಿಂಕ್ಲರ್ ಕೊಡೋದು, ಈಗ ಎಲ್ಲ ಅಲ್ಯೂಮಿನಿಯಂಗೆ ಕೋಟಿಂಗ್ ಮಾಡಿ ಕೊಡ್ತಾ ಇದಾರೆ ಸರ್.
0: ಅಲ್ಲ ಅಲ್ಲ ಈಗ ಬ್ರಾಸ್ತು ತಾವು ಕೇಳ್ತಿರೋದು ನಮ್ಮ ಇಲಾಖೆಯಲ್ಲಿ ಕೊಡ್ತಾ ಇರೋದು ಎಚ್ ಡಿ ಪಿ ಪೈಪ್ ದೇ ನಾವು ಅಷ್ಟೇ ಸ್ಪ್ರಿಂಕ್ಲರ್ ಕೊಡೋದು ತಮಗೆ ಗೊತ್ತಿದ್ದಾಗೆ.
1: ಗಂಗಾ ಕಾವೇರಿ ಅಂತ ಹೇಳಿ ಕೊಟ್ಟಿದ್ದಾರೆ, ಕ್ವಾಲಿಟಿನೇ ಇಲ್ಲ. ಬೇಲೂರು ತಾಲೂಕಿಂದ ನಾನು ಈಗ 2 ವರ್ಷದಲ್ಲಿ ಹೆಚ್ಚು ಕಡಿಮೆ 2023-24 ತಗೊಂಡಿರೋದು.
0: ಅದು ಕೃಷಿ ಇಲಾಖೆಯಿಂದ ತಗೊಂಡಿದ್ರ ಅಥವಾ?
1: ಹೌದು ಸರ್, ಕೃಷಿ ಇಲಾಖೆಯಿಂದ ತಗೊಂಡಿರೋದು.
0: ಕೃಷಿ ಇಲಾಖೆಯಿಂದ ತಗೊಂಡಿದ್ರೆ ಈಗ ಏನಾದ್ರೂ ತಮಗೆ ಕ್ವಾಲಿಟಿ ಇಶ್ಯೂಸ್
1: ಹೇಳಿ ಸರ್.
0: ಈಗ ಸಾಕಷ್ಟು ಅಂತ ಹೇಳಿದ್ರೆ ಬೇರೆ ಬೇರೆ ಈ ನೀರಾವರಿ ಇದೇನು ನಮ್ದು ತುಂತುರು ನೀರಾವರಿ ಕೊಡ್ತಾರಲ್ವಾ ಅವ್ರದ್ದು ಎಂಪ್ಯಾನೆಲ್ ಆಗಿರುತ್ತೆ, ತಮ್ಗೆ ಯಾವ್ದಾದ್ರು ಈ ತರ ಕ್ವಾಲಿಟಿ ಇಶ್ಯೂ ಬಗ್ಗೆ ಇದ್ರೆ ತಾವು ಕಂಪ್ಲೇಂಟ್ ಕೊಡಬಹುದು. ನಾವು ನಮ್ಮ ಇಲಾಖೆಯಿಂದ ಅದಕ್ಕೆ ಬೇರೆ ಒಂದು ರೀತಿಯ ಒಂದು ಮೆಕಾನಿಸಮ್ ಇದೆ ಅಂತ ಹೇಳಿದ್ರೆ, ನಾವು ಕೂಡ ಅದರದ್ದು ಕ್ವಾಲಿಟಿ ಸರಿ ಇಲ್ಲ ಅಂತ ಕಂಪ್ಲೇಂಟ್ ಬಂದಾಗ ನಾವು ಅದರದ್ದು ಸ್ಯಾಂಪಲ್ ತೆಗೆದು ಅದಕ್ಕೆ ಒಂದು ಅದನ್ನ ಟೆಸ್ಟ್ ಮಾಡುವಂತ ಒಂದು ಬೇರೆ ಒಂದು ಸಂಸ್ಥೆ ಇದೆ ಸಿಪೆಟ್ ಅಂತ, ಅಲ್ಲಿಗೆ ಕಳಿಸಿ ಅದರಲ್ಲಿ ಏನಾದ್ರೂ ಕ್ವಾಲಿಟಿಲಿ ದೋಷ ಕಂಡು ಬಂದ್ರೆ ನಾವು ಅವ್ರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ನಮ್ಮ ಮಾರ್ಗಸೂಚಿಲಿ ಅವಕಾಶ ಇದೆ. ತಮಗೇನಾದ್ರೂ ಇದ್ರ ಬಗ್ಗೆ ಕ್ವಾಲಿಟಿ ಸರಿ ಇಲ್ಲ, ಇವ್ರು ಏನಾದ್ರೂ ನನಗೆ ಕೊಟ್ಟಿರೋದು ಸರಿ ಇಲ್ಲ ಅಂತ ಹೇಳಿದ್ರೆ ನೀವು ಸಮೀಪದ ನಮ್ಮ ಒಂದು ಸಹಾಯಕ ಕೃಷಿ ನಿರ್ದೇಶಕರು ಏನಿರ್ತಾರಲ್ಲ ಅವ್ರಿಗೆ ನೀವು ತಿಳಿಸಿ ಅವ್ರು ಬಂದು ಸ್ಯಾಂಪಲ್ ತೆಗೆದು ಅದರಲ್ಲಿ ಏನಾದ್ರೂ ದೋಷ ಕಂಡು ಬಂದ್ರೆ ನಾವು ಆ ಸಂಬಂಧಪಟ್ಟ ಏನು ಸಪ್ಲೈ ಮಾಡಿದಾರಲ್ವಾ ಸಂಸ್ಥೆ ಅವ್ರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಅವಕಾಶ ಇದೆ.
1: ತುಂಬಾ ಇದು 2006 ತಗೊಂಡಿದ್ದು ಪ್ರೀಮಿಯರ್ ಪೈಪ್ ತುಂಬಾ ಚೆನ್ನಾಗಿದೆ ಸರ್. ಜೈನ್ ಪೈಪ್ ಪ್ರೀಮಿಯರ್ ಪೈಪ್ ಆ ಟೈಮ್ ಅಲ್ಲಿ ಬಂದಿದ್ದೆಲ್ಲ ತುಂಬಾ ಚೆನ್ನಾಗಿದೆ ಸರ್ ಕ್ವಾಲಿಟಿ. ಅದು ಕ್ವಾಲಿಟಿ ಚೆನ್ನಾಗಿದೆ, ಈಗಲೂ ಇದೆ ಸರ್, ತುಂಬಾ ಚೆನ್ನಾಗಿದೆ ಪೈಪ್ ಅದು. ಈಗ 2023-24 ತಗೊಂಡಿದ್ದು ಕ್ವಾಲಿಟಿನೇ ಇಲ್ಲ ಸರ್.
0: ಆಯ್ತಾಯ್ತು, ತಾವು ಅದನ್ನ ಅದ್ರ ಬಗ್ಗೆ ದೂರನ್ನು ಕೊಟ್ರೆ ನಾವು ಕೂಡ ಅದನ್ನ ಪರಿಶೀಲಿಸಿ ದೋಷ ಕಂಡು ಬಂದ್ರೆ ನಾವು ಅದನ್ನ ಅದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ.
2: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ ನೋಡೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರೇಳಿ ಸರ್, ರೇಡಿಯೋ ಸೆಟ್ ದೂರ ಇಟ್ಟು ಮಾತಾಡಿ
3: ಸರ್. ನಮಸ್ಕಾರ ಸರ್.
2: ನಮಸ್ಕಾರ, ಹೆಸರೇಳು ಎಲ್ಲಿಂದ
3: ಸರ್? ನಾವು ಹಾವೇರಿಯಿಂದ ಸರ್ ಮಾತಾಡೋದು.
2: ಪ್ರಶ್ನೆ ಕೇಳಿ.
3: ಮುದುಕಪ್ಪ ಬೆಟ್ಟದೂರು ಅಂತ ಸರ್.
2: ಓ ಬೆಟ್ಟದೂರು, ಕೇಳಿ
3: ಸರ್. ನಮಸ್ತೆ ಸರ್.
0: ನಮಸ್ಕಾರ
3: ಸರ್, ಚೆನ್ನಾಗಿದೆ ಸರ್.
2: ನಮಸ್ಕಾರ, ಚೆನ್ನಾಗಿದ್ದಾವೆ. ಪ್ರಶ್ನೆ ಕೇಳಿ
3: ಸರ್. ನನ್ನ ಪ್ರಶ್ನೆ ಸರ್, ನಂದು 10 ಎಕರೆ ಹೊಲ ಇದೆ ಸರ್ ಒಂದ್ ಕಡೆ ಸರ್.
2: ಕೇಳಿ.
3: ಅದ್ರ 130 meter ಉದ್ದ ಇದೆ ಸರ್. ಅಲ್ಲಿ ನಮ್ಮಲ್ಲಿ ಅದು ನೀರ್ ಬರ್ತಾರ, ಅದ ಹಳ್ಳ ಇದೆ ಸರ್, ಸಣ್ಣ ಹಳ್ಳ ಸರ. ಅದಕ್ಕೆ ಕಲ್ಲು ಪಿಚ್ಚಿಂಗ್ ಮಾಡ್ಕೊಡ್ತೀರ ಸರ್? ಮಾಡ್ಕೊಡ್ಬೋದ ಸರ್ ಕೃಷಿ ಇಲಾಖೆಯಲ್ಲಿ ಸರ್?
0: ಕೃಷಿ ಇಲಾಖೆಯಿಂದ ಕಲ್ಲು ಪಿಚ್ಚಿಂಗ
3: ಸರ್
0: ಅಂತ ಹೇಳಿದ್ರೆ ಹೇಳಿ ಹೇಳಿ
3: ಸರ್. ನಮ್ಮ ಬದು ಹಾಕಿದ್ದೀನಿ ಸರ್, ದೊಡ್ಡದ ಬದು
2: ಹಾಕಿದ್ದಾರೆ. ಬದು ರಿಪೇರಿ ಮಾಡ್ಬೇಕು.
3: ಒಂದ್ 8 meter ಸರ್. ಅದಕ್ಕೆ ಅದು ಹಳ್ಳ ಬಂದು ನೀರು
2: ತೊಂದ್ರೆ ಕೊಡ್ತದೆ ಅದ್ ಹೇಳ್ತಾರೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಪ್ರಶ್ನೆ ಉತ್ತರ ಕೇಳಿ, ನಮ್ ಸಮಯ ಮುಗಿತಾ ಇದೆ. ಡಾಕ್ಟರ್ ಸ್ವಲ್ಪ ಸಂಕ್ಷಿಪ್ತವಾಗಿ ಉತ್ತರ ಕೊಡಿ.
0: ಈಗ ತಾವು ಕೇಳಿರುವಂತ ಪ್ರಶ್ನೆ, ನಮ್ದು ಕೃಷಿ ಇಲಾಖೆಯಲ್ಲಿ ಈ ಬದು ನಿರ್ಮಾಣ ಇರ್ಬೋದು ಅಥವಾ ಇದು ಜಲಾನಯನ ಇಲಾಖೆ ಅಂತ ಬೇರೆ ಅದಕ್ಕೆ ಇಲಾಖೆ ಇದೆ, ಅವ್ರು ಕೂಡ ಕೊಡೋದಕ್ಕೆ ಅವಕಾಶ ಇದೆ. ಬಟ್ ಅವ್ರಿಗೆ ಪ್ರೊಜೆಕ್ಟ್ ಏರಿಯಾ ಅಂತ ಇರುತ್ತೆ, ಆ ಪ್ರೊಜೆಕ್ಟ್ ಏರಿಯಾದೊಳಗೆ ಬಂದ್ರಷ್ಟೇ ಮಾಡೋದಕ್ಕೆ ಅವಕಾಶ ಇರುತ್ತೆ.
2: ತುಂಬಾ ಸಂತೋಷ ಡಾಕ್ಟ್ರೆ. ಕೇಳುಗರೆ, ಇದಾಗಿತ್ತು ಇವತ್ತಿನ ನಮ್ಮ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳಾಗಿತ್ತು. ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದವರು ರಾಜ್ಯ ಕೃಷಿ ಇಲಾಖೆಯ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಜಿ ಟಿ ಪುತ್ರ ಅವರು. ಡಾಕ್ಟ್ರೆ, ತಮಗೆ ಎಲ್ಲ ಕೇಳುಗರ ಪರವಾಗಿ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಅದೇ ರೀತಿ ಎಲ್ಲ ಕರೆ ಮಾಡಿದ್ದ ಎಲ್ಲ ರೈತರಿಗೂ ಮತ್ತೆ ಕೇಳುಗರಿಗೂ ಎಲ್ಲ ಕಡೆಯಿಂದ ನಮ್ಮ ಬೆಂಗಳೂರು ಆಕಾಶವಾಣಿ ವತಿಯಿಂದ ಎಲ್ಲ ಆಕಾಶವಾಣಿ ವತಿಯಿಂದ ತಮಗೆ ಧನ್ಯವಾದಗಳು. ನಮಸ್ಕಾರ. ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ.
0: ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ಧನ್ಯವಾದಗಳು.
4: ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 hectare ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
5: ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ಇನ್ ಕಾರ್ಯಕ್ರಮದಲ್ಲಿ ಇದುವರೆಗೂ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು ಈ ವಿಷಯವಾಗಿ ಉತ್ತರಿಸಿದವರು ಕೃಷಿ ನಿರ್ದೇಶಕರಾದ ಡಾ ಜಿಟಿ

0: ಪುತ್ರ ಅವರು. ಕಾರ್ಯಕ್ರಮ ನಡೆಸಿಕೊಟ್ಟವರು ತಿಮ್ಮಪ್ಪ ಹೆಚ್ ಗೌಡ, ಸಹಕಾರ ಸುಧಾರಾಣಿ ಹಾಗೂ ರಾಜ್ಯಲಕ್ಷ್ಮಿ, ತಾಂತ್ರಿಕ ನೆರವು ತಿಪ್ಪೇಸ್ವಾಮಿ ಎಸ್ಎ ಮತ್ತು ಸೈಯದ್ ನಬಿವುಲ್ಲಾ. ಹಲೋ ಕೃಷಿರಂಗ, ಇದು ರಾಜ್ಯವ್ಯಾಪಿ ಪ್ರಸಾರವಾದ ನೇರ ಫೋನ್ ಇನ್ ಕಾರ್ಯಕ್ರಮ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಧಾರವಾಡ ಕೃಷಿರಂಗ ಕಾರ್ಯಕ್ರಮದಲ್ಲಿ ಇನ್ನು ಮುಂದುವರಿಯುತ್ತಾ ಇದೀಗ ಜನಪದ ಸಂಗೀತ ಕಾರ್ಯಕ್ರಮ.
2: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ,
3: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
2: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
3: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
2: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
4: ದೂರದಲ್ಲಿರುವ ನಿಮ್ಮ ಬಂಧು ಬಳಗ, ಸ್ನೇಹಿತರು, ಪರಿಚಿತರಿಗೆ ತಕ್ಷಣವೇ ಹಣ ಕಳುಹಿಸಬೇಕೇ? ಶೀಘ್ರದಲ್ಲೇ ಹಣ ತಲುಪುವ ವಿಶ್ವಾಸಾರ್ಹ ವ್ಯವಸ್ಥೆ, ಅಂಚೆ ಇಲಾಖೆಯ ಎಲೆಕ್ಟ್ರಾನಿಕ್ ಮನಿ ಆರ್ಡರ್ ಇಎಂಒ ಸೇವೆ, ದೇವಸ್ಥಾನ, ಮಸೀದಿ, ಚರ್ಚ್, ಇಂತಹ ಯಾವುದೇ ಧಾರ್ಮಿಕ ಸಂಸ್ಥೆಗಳಿಗೆ ಸೇವಾ ಕಾಣಿಕೆ, ದೇಣಿಗೆ ಹಣವನ್ನು ಸುರಕ್ಷಿತವಾಗಿ, ವೇಗವಾಗಿ ಕಳುಹಿಸಬಹುದು. ತ್ವರಿತ ಹಣ ರವಾನೆ, ಸುರಕ್ಷಿತ ಸೇವೆ, ದೇಶವ್ಯಾಪಿ ಅಂಚೆ ಜಾಲದ ವಿಶ್ವಾಸ, ಇವೆಲ್ಲವೂ ಒಂದೇ ಸೇವೆಯಲ್ಲಿ ಲಭ್ಯ. ಇಂದೇ ಅಂಚೆ ಇಲಾಖೆಯ ಇಎಂಒ ಸೇವೆಯನ್ನು ಬಳಸಿರಿ. ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ. ಶ್ರೀ ಮೃತ್ಯುಂಜಯ ಮರೋಳ್ ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿ ಡೆವಲಪರ್ಸ್ ಅರ್ಪಿಸುವ ಹೂವು ಬಳ್ಳಿಯ ಮೇಳ ಜೂನ್ 26, 27, 28 ಶುಕ್ರವಾರ, ಶನಿವಾರ ಹಾಗೂ ರವಿವಾರದಂದು ಮುಂಜಾನೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ. ಹೊಸ ಮನೆಗಳು, ಹೊಸ ಅಂಗಡಿಗಳು ಹಾಗೂ ಬಾಡಿಗೆ ಬರುವಂತಹ ವಾಣಿಜ್ಯ ಆಸ್ತಿಗಳ ಮಾರಾಟ ಮೇಳವಿದು. ಸ್ಥಳ ಯಶಸ್ವಿ ಎನ್ಕ್ಲೇವ್, ಕುಮಾರ್ ಪಾರ್ಕ್, ಗಾಂಧಿನಗರ, ಅಪೋಸಿಟ್ ಕೆಇಸಿ, ಗೋಕುಲ್ ರಸ್ತೆ, ಹುಬ್ಬಳ್ಳಿ. ಅಂಗಡಿಗಳನ್ನು ಖರೀದಿಸುವ ಗ್ರಾಹಕರಿಗೆ 5 ವರ್ಷಗಳವರೆಗೆ ಯಶಸ್ವಿ ಡೆವಲಪರ್ಸ್ ವತಿಯಿಂದ ಕಡ್ಡಾಯ ಬಾಡಿಗೆ ನೀಡುವ ಖಾತರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448112323 ಅಥವಾ 7353112323. ಸಾಲ ಸೌಲಭ್ಯ ಎಸ್ಬಿಐ, ಕೆನರಾ ಬ್ಯಾಂಕ್, ಹುಬ್ಬಳ್ಳಿ ಅರ್ಬನ್ ಬ್ಯಾಂಕ್. ಷರತ್ತುಗಳು ಅನ್ವಯ.

0: ಶುಲ್ಕ ರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಸಪ್ನೋ ಕೋ ಹಕೀಕತ್ ಮೇ ಬದಲ್ನೆ ಕೆ ಲಿಯೆ ಸಹೀ ಸಮಯ ಪರ್ ಸಹೀ ಕದಮ್ ಉಠಾನಾ ಜ಼ರೂರಿ ಹೈ. ಭಾರತೀಯ ವಾಯುಸೇನಾ ಮೇ ಕಮಿಷನ್ಡ್ ಆಫೀಸರ್ ಬನ್ನೆ ಕೆ ಲಿಯೆ ಆಫ್ಕಾಟ್ 2 ಆಫ್ 2026 ಕೆ ಆವೇದನ 20 ಮೇ ಸೆ ಖುಲೆ ಹೈ. ವಿವರಣ ಕೆ ಲಿಯೆ ವಿಸಿಟ್ ಕರೇ afcat.edcil.co.in ಪರ್.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
6: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
7: 35 years of clinical excellence with compassion.
8: From life-saving emergencies to advanced cardiac and multi-specialty expertise,
7: Bengaluru has placed its trust in one name.
8: Choose the care Bengaluru believes in.
7: Call 9686860310. Fortis Hospital, Cunningham Road. With you for life.
9: PUC ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
10: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
9: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
11: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, ಬಿಎ, ಬಿಸಿ

0: BBA ಮತ್ತು ಇನ್ನಷ್ಟು.
1: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ಗೆ ಸ್ಟ್ರಾಂಗ್ ಫೌಂಡೇಶನ್.
0: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
1: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ, ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.
2: ಹುಬ್ಬಳ್ಳಿ ತಾಲೂಕಿನ ಸುಳ್ಳದ ಕಸ್ತೂರಿವ ತಿರುಕಪ್ಪ ಬ್ಯಾಹಟ್ಟಿ ಮತ್ತು ಸಂಗಡಿಗರಿಂದ ಕೋಲಾಟದ ಪದ.

0: ಹುಬ್ಬಳ್ಳಿ ತಾಲೂಕು ಸೂಳ ಗ್ರಾಮದ ಕಸ್ತೂರವ್ವ ತಿರುಕಪ್ಪ ಬ್ಯಾಹಟ್ಟಿ ಮತ್ತು ಸಂಗಡಿಗರಿಂದ ಕೋಲಾಟದ ಪದವನ್ನು ಇದುವರೆಗೆ ಕೇಳಿದಿರಿ. ಕೃಷಿ ರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ.
1: 35 years of clinical excellence with compassion.
2: From life-saving emergencies to advanced cardiac and multi-specialty expertise,
1: Bengaluru has placed its trust in one name.
2: Choose the care Bengaluru believes in.
1: Call 96868-60310. Fortis Hospital, Cunningham Road. With you for life.
0: ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು: ಪಿಎಂ ವಿಕಸಿತ ಭಾರತ ಉದ್ಯೋಗ ಯೋಜನೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 2,400 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಪ್ರೋತ್ಸಾಹಧನ ಬಿಡುಗಡೆ. ಭಾರತದ ರಕ್ಷಣಾ ಉತ್ಪಾದನೆ ದಾಖಲೆಯ 1,00,000

0: 78 ಸಾವಿರ ಕೋಟಿ ರೂಪಾಯಿಗೆ ಏರಿಕೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ನೀಟ್ ಯುಜಿ ಮರುಪರೀಕ್ಷೆ ಟೆಲಿಗ್ರಾಮ್ ನಿರ್ಬಂಧಿಸುವ ಕೇಂದ್ರ ಸರ್ಕಾರದ ಆದೇಶ ಎತ್ತಿ ಹಿಡಿದ ದೆಹಲಿ ಉಚ್ಚ ನ್ಯಾಯಾಲಯ. ಹಾಗೂ ಮಕಾವ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ಸ್ ಪ್ರವೇಶಿಸಿದ ಭಾರತದ ಅಶ್ಮಿತಾ ಚಲಿಹಾ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ನಡೆದ ಸಮಾರಂಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ವಿಕಸಿತ ಭಾರತ ಉದ್ಯೋಗ ಯೋಜನೆ ಪಿಎಂ ವೈಬಿಆರ್ವೈ ಅಡಿಯಲ್ಲಿ 2400 ಕೋಟಿ ರೂಪಾಯಿಗಳ ಪ್ರೋತ್ಸಾಹಧನವನ್ನು ಇಂದು ಬಿಡುಗಡೆ ಮಾಡಿದರು. ದೇಶಾದ್ಯಂತ ಉದ್ಯೋಗ ಸೃಷ್ಟಿ ಮತ್ತು ಸಾಮಾಜಿಕ ಭದ್ರತೆ ವಿಸ್ತರಿಸುವ ಉದ್ದೇಶದ ಈ ಯೋಜನೆಯು ಪ್ರಸ್ತುತ 15 ಲಕ್ಷ ಹೊಸ ಉದ್ಯೋಗಾವಕಾಶಗಳಿಗೆ ಬೆಂಬಲ ನೀಡಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಿ, 21ನೇ ಶತಮಾನದಲ್ಲಿ ಕೌಶಲ್ಯಯುತ ಯುವಶಕ್ತಿ, ನಾವೀನ್ಯತೆ ಹಾಗೂ ಗುಣಮಟ್ಟಕ್ಕೆ ಆದ್ಯತೆ ನೀಡುವ ರಾಷ್ಟಗಳು ಜಾಗತಿಕವಾಗಿ ಮುಂಚೂಣಿಯಲ್ಲಿರಲಿವೆ ಮತ್ತು ಭಾರತವು ಈ ನಿಟ್ಟಿನಲ್ಲಿ ಮುನ್ನಡೆಸಲು ಸಿದ್ದವಾಗಿದೆ ಎಂದರು. ಈ ಯೋಜನೆಯು ಮೊದಲ ಬಾರಿಗೆ ಉದ್ಯೋಗಕ್ಕೆ ಸೇರುವ ಯುವಕರು ಹಾಗೂ ಕೈಗಾರಿಕಾ ವಲಯದ ನಡುವೆ ಸೇತುವೆಯಾಗಿ ಕೆಲಸ ಮಾಡಲಿದೆ. ಯೋಜನೆಯಡಿ ಇದುವರೆಗೆ ಸುಮಾರು 70 ಲಕ್ಷ ಉದ್ಯೋಗಗಳು ಸೃಷ್ಟಿಯಾಗಿದ್ದು, ಈಗಾಗಲೇ 20 ಲಕ್ಷ ಯುವಕರು ತಮ್ಮ ಹೊಸ ಉದ್ಯೋಗದಲ್ಲಿ ಯಶಸ್ವಿಯಾಗಿ 6 ತಿಂಗಳು ಪೂರೈಸಿದ್ದಾರೆ. ಇವರಲ್ಲಿ 10 ಲಕ್ಷ ಫಲಾನುಭವಿಗಳಿಗೆ ಸುಮಾರು 2000 ಕೋಟಿ ರೂಪಾಯಿಗಳನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲಾಗಿದೆ ಎಂದು ಪ್ರಧಾನಿ ಮಾಹಿತಿ ನೀಡಿದರು. ಈ ಯೋಜನೆಯಡಿ ಮೊದಲ ಬಾರಿಗೆ ಉದ್ಯೋಗ ಮಾರುಕಟ್ಟೆ ಪ್ರವೇಶಿಸುವ ಯುವಕರಿಗೆ 15,000 ರೂಪಾಯಿಗಳವರೆಗೆ ಪ್ರೋತ್ಸಾಹಧನ ಸಿಗಲಿದ್ದರೆ, ಹೆಚ್ಚುವರಿ ಉದ್ಯೋಗ ಸೃಷ್ಟಿಸುವ ಉದ್ಯೋಗದಾತರಿಗೆ ಪ್ರತಿ ಹೆಚ್ಚುವರಿ ಉದ್ಯೋಗಿಗೆ ತಿಂಗಳಿಗೆ 3,000 ರೂಪಾಯಿಗಳವರೆಗೆ ಪ್ರೋತ್ಸಾಹಧನ ನೀಡಲಾಗುತ್ತದೆ. ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ವಿಜ್ಞಾನ ಭವನದಲ್ಲಿ ಯುವಕರೊಂದಿಗೆ ಸಂವಾದ ನಡೆಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತಿನ ಹಣ ಬಿಡುಗಡೆ ಮಾಡಲಿದ್ದಾರೆ. ದೇಶಾದ್ಯಂತ 9,44,00,000 ಹೆಚ್ಚು ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ಕೋಟಿ ರೂಪಾಯಿಗಳನ್ನು ನೇರವಾಗಿ ವರ್ಗಾಯಿಸಲಾಗುವುದು. 2,18,00,000 ಹೆಚ್ಚು ಮಹಿಳಾ ರೈತರು ಈ ಕಂತಿನ ಪ್ರಯೋಜನ ಪಡೆಯುತ್ತಾರೆ. 23 ಕಂತಿನ ಬಿಡುಗಡೆಯೊಂದಿಗೆ 2019ರ ಫೆಬ್ರವರಿಯಿಂದ ಪ್ರಾರಂಭವಾದಾಗಿನಿಂದ ಪಿಎಂ ಕಿಸಾನ್ ಯೋಜನೆಯ ಅಡಿಯಲ್ಲಿ ಒಟ್ಟು ವಿತರಣೆ 4,46,000 ಕೋಟಿ ರೂಪಾಯಿಗಳನ್ನು ಮೀರುತ್ತದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. 2014ರಲ್ಲಿ 46,000 ಕೋಟಿ ರೂಪಾಯಿಗಳಿದ್ದ ದೇಶೀಯ ರಕ್ಷಣಾ ಉತ್ಪಾದನೆ ಕಳೆದ ಹಣಕಾಸು ವರ್ಷದಲ್ಲಿ ದಾಖಲೆಯ 1,78,000 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನಾಗಪುರದ ಅಂಬಾಜರಿಯಲ್ಲಿರುವ ಯಂತ್ರ ಇಂಡಿಯಾ ಲಿಮಿಟೆಡ್ನ ಆರ್ಡಿನೆನ್ಸ್ ಕಾರ್ಖಾನೆಯಲ್ಲಿ ಇಂದು ಅತ್ಯಾಧುನಿಕ 10,000 ಟನ್ ಸಾಮರ್ಥ್ಯದ ಅಲ್ಯೂಮಿನಿಯಂ ಎಕ್ಸ್ಟ್ರೂಷನ್ ಪ್ರೆಸ್ ಘಟಕದ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. 2014ರ ಮೊದಲು ಕೇವಲ 1,000 ಕೋಟಿ ರೂಪಾಯಿಗಳಷ್ಟಿದ್ದ ರಕ್ಷಣಾ ರಫ್ತು ಸ್ವದೇಶಿ ನಿರ್ಮಿತ ಭಾರತೀಯ ರಕ್ಷಣಾ ಉಪಕರಣಗಳಿಗೆ ಜಾಗತಿಕ ಮಟ್ಟದಲ್ಲಿ ಹೆಚ್ಚುತ್ತಿರುವ ಬೇಡಿಕೆಯಿಂದಾಗಿ ಇದೀಗ ಸುಮಾರು 40,000 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಾಸ್ತಾವಿಕ ಅಲ್ಯೂಮಿನಿಯಂ ಎಕ್ಸ್ಟ್ರೂಷನ್ ಪ್ರೆಸ್ ಮೂಲಕ ತಯಾರಾಗುವ ಘಟಕಗಳು ಕೇವಲ ರಕ್ಷಣಾ ಉಪಕರಣಗಳಿಗೆ ಮಾತ್ರವಲ್ಲದೆ ರೈಲ್ವೆ, ಇಸ್ರೋ ಮತ್ತು ಡಿಆರ್ಡಿಒ ಸೇರಿದಂತೆ ವಿವಿಧ ಸಂಸ್ಥೆಗಳು ಬಳಸುವ ಯಂತ್ರೋಪಕರಣಗಳಲ್ಲಿಯೂ ಉಪಯೋಗವಾಗಲಿದೆ ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಫಡ್ನಾವಿಸ್ ಹಾಗೂ ರಕ್ಷಣಾ ಉತ್ಪಾದನಾ ಇಲಾಖೆಯ ಕಾರ್ಯದರ್ಶಿ ಸಂಜೀವ್ ಕುಮಾರ್ ಉಪಸ್ಥಿತರಿದ್ದರು. ಇಡೀ ಜಗತ್ತು ಇಂದು ಭಾರತದೊಂದಿಗೆ ಸಕ್ರಿಯವಾಗಿ ತೊಡಗಿಸಿಕೊಳ್ಳುತ್ತಿದ್ದು ದೇಶದಲ್ಲಿ ದೊಡ್ಡ ಮಟ್ಟದ ಹೂಡಿಕೆಗಳನ್ನು ಮಾಡುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಮೈಗೌ ಇಂಡಿಯಾ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಉತ್ತಮ ಸುಸ್ಥಿರ ಜಗತ್ತಿನ ನಿರ್ಮಾಣಕ್ಕಾಗಿ ಸಾಧ್ಯವಿರುವ ಎಲ್ಲಾ ರೀತಿಯ ಕೊಡುಗೆಗಳನ್ನು ನೀಡಲು ಭಾರತ ಯಾವಾಗಲೂ ಸನ್ನದ್ದವಾಗಿದೆ ಎಂದಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಭಾರತ ಪ್ರಭಾವ ಮತ್ತು ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಲು ಪ್ರಮುಖ ಪಾತ್ರ ವಹಿಸಿರುವ ದೇಶದ ಸಮಸ್ತ ನಾಗರಿಕರಿಗೆ ಪ್ರಧಾನಿ ಧನ್ಯವಾದ ಅರ್ಪಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ದೇಶಾದ್ಯಂತ ಇದೇ 21ರಂದು ನಡೆಯಲಿರುವ ನೀಟ್ ಯುಜಿ ಮರುಪರೀಕ್ಷೆಯ ಮುನ್ನಾದಿನದಂದು ಟೆಲಿಗ್ರಾಮ್ ಆಪ್ ಅನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಿದ ಕೇಂದ್ರ ಸರ್ಕಾರದ ಆದೇಶವನ್ನು ಇಂದು ದೆಹಲಿ ಉಚ್ಚ ನ್ಯಾಯಾಲಯ ಎತ್ತಿಹಿಡಿದಿದೆ. ಬೃಹತ್ ಪ್ರಮಾಣದ ಮಾಹಿತಿಯನ್ನು ಸ್ವಯಂಚಾಲಿತವಾಗಿ ಹರಡಲು ಈ ಆಪ್ ಅನ್ನು ಅನುವು ಮಾಡಿಕೊಡುವುದರಿಂದ ಪರೀಕ್ಷಾ ಅಕ್ರಮ ತಡೆಯಲು ಸರ್ಕಾರ ಕೈಗೊಂಡಿರುವ ಈ ಮುನ್ನೆಚ್ಚರಿಕೆ ಕ್ರಮ ಸೂಕ್ತವಾಗಿದೆ ಎಂದು ನ್ಯಾಯಾಲಯ ತಿಳಿಸಿದೆ. ನ್ಯಾಯಮೂರ್ತಿ ತೇಜಸ್ ಕರಿಯ ಅವರಿದ್ದ ರಜೆ ಕಾಲದ ಪೀಠ ಪ್ರಕರಣದ ಗಂಭೀರತೆಯನ್ನು ಪರಿಗಣಿಸಿ ಕೇಂದ್ರ ಸರ್ಕಾರ ಕಾನೂನುಬದ್ದವಾಗಿಯೇ ಈ ಕ್ರಮ ಕೈಗೊಂಡಿದೆ ಎಂದು ತಿಳಿಸಿದೆ. ಮಹಿಳಾ ವಕೀಲರು ತಮ್ಮ ವೃತ್ತಿಪರ ಜವಾಬ್ದಾರಿಗಳನ್ನು ಪರಿಣಾಮಕಾರಿಯಾಗಿ ಮತ್ತು ಸಮಾನವಾಗಿ ನಿರ್ವಹಿಸಲು ಪೂರಕ ವಾತಾವರಣ ನಿರ್ಮಿಸುವುದು ಅತ್ಯಗತ್ಯ ಎಂದು ಸುಪ್ರೀಂಕೋರ್ಟ್ ತಿಳಿಸಿದೆ. ದೇಶದ ಬಹುತೇಕ ನ್ಯಾಯಾಲಯ ಹಾಗೂ ನ್ಯಾಯಾಧೀಕರಣಗಳಲ್ಲಿ ಮಹಿಳಾ ವಕೀಲರಿಗಾಗಿ ಅಗತ್ಯ ಮೂಲಸೌಕರ್ಯಗಳ ಕೊರತೆ ಇರುವುದನ್ನು ಆಕ್ಷೇಪಿಸಿ ಸಲ್ಲಿಕೆಯಾಗಿದ್ದ ಅರ್ಜಿಯ ಹಿನ್ನೆಲೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಕೇಂದ್ರ ಸರ್ಕಾರ ಹಾಗೂ ಎಲ್ಲಾ ರಾಜ್ಯಗಳಿಗೆ ನೋಟಿಸ್ ಜಾರಿ ಮಾಡಿ ಪ್ರಕ್ರಿಯೆ ಕೇಳಿದೆ. ಪಾದಚಾರಿ ಮಾರ್ಗದಲ್ಲಿ ಸುರಕ್ಷಿತವಾಗಿ ನಡೆಯುವುದು ನಾಗರಿಕರ ಮೂಲಭೂತ ಹಕ್ಕಾಗಿದೆ ಎಂದು ಸುಪ್ರೀಂಕೋರ್ಟ್ ಇಂದು ಮಹತ್ವದ ತೀರ್ಪು ನೀಡಿದೆ. ನ್ಯಾಯಮೂರ್ತಿಗಳಾದ ಪಿಎಸ್ ನರಸಿಂಹ ಮತ್ತು ಎಎಸ್ ಚಂದುರ್ಕರ್ ಅವರನ್ನೊಳಗೊಂಡ ಪೀಠವು ಗುರುತಿಸಲಾದ ಪಾದಚಾರಿ ಮಾರ್ಗದಲ್ಲಿ ನಡೆಯುವ ನಾಗರಿಕರ ಹಕ್ಕು ಪ್ರಾಥಮಿಕವಾಗಿದ್ದು ಅದು ಮೋಟಾರ್ ವಾಹನಗಳ ಸಂಚಾರಕ್ಕಿಂತ ಹೆಚ್ಚಿನ ಆದ್ಯತೆ ಹೊಂದಿದೆ ಎಂದು ಸ್ಪಷ್ಟಪಡಿಸಿದೆ. ತಂದೆಯೊಬ್ಬರು ತಮ್ಮ 5 ವರ್ಷದ ಮಗುವನ್ನು ಶಾಲೆಗೆ ಕರೆದೊಯ್ಯುವ ವೇಳೆ ಸಂಭವಿಸಿದ ದುರ್ಘಟನೆಯಲ್ಲಿ ಮಗುವನ್ನು ಕಳೆದುಕೊಂಡ ಮೋಟಾರು ಅಪಘಾತ ಪರಿಹಾರ ಪ್ರಕರಣದ ವಿಚಾರಣೆ ವೇಳೆ ನ್ಯಾಯಾಲಯವು ಈ ಮಹತ್ವದ ಘೋಷಣೆ ಮಾಡಿದೆ. ಕೇಂದ್ರ ಸರ್ಕಾರದ 12 ವರ್ಷಗಳ ಆಡಳಿತಾತ್ಮಕ ಸಾಧನೆಗಳ ಅಂಗವಾಗಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಗುರ್ನೀತ್ ತೇಜ್ ಬೆಂಗಳೂರಿನಲ್ಲಿ ಭವ್ಯ ಯೋಜನೆಯ ಕುರಿತಂತೆ ಪ್ರಾದೇಶಿಕ ಸುದ್ದಿಗೋಷ್ಠಿ ನಡೆಸಿದರು. ಮುಂದಿನ 6 ವರ್ಷಗಳಲ್ಲಿ ದೇಶಾದ್ಯಂತ 100 ವಿಶ್ವದರ್ಜೆಯ ಕೈಗಾರಿಕಾ ಪಾರ್ಕ್ಗಳನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಈ ಯೋಜನೆ ಹೊಂದಿದ್ದು, ಮೊದಲ ಹಂತದಲ್ಲಿ 50 ಪಾರ್ಕ್ಗಳನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದರು. ಈ ಯೋಜನೆಗೆ 100-500 ಎಕರೆ ಭೂಮಿ ಅಗತ್ಯವಿದ್ದು, ಅರ್ಜಿ ಹಂತದಲ್ಲಿ ಶೇಕಡ 90%ರಷ್ಟು ಭೂಸ್ವಾಧೀನವಾಗಿರಬೇಕು ಎಂದು ತಿಳಿಸಿದರು. ರಾಜ್ಯಗಳಿಗೆ ಹೆಚ್ಚಿನ ಅಧಿಕಾರ ಹಸ್ತಾಂತರ ಹಾಗೂ ಏಕಗವಾಕ್ಷಿ ಪದ್ದತಿಯ ಮೂಲಕ ಉದ್ಯಮ ಸ್ನೇಹಿ ವಾತಾವರಣಕ್ಕೆ ಯೋಜನೆ ಉತ್ತೇಜನ ನೀಡಲಿದ್ದು, ಖಾಸಗಿ ಹೂಡಿಕೆದಾರರಿಗೆ ಪ್ರತಿ ಎಕರೆಗೆ 50 ಲಕ್ಷ ರೂಪಾಯಿವರೆಗೆ ಆರ್ಥಿಕ ನೆರವು ಸಿಗಲಿದೆ ಎಂದು ಮಾಹಿತಿ ನೀಡಿದರು. ವಿಶ್ವಸಂಸ್ಥೆಯ ಸಂವಾದದ ವೇಳೆ ಪಾಕಿಸ್ತಾನ ಮತ್ತು ಇಸ್ಲಾಮಿಕ್ ಸಹಕಾರ ಸಂಘಟನೆ ಜಮ್ಮು ಕಾಶ್ಮೀರ ವಿಷಯ ಪ್ರಸ್ತಾಪಿಸಿದ್ದಕ್ಕೆ ಭಾರತ ತೀವ್ರ ವಾಗ್ದಾಳಿ ನಡೆಸಿದೆ. ವಿಶ್ವಸಂಸ್ಥೆಯ ಭಾರತದ ಖಾಯಂ ಮಿಷನ್ನ ಪ್ರಥಮ ಕಾರ್ಯದರ್ಶಿ ಅನುಪಮಾ ಸಿಂಗ್ ಮಾತನಾಡಿ, ಭಯೋತ್ಪಾದಕರನ್ನು ಪೋಷಿಸುವ ಪಾಕಿಸ್ತಾನವು ತನ್ನದೇ ಆದ ಸೃಷ್ಟಿಗೆ ಬಲಿಯಾಗುತ್ತಿರುವ ದೇಶವಾಗಿದೆ ಎಂದಿದ್ದಾರೆ. ಜಮ್ಮು ಕಾಶ್ಮೀರವು ಭಾರತದ ಅವಿಭಾಜ್ಯ ಅಂಗವಾಗಿದ್ದು, ಪಾಕ್ ಆಕ್ರಮಿತ ಪ್ರದೇಶಗಳನ್ನು ಮುಕ್ತಿಗೊಳಿಸುವುದೊಂದೇ ಬಾಕಿ ಇರುವ ಏಕೈಕ ಸಮಸ್ಯೆಯಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ಚೀನಾದಲ್ಲಿ ನಡೆಯುತ್ತಿರುವ ಮಕಾವ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಅಶ್ಮಿತಾ ಚಲಿಹಾ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ಸ್ಗೆ ಲಗ್ಗೆ ಇಟ್ಟಿದ್ದಾರೆ. ಇಂದು ನಡೆದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ಕೊರಿಯಾದ ಕಿಮ್ ಮಿನ್ ಸುನ್ ವಿರುದ್ದ ಭಾರತದ ಅಶ್ಮಿತಾ 21-16 21-18 ನೇರ ಸೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿದರು. ನಾಳೆ ನಡೆಯಲಿರುವ ಸೆಮಿಫೈನಲ್ನಲ್ಲಿ ಅವರು ದಕ್ಷಿಣ ಕೊರಿಯಾದ ಪಾರ್ಕ್ ಗಯಾನ್ ವಿರುದ್ದ ಸೆಣಸಾಟ ನಡೆಸಲಿದ್ದಾರೆ. ಈ ನಡುವೆ ಭಾರತದ ಅನ್ಮೋಲ್ ಖಾರ್ಬ್ ಕ್ವಾರ್ಟರ್ ಫೈನಲ್ನಲ್ಲಿ ಸೋಲನ್ ಅನುಭವಿಸಿ ಟೂರ್ನಿಯಿಂದ ಹೊರಬಿದ್ದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಿಎಂ ವಿಕಸಿತ ಭಾರತ ಉದ್ಯೋಗ ಯೋಜನೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 2,400 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಪ್ರೋತ್ಸಾಹ ಧನ ಬಿಡುಗಡೆ. ಭಾರತದ ರಕ್ಷಣಾ ಉತ್ಪಾದನೆ ದಾಖಲೆಯ 1,78,000 ಕೋಟಿ ರೂಪಾಯಿಗೆ ಏರಿಕೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ನೀಟ್ ಯುಜಿ ಮರುಪರೀಕ್ಷೆ ಟೆಲಿಗ್ರಾಮ್ ನಿರ್ಬಂಧಿಸುವ ಕೇಂದ್ರ ಸರ್ಕಾರದ ಆದೇಶ ಎತ್ತಿಹಿಡಿದ ದೆಹಲಿ ಉಚ್ಚ ನ್ಯಾಯಾಲಯ. ಹಾಗೂ ಮಕಾವ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ, ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ಸ್ ಪ್ರವೇಶಿಸಿದ ಭಾರತದ ಅಶ್ಮಿತಾ ಚಲಿಹಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
2: ಆಕಾಶವಾಣಿ ಧಾರವಾಡ.
3: 35 years of clinical excellence with compassion.
4: From life-saving emergencies to advanced cardiac and multi-specialty expertise,
3: Bengaluru has placed its trust in one name.
4: Choose the care Bengaluru believes in.
3: Call

0: 9686860310 Fortis Hospital, Cunningham Road. With you for life.
1: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರತಿ ಶನಿವಾರ ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ, ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
2: ಆಕಾಶವಾಣಿ ಧಾರವಾಡ. ಇಂದಿನ ಕಾರ್ಯಕ್ರಮದಲ್ಲಿ ಲೇಖಕಿ ಹಾಗೂ ಶಿಕ್ಷಕಿ ಅಕ್ಷತಾ ಕೃಷ್ಣಮೂರ್ತಿ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಕರು ಮಂಜುಳಾ ಪುರಾಣೇಕ್.
3: ಕೇಳುಗರಿಗೆಲ್ಲ ನಮಸ್ಕಾರ. ಉತ್ತರ ಕನ್ನಡ ಜಿಲ್ಲೆ ಅಂದ್ರೆ ಸಾಕಷ್ಟು ಕವಿಗಳು ಸಾಹಿತಿಗಳು ಇಲ್ಲಿದ್ದಾರೆ, ಸಾಕಷ್ಟು ಹೆಸರುಗಳನ್ನು ಕೂಡ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಶಿಕ್ಷಕ ವೃತ್ತಿಯಲ್ಲೇ ಇದ್ದುಕೊಂಡು ಮಕ್ಕಳ ಜೊತೆಗೆ ಬೆಳೀತಾ ಮಕ್ಕಳ ಒಂದು ಮನೋವಿಕಾಸಕ್ಕೆ ಕಾರಣರಾದಂತ ಹಲವಾರು ಶಿಕ್ಷಕ ಶಿಕ್ಷಕಿಯರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅಂತ ಒಬ್ಬ ಅಪರೂಪದ ಶಿಕ್ಷಕಿ, ಅಣಶಿಯಲ್ಲಿ ಶಿಕ್ಷಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತ ಅಕ್ಷತಾ ಕೃಷ್ಣಮೂರ್ತಿ ಅವರು. ಬಹುಶಃ ನಮ್ಮ ನಾಡಿನ ಎಲ್ಲರಿಗೂ ಅಕ್ಷತಾ ಕೃಷ್ಣಮೂರ್ತಿ ಬಹಳ ಚಿರಪರಿಚಿತ ಹೆಸರು ಅಂತ ಅನ್ಕೊಳ್ತೇನೆ. ಇವರು ಸಾಕಷ್ಟು ಅಂಕಣ ಬರಹಗಳನ್ನ, ಕವನಗಳನ್ನ, ಲೇಖನಗಳನ್ನ, ಕಥೆ, ಗಜಲ್, ವಿಮರ್ಶೆ, ಈ ಎಲ್ಲ ಕ್ಷೇತ್ರಗಳಲ್ಲಿ ಇವರು ತಮ್ಮ ಒಂದು ಆಸಕ್ತಿ ಅಭಿರುಚಿಯನ್ನ ತೋರಿಸ್ತಾ ಆಕಾಶವಾಣಿಯ ಕವಿಗೋಷ್ಠಿಗಳಲ್ಲಿ ಭಾಗವಹಿಸ್ತಾ ದೂರದರ್ಶನದ ಕಾರ್ಯಕ್ರಮಗಳಲ್ಲಿ ಕೂಡ ಇವರು ಭಾಗವಹಿಸಿ ಬಹಳಷ್ಟು ಜನರ ಮನೆ ಮನದಲ್ಲಿ ಚಿರಸ್ಥಾಯಿ ಹೆಸರಾಗಿ ಉಳ್ಕೊಂಡಿದ್ದಾರೆ. ಇವತ್ತು ಅಕ್ಷತಾ ಕೃಷ್ಣಮೂರ್ತಿ ಅವರು ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇಸ್ಕೂಲು ಅನ್ನುವಂತ ಒಂದು ವಿಶೇಷ ಪುಸ್ತಕವನ್ನ ಪ್ರಕಟಿಸಿದ್ದಾರೆ. ಈ ಸ್ಕೂಲು ಹೆಸರೇ ಸೂಚಿಸುವಂಗೆ ಇದು ಸರ್ಕಾರಿ ಶಾಲೆಯ ಟೀಚರ್ ಹೇಳುವಂತ ಒಂದು ಕಥೆ. ಈ ಒಂದು ಪುಸ್ತಕವನ್ನ ಬರೀಲಿಕ್ಕೆ ಏನು ಪ್ರೇರೇಪಣೆ ಆಯಿತು, ಏನೆಲ್ಲ ವಿಷಯ ಸಂಗ್ರಹವನ್ನ ಈ ಸ್ಕೂಲು ಒಳಗೊಂಡಿದೆ, ಈ ಎಲ್ಲ ಮಾಹಿತಿಯನ್ನ ನಾವು ಅಕ್ಷತಾ ಕೃಷ್ಣಮೂರ್ತಿ ಅವರ ಜೊತೆಗೆ ಮಾತಾಡ್ತಾ ತಿಳ್ಕೊಳ್ಳೋಣ. ನಮಸ್ಕಾರ ಅಕ್ಷತಾ ಕೃಷ್ಣಮೂರ್ತಿ ಅವರು.
4: ನಮಸ್ಕಾರ ಮೇಡಮ್.
3: ನಾವು ಸಾವಿತ್ರಿಬಾಯಿ ಫುಲೆ ಅವರ ಹೆಸರನ್ನ ಕೇಳಿದೀವಿ. ಸಾವಿತ್ರಿಬಾಯಿ ಫುಲೆ ಅವರು ತಮ್ಮ ಜೀವನವನ್ನೇ ಶಿಕ್ಷಣ ಕ್ಷೇತ್ರಕ್ಕೆ ಮುಡಿಪಾಗಿಟ್ಟವರು. ಅದರಲ್ಲೂ ಕೂಡ ಒಂದು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟು ಮಕ್ಕಳಿಗೆ ಬರೀ ಶಿಕ್ಷಣ ಮಾತ್ರ ಅಲ್ಲ, ಅವರ ಒಂದು ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸಿದವರು. ಇವತ್ತು ಅವರು ನಮ್ಮ ಜೊತೆಗೆ ಇಲ್ಲದೇ ಇರಬಹುದು, ಆದರೆ ಸಾವಿತ್ರಿಬಾಯಿ ಫುಲೆ ಅವರು ಹಾಕಿಕೊಟ್ಟ ದಾರಿಯಲ್ಲಿ ಹೆಜ್ಜೆಯನ್ನಿಡ್ತಾ ನೀವು ಮುಂದೆ ಬರ್ತಾ ಇದ್ದೀರಿ. ಮಕ್ಕಳೊಟ್ಟಿಗೆ ತುಂಬಾ ಆತ್ಮೀಯ ಶಿಕ್ಷಕಿಯಾಗಿ ಗುರುತಿಸಿಕೊಂಡಿದ್ದೀರಿ. ಈ ಸ್ಕೂಲು ಒಂದು ಪುಸ್ತಕವನ್ನು ಹೊರಗೆ ತಂದಿದ್ದೀರಿ, ನಿಮಗೆ ಇಂಥ ಒಂದು ಪುಸ್ತಕ ಬರೀಬೇಕು ಅಂತ ಯಾವಾಗ ಅನಿಸ್ತು, ಯಾಕೆ ಅನಿಸ್ತು?
4: ನನ್ನ ಶಾಲೆ ಅಣಶಿ ಶಾಲೆ, ಕಣಿವೆ ಶಾಲೆ ಮತ್ತೆ ಕಾಡಿನ ಶಾಲೆ. ಈ ಶಾಲೆಗೆ ನಾನು ಬಂದಾಗ ಅಲ್ಲಿ ಕುಣಬಿ ಬುಡಕಟ್ಟು ಸಮಾಜದ ಮಕ್ಕಳೇ ಇದ್ರು. ಅವ್ರ ಜೊತೆಗೆ ಬೆರೀತಾ ಬೆರೀತಾ ನಾನು ಅವರಲ್ಲಿ ಒಂದಾಗಿ ಕೆಲವೊಂದಿಷ್ಟು ಹೊಸ ಹೊಸ ವಿಷಯಗಳನ್ನು ನಾನು ಅವರಿಂದನೂ ಕಲ್ತಿದ್ದೇನೆ, ಜೊತೆಗೆ ಅವರನ್ನ ನನ್ನೊಟ್ಟಿಗೆ ಕರ್ಕೊಂಡು ಹೋಗುವಂತ ಪ್ರಯತ್ನಗಳು ನಡೀತಾ ಬಂದವು. ಅದು ಏನಂದ್ರೆ ಶಾಲೆಯ ಕೆಲಸ ಕಾರ್ಯಗಳ ಜೊತೆಗೆ ಹೋಗ್ತಾ ಹೋಗ್ತಾ ಎಲ್ಲೋ ಒಂದ್ ಕಡೆ ಕಾಡಿನ ಮಕ್ಕಳು ಮತ್ತೆ ನನ್ನ ಊರಿನ ಮಕ್ಕಳಿಗಿಂತ ತೀರಾ ಭಿನ್ನವಾಗಿರುವುದನ್ನು ನಾನು ಕಂಡೆ ಅಲ್ಲಿ. ಯಾಕೆಂದ್ರೆ ನಾನು ಓದಿದ್ದು ಕೂಡ ಸರ್ಕಾರಿ ಶಾಲೆಯಲ್ಲಿ, ಆದ್ರೆ ನಾನು ಓದಿದ್ದು ಒಂದು ಹಳ್ಳಿಯ ಶಾಲೆಯಲ್ಲಿ. ನಾನೀ ಕೆಲಸ ಮಾಡ್ತಾ ಇರೋದು ಕಾಡಿನ ಶಾಲೆಯಲ್ಲಿ. ಹಳ್ಳಿಯ ಶಾಲೆಗೂ ಮಕ್ಕಳಿಗೂ ಮತ್ತು ಕಾಡಿನ ಶಾಲೆಯ ಮಕ್ಕಳಿಗೂ ತುಂಬಾ ವ್ಯತ್ಯಾಸ ಇದೆ ಅನಿಸ್ತು. ಯಾಕೆಂದ್ರೆ ಅವರು ಕಾಡಿನ ಒಂದು ನಿರವತೆಯನ್ನ, ಕಾಡಿನ ಭೀಕರತೆಯನ್ನ, ಕಾಡಿನ ಮೌನವನ್ನ, ಅದರ ಸದ್ದುಗದ್ದಲವನ್ನ ಜೊತೆಗೆ ಕರ್ಕೊಂಡು ಬೆಳೆದಂತ ಮಕ್ಕಳು ಅವರು. ಹೀಗಾಗಿ ಅವರ ಒಂದು ಜ್ಞಾನವನ್ನ ಉಪಯೋಗಿಸಿಕೊಳ್ತಾ ನನ್ನ ಶೈಕ್ಷಣಿಕ ಅಂದ್ರೆ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಜ್ಞಾನವನ್ನ ಅವರೊಟ್ಟಿಗೆ ಸಮೀಕರಿಸ್ತಾ ಹೋಗ್ಬೇಕು ಅನ್ನೋದು ನನ್ನ ಆಶಯ ಆಗಿತ್ತು. ಹೀಗಾಗಿ ಮಕ್ಕಳ ಹತ್ರ ನಾನು ನಿಧಾನ ಹತ್ರ ಹಾಕ್ತಾ ಹೋದೆ. ಅದರಲ್ಲೂ ಕುಣಬಿ ಮಕ್ಕಳು ಕೆಲವೊಂದಿಷ್ಟು ಪ್ರಾಕೃತಿಕ ಸಮಸ್ಯೆಗಳನ್ನ ಎದುರಿಸಿ ಅವರು ಶಾಲೆಗೆ ಬಂದಂತವರು, ಕೊಂಕಣಿ ಮಾತಾಡ್ತಾ ಇದ್ದಂತಹ ಮಕ್ಕಳು ಅವರು. ಹೀಗಾಗಿ ಅವ್ರ ಜೊತೆ ನಾನು ಹತ್ರ ಹೋಗ್ಬೇಕಂತ ಆದ್ರೆ ನಾನು ಕೊಂಕಣಿಯನ್ನ ಕಲಿಯಬೇಕಾಗಿತ್ತು. ಯಾಕೆಂದ್ರೆ ಅವರು 1ನೇ ಕ್ಲಾಸಿಗೆ ಬಂದಾಗ ಅವರು ಕೊಂಕಣಿಯನ್ನೇ ಮಾತಾಡ್ತಾ ಇರ್ತಾರೆ, ಕೊಂಕಣಿ ಶಬ್ದಗಳನ್ನೇ ಜಾಸ್ತಿ ಬಳಸ್ತಾರೆ. ಹೀಗಾಗಿ ಅವರಿಗೆ ಆಪ್ತರಾಗಬೇಕು ಅಂತ ಹೇಳಿ ಅವರ ಕೊಂಕಣಿಯ ಮೂಲಕವೇ ನಾನು ಮಕ್ಕಳಿಗೆ ಎಲ್ಲೋ ಹತ್ತಿರವಾದೆ. ಹಾಗಾಗಿ ಮಕ್ಕಳು ನಾನು ನಮಗೆ ಗೊತ್ತಿಲ್ಲದೆ ಒಂದು ರೀತಿಯಾದಂತಹ ಒಂದು ಪ್ರೀತಿ ಬೆರೀತಾ ಹೋಯ್ತು. ಆ ಕಾರಣದಿಂದಾಗಿ ಇಸ್ಕೂಲು ಅನ್ನುವಂತಹ ಒಂದು ಅಂಕಣ ಹುಟ್ಟಿದ್ದು. ಮತ್ತೆ ನನ್ನ ಮಕ್ಕಳನ್ನು ತೋರಿಸ್ಬೇಕಿತ್ತು. ನನ್ನ ಮಕ್ಕಳು ಬಹಳಷ್ಟು ಕ್ರಿಯಾಶೀಲರಾಗಿದ್ರು. ನನ್ನ ಮಕ್ಕಳು ಅಂದ್ರೆ ನಮ್ಮ ಶಾಲೆ ಮಕ್ಕಳು ಬಹಳಷ್ಟು ಕ್ರಿಯಾಶೀಲರಾಗಿದ್ರು. ಅವರಲ್ಲಿ ಕೆಲವೊಂದಿಷ್ಟು ಸೂಕ್ಷ್ಮ ಸಂಗತಿಗಳು, ಅವರಿಗೆ ಗೊತ್ತಿಲ್ಲದಂತ ಕೆಲವೊಂದಿಷ್ಟು ಜ್ಞಾನಗಳಿದ್ವು. ಅದೆಲ್ಲವನ್ನು ನಾನು ಲೋಕ ಸಮಾಜಕ್ಕೆ ಹೇಳಬೇಕಿತ್ತು, ನನ್ನ ಮಕ್ಕಳು ಹೀಗೆಲ್ಲ ಇದ್ದಾರೆ ಅಂತ. ಅದಕ್ಕೆ ನನಗೆ ಕಾರಣ

0: ಅದು ನನ್ನ ಬರಹ ಅಕ್ಷರ ಅಕ್ಷರ ರೂಪದಲ್ಲಿ ಅವರೆಲ್ಲರನ್ನ ಒಂದು ಚೌಕಟ್ಟಿನೊಳಗೆ ಕರ್ಕೊಂಡು ಬರಬೇಕು ಅಂತ ಹೇಳಿ ಈ ಸ್ಕೂಲು ಆರಂಭ ಆದದ್ದು ಮೇಡಮ್.
1: ಈಗ ಅಕ್ಷತಾ ಅವರೇ, ಈ ಸ್ಕೂಲು ಮೊದಲು ತುಷಾರ ಮಾಸಪತ್ರಿಕೆಯಲ್ಲಿ ಅಂಕಣ ರೂಪದಲ್ಲಿ ಬಂದು ಈಗ ಅದು ಎಲ್ಲವನ್ನು ಒಳಗೊಂಡು ಪುಸ್ತಕ ರೂಪದಲ್ಲಿ ಬಂದಿದೆ. ಈ ಪುಸ್ತಕವನ್ನ ನಾವು ನೋಡ್ತಾ ನೋಡ್ತಾ ಎಲ್ಲದರಲ್ಲೂ ರಾಧಕ್ಕ ಅನ್ನುವಂತ ಒಬ್ಬ ಕೇಂದ್ರ ವ್ಯಕ್ತಿ ಇರ್ತಾರೆ. ಅಂದ್ರೆ ರಾಧಕ್ಕನ ಮೂಲಕನೇ ಒಂದು ಮಕ್ಕಳಿಗೆ ಪಾಠ ಆಗ್ಬಹುದು, ಆಟ ಆಗ್ಬಹುದು, ಪಠ್ಯೇತರ ಚಟುವಟಿಕೆ ಆಗ್ಬಹುದು, ಅವರ ಕ್ರಿಯಾಶೀಲತೆ ಆಗ್ಬಹುದು, ಇದೆಲ್ಲ ಗೊತ್ತಿಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಒಂದು ರಾಧಕ್ಕನ ಪಾತ್ರವನ್ನ ಕಲ್ಪನೆ ಮಾಡ್ಕೊಂಡಿದ್ಯಾ?
0: ಏನಂದ್ರೆ ಬರಿತಾ ಬರಿತಾ ಹೋಗುವಾಗ ಅಥವಾ ಈ ಲೇಖನ ಬರೆಯುವುದಕ್ಕಿಂತ ಪೂರ್ವದಲ್ಲಿ ನಾವೆಲ್ಲ ಶಿಕ್ಷಕರು ಮಕ್ಕಳ ಜೊತೆ ಒಳಗೊಳ್ತಾ ಏನು ಪಾಠ ಮಾಡ್ತಾ ಇದ್ವಿ, ಅದೆಲ್ಲ ಸಂಗತಿಗಳನ್ನ ಇಟ್ಟುಕೊಂಡು ನಾನು ಬರೀಲಿಕ್ಕೆ ಹೊರಟಾಗ ಶಿಕ್ಷಕರ ಒಂದು ಪಾತ್ರವನ್ನು ಕೂಡ ಅಲ್ಲಿ ನಾನು ಸೃಷ್ಟಿಸಬೇಕಾಯಿತು. ಮತ್ತೆ ಆ ಶಿಕ್ಷಕಿ ಅಲ್ಲಿದ್ರು. ಈ ರಾಧಕ್ಕೋರು ಅನ್ನುವಂಥ ಶಿಕ್ಷಕಿ ಎಲ್ಲಾ ನಮ್ಮ ಸಹಶಿಕ್ಷಕರನ್ನೆಲ್ಲರನ್ನೂ ಒಳಗೊಂಡು ಕೆಲಸ ಮಾಡುವಂಥದ್ದು ಮತ್ತು ಒಂದು ಮಾದರಿ ಶಿಕ್ಷಕಿಯಾಗಿ ಅದರಲ್ಲೂ ಮಕ್ಕಳ ಮನಸ್ಸಿಗೆ ಹತ್ತಿರವಾಗುವಂತ ಶಿಕ್ಷಕಿ ಅವರು. ಮಕ್ಕಳ ಮನೋಲೋಕದೊಳಗೆ ತಾನೂ ಪ್ರವೇಶವನ್ನ ಪಡೆದು ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರಲ್ಲಿರುವ ಸಂಗತಿಗಳನ್ನ ತನ್ನ ಸಂಗತಿಗಳಿಗೆ ಜೋಡಿಸಿಕೊಂಡು ಮತ್ತೆ ಅದರ ಜೊತೆಗೆ ಶೈಕ್ಷಣಿಕವಾಗಿಯೂ ಕೂಡ ಅನೇಕ ವಿಷಯಗಳಿಗೆ ಅದನ್ನ ಜೋಡಿಸಿಕೊಂಡು ಹೊಂದಿಸಿಕೊಳ್ತಾ ಪಠ್ಯಕ್ಕೆ ಪೂರಕವಾಗಿ ಸೃಜನಾತ್ಮಕವಾಗಿ ಕಾಡಿನ ಜ್ಞಾನವನ್ನು ಕಲಿಸ್ತಾ ಹೋಗುವಂತಹ ಒಂದು ಶಿಕ್ಷಕಿಯಾಗಿ ಅವರು ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದಾರೆ. ಹಾಗಾಗಿ ರಾಧಕ್ಕೋರು ಅನ್ನುವಂತಹ ಶಿಕ್ಷಕಿಯ ಮೂಲಕವಾಗಿ ಈ ಕತೆ ಮುಂದೆ ಹೋಗ್ತಾ ಹೋಗ್ತದೆ.
1: ಅಂದ್ರೆ ಇಲ್ಲಿ ನಾವು ನಮ್ಮ ಕೇಳುಗರಿಗೆ ಹೇಳಲೇಬೇಕು, ಈ ರಾಧಕ್ಕ ಅನ್ನುವ ಒಂದು ಕಾಲ್ಪನಿಕ ವ್ಯಕ್ತಿ ಬೇರೆ ಯಾರು ಅಲ್ಲ, ಅದು ಅಕ್ಷತಾ ಅವರೇನೆ ಅಂತ. ಅಂದ್ರೆ ಎಲ್ಲೂ ನೀವು ಇಲ್ಲಿ ನಿಮ್ಮ ಹೆಸರನ್ನು ಹೇಳ್ಕೊಳ್ಳಕ್ಕೆ ಇಷ್ಟಪಟ್ಟಿಲ್ಲ. ಅಂದ್ರೆ ಮಕ್ಕಳ ಮನಸ್ಸನ್ನ, ಅವರ ಒಂದು ಆಂತರಿಕ ತುಮುಲವನ್ನ, ಅವರ ಭಾವನೆಗಳಿಗೆ ನೀವು ಪ್ರತಿ ಭಾವನೆಯಾಗಿ ಇಲ್ಲಿ ಮೂಡ್ತಾನೆ ಬಂದಿದ್ದೀರಿ ಅಂತ ಹೇಳ್ಬಹುದು.
0: ಹೌದು ಮೇಡಮ್.
1: ಅಕ್ಷತಾ, ಈ ಪುಸ್ತಕವನ್ನ ಬರಿಬೇಕಾದಾಗ ಮಕ್ಕಳೇನೋ ನಿಮ್ ಕಣ್ಣೆದುರಿಗೆ ಇದ್ರು, ಅವರ ಭಾವನೆಗಳನ್ನ, ಆಸೆ ಅಭಿಲಾಷೆಗಳನ್ನ ನೀವು ತಿಳ್ಕೊಂಡ್ರಿ. ಒಂದು ರಾಧಕ್ಕನ ಪಾತ್ರದ ಮೂಲಕ ಒಂದೊಂದು ಮಗುವನ್ನ ಹೀರೋನೋ ಹೀರೋಯಿನ್ನೋ ಮಾಡಿ ನೀವು ಬರಿತಾ ಬಂದ್ರಿ. ಇದಕ್ಕೆ ಒಂದು ನಿಮ್ಮ ಶಾಲೆಯ ಇತರ ಶಿಕ್ಷಕರಾಗಬಹುದು, ಮುಖ್ಯೋಪಾಧ್ಯಾಯರು ಆಗ್ಬಹುದು, ಅಥವಾ ನಿಮ್ಮ ಶಿಕ್ಷಣ ಇಲಾಖೆ ಆಗ್ಬಹುದು, ಯಾವ ರೀತಿಯಲ್ಲಿ ತಮಗೆ ಸಹಕಾರ ಕೊಟ್ಟಿದೆ?
0: ನಮ್ಮ ಶಾಲೆ ಹೇಗಿತ್ತು ಅಂದ್ರೆ, ಈಗ ರಾಧಕರು ಏನಾದ್ರು ಕೆಲಸ ಮಾಡ್ಬೇಕು, ಹೀಗೆ ಮಾಡ್ಬೇಕು, ಮಕ್ಕಳ ಹತ್ರ ಹೀಗೆ ಮಾಡ್ಬೇಕು ಅಂದ್ರೆ ನನ್ನ ಸಹ ಶಿಕ್ಷಕರು ಎಲ್ಲರೂ ಅದಕ್ಕೆ ಸಪೋರ್ಟಿವ್ ಆಗಿದ್ರು. ಹೀಗೆ ಮಾಡ್ಬೇಕು ಅಂದ್ರೆ ನಾವು ಮಾಡ್ತಿದ್ವಿ. ಎಲ್ಲರೂ ಸೃಜನಾತ್ಮಕವಾಗಿ ರೂಪುಗೊಂಡಂತಹ ಶಿಕ್ಷಕರೇ ಇದ್ರು, ಅದಕ್ಕೆ ಬೆಲೆ ಕೊಡುವಂತಹ ಶಿಕ್ಷಕರೇ ಇದ್ರು. ಹಾಗಾಗಿ ಎಲ್ಲ ಜವಾಬ್ದಾರಿಯನ್ನ ತಗೊಂಡು ನಾವೆಲ್ಲರೂ ಸೇರಿ ಮಾಡ್ಕೊಂಡು ಹೋಗ್ತಾ ಇದ್ವಿ ಕೆಲಸವನ್ನ. ಜೊತೆಗೆ ಏನಾಯ್ತು ಅಂದ್ರೆ ಮಕ್ಕಳು ಮತ್ತೆ ಅವರ ಪಾಲಕರು ಕೂಡ ತುಂಬಾ ಸಪೋರ್ಟಿವ್ ಆಗಿ ಈಗ ಹೇಳಿದ ಮೇಲೆ ಹೀಗೆ ಅಂತ ಹೇಳಿದಾಗ ಅದನ್ನ ಅವರು ಕೇಳುವಷ್ಟು ನಂಬಿಕೆಯನ್ನ ಅವರು ನಮ್ಮ ಮೇಲೆ ಹೊಂದಿದ್ದಾರೆ. ಮತ್ತೆ ಅಣಶಿ ಕಡೆಗೆಲ್ಲ ಹೇಗೆ ಅಂತ ಹೇಳಿದ್ರೆ, ಶಿಕ್ಷಕರ ಮೇಲೆ ಪಾಲಕರಿಗೆ, ಪಾಲಕರ ಮೇಲೆ ಶಿಕ್ಷಕರಿಗೆ, ಮಕ್ಕಳ ಮೇಲೆ ಶಿಕ್ಷಕರಿಗೆ ತುಂಬಾ ನಂಬಿಕೆ ಇರ್ತದೆ. ಯಾಕೆಂದ್ರೆ ಈ ಕಾಡು ಅನ್ನೋದು ಆತರ ವ್ಯವಸ್ಥೆಯನ್ನ ಎಲ್ಲರನ್ನು ಒಂದು ಕಡೆ ಕೂಡಿಡ್ತದೆ ಅದು. ಈಗ ನಾವ್ ಯಾರು ಒಬ್ಬರನ್ನ ಭೇಟಿ ಮಾಡ್ಬೇಕು ಒಂದ್ ಪಾಲಕರನ್ನ ಅಂತ ಹೇಳಿದಾಗ, ರೇಷನ್ ತಗೊಂಡು ಹೋಗ್ಲಿಕ್ಕೆ ಆ ಊರಿನ ಪಾಲಕರು ಬಂದಿರ್ತಾರೆ, ಆವಾಗ ಒಬ್ಬರಿಗೆ ನಾವ್ ಹೇಳಿ ಕಳಿಸಿದ್ರೆ ಅವ್ರ ಇನ್ನೊಬ್ಬರಿಗೆ ಆ ಸುದ್ದಿಯನ್ನು ಪೂರ್ಣವಾಗಿ ಮುಟ್ಟಿಸುವಂತದ್ದು, ಇಂಥ ಮಗುಗ ಆರಾಮಿಲ್ಲ ಅಂತ ಅಂದಾಗ ನಾವು ತಗೊಂಡು ಹೋಗುವಂಥದ್ದು, ನಂಬಿಕೆಯಲ್ಲಿ ಕೆಲಸ ಮಾಡ್ತಾ ಇರ್ತದೆ. ಪ್ರಕೃತಿನೂ ಆ ನಂಬಿಕೆಗೆ ಪ್ರೋತ್ಸಾಹವನ್ನು ಕೊಡ್ತದೆ, ಪ್ರಕೃತಿಯನ್ನು ನಂಬಿ ನಾವು ನಡೀತಾ ಇರ್ತೇವೆ. ಹೀಗಾಗಿ ಪ್ರಕೃತಿ ಜೊತೆಗೆ ಸಹಶಿಕ್ಷಕರು ಮತ್ತು ನಮ್ಮೆಲ್ಲ ಯೋಚನೆಗಳು, ಮಕ್ಕಳು, ಇವರೆಲ್ಲರೂ ಒಟ್ಟಾಗಿ ಆ ಒಂದು ಕೆಲಸದಲ್ಲಿ ನಾವು ತೊಡಗಿಕೊಂಡಾಗ ಆ ಕೆಲಸ ಖಂಡಿತ ಯಶಸ್ವಿ ಆಗ್ತದೆ. ಹೀಗಾಗಿ ಅನೇಕ ಶಾಲೆಯಲ್ಲಿ ಕಾರ್ಯಕ್ರಮಗಳು ಜರುಗಿದ್ರು, ಮಕ್ಕಳ ಹತ್ತಿರಕ್ಕೆ ಹೋಗ್ಲಿಕ್ಕೆ ಆಯ್ತು, ಮಕ್ಕಳನ್ನ ನಮ್ಮ ಹತ್ತಿರಕ್ಕೆ ಕರ್ಕೊಂಡು ಬರ್ಲಿಕ್ಕಾಯ್ತು. ಇವೆಲ್ಲ ಶಾಲೆಯ ಅಭಿವೃದ್ಧಿಗೆ ಖಂಡಿತ ಸಹಾಯ ಆಗಿದೆ ಅಂತ.
1: ಇದರ ಜೊತೆಗೆ ನಿಮ್ಮ ಮನೆಯ ಜನರ ಒಂದು ಸಹಕಾರ, ಇದು ಕೂಡ ಬಹಳ ಮುಖ್ಯ ಆಗ್ತದೆ.
0: ಹೌದು, ಮುಖ್ಯವಾಗಿ ನಾನು ಈ ಸಂದರ್ಭದಲ್ಲಿ ನೀವು ಮನೆಯ ಜನರು ಅಂತ ಹೇಳಿದಾಗ ನನ್ನ ಗಂಡನನ್ನ ನೆನಪು ಮಾಡ್ಕೊಳ್ಬೇಕು. ಕೆಲವೊಮ್ಮೆ ಏನಾಗ್ತಿತ್ತಂದ್ರೆ, ಈಗ ಒಂದು ಹುಡುಗಿಗೆ ಕೊರೋನಾ ಟೈಮಲ್ಲಿ ಹಾವು ಕಚ್ಚಿಬಿಡ್ತು, ಅದು ಈ ಪುಸ್ತಕದಲ್ಲಿ ಬರ್ತದೆ. ಆ ಟೈಮಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ನನಗೆ ಕಾರನ್ನೆಲ್ಲ ಬಿಡ್ಲಿಕ್ಕೆ ಬರೋದಿಲ್ಲ. ಅಂತ ಸಂದರ್ಭದಲ್ಲಿ ನಾನು ಎಷ್ಟೇ ಹೊತ್ತಲ್ಲಿ ನನ್ನ ಗಂಡನಿಗೆ ಹೇಳಿದ್ರು, ಬಹುಶಃ ಅವರು ಅದೇ ಮಕ್ಕಳನ್ನ ಪ್ರೀತಿಸುವ ಕಾರಣದಿಂದಾಗಿ ಅವ್ರು ಎದ್ದು ಬರುವಂತದ್ದು. ಆಮೇಲೆ ನಾವು ಕೊರೋನಾ ಟೈಮಲ್ಲಿ ಶಿಕ್ಷಕರ ಜೊತೆ ಹೋಗ್ತಿದ್ವಿ ಅಂತ ಹೇಳಿ, ಅಂತ ಟೈಮಲ್ಲಿ ಧೈರ್ಯವಾಗಿ ನೀನು ಹೋಗ್ಬಹುದು ಅಂತ ಪರ್ಮಿಷನ್ ಕೊಟ್ಟಂತದ್ದು. ಆಮೇಲೆ ಮಕ್ಕಳ ಜೊತೆ ನಾನು ಒಡನಾಡುವಾಗ, ಈಗ ಮಕ್ಕಳು ಹತ್ರ ಹೋಗ್ಬೇಕಂದ್ರೆ ನಾವು ಅವರ ಫ್ಯಾಮಿಲಿನೂ ಬೇಕಾಗುತ್ತೆ ನಮ್ಗೆ, ಅವರ ಹತ್ರಕ್ಕೂ ನಾವು ಹೋಗ್ಬೇಕಾಗುತ್ತದೆ. ಇಂಥ ಸಂದರ್ಭದಲ್ಲೆಲ್ಲ ನಮ್ಗೆ ಮನೆಯಿಂದ ಕೂಡ ತುಂಬಾ ಸಹಾಯ ಆಗಿದೆ. ಮನೆಯ ಸಹಾಯವಿಲ್ಲದಿದ್ದರೆ ನಾನು ಉತ್ತಮ ಶಿಕ್ಷಕಿ ಆಗ್ಲಿಕ್ಕೆ ಅಂದ್ರೆ ಮಕ್ಕಳ ಹತ್ರ ಹೋಗ್ಲಿಕ್ಕೆ ಆಗ್ತಾನೆ ಇರಲಿಲ್ಲ, ಯಾಕಂದ್ರೆ ನಮ್ಮ ಸಮಸ್ಯೆಗಳೇ ಹೆಚ್ಚಾಗಿರ್ತಿದ್ವು ಏನೋ ಗೊತ್ತಿಲ್ಲ.
1: ಈಗ ನಿಮ್ಮ ಮಾತುಗಳನ್ನು ಕೇಳಿದಾಗ ನನ್ಗೆ ಏನ್ ಅನಿಸ್ತದೆ ಅಂತಂದ್ರೆ, ಈ ನಗರ ಪ್ರದೇಶಗಳಲ್ಲಿ ಓದುವಂತ ಮಕ್ಕಳಿಗೂ ಅಲ್ಲಿಯೇ ಕಾರ್ಯ ಮಾಡ್ತಾ ಇರುವಂತಹ ಶಿಕ್ಷಕರಿಗೂ

0: ಈ ಹಳ್ಳಿ ಪ್ರದೇಶದಲ್ಲಿ ಅದರಲ್ಲೂ ಕಾಡುಗಳಲ್ಲಿ ಇರುವಂತಹ ಪ್ರಾಥಮಿಕ ಶಾಲೆ ಶಿಕ್ಷಕರು ಮಕ್ಕಳು, ಇಲ್ಲಿ ನಾವು ತುಲನಾತ್ಮಕವಾಗಿ ನೋಡಿದಾಗ ಇಲ್ಲಿ ಒಂದು ಭಾವನಾತ್ಮಕ ಸಂಬಂಧಗಳು ಜಾಸ್ತಿ ಇದೆ. ಅಂದರೆ ಒಂದು ಬೆರೆಯುವಿಕೆ ಆಗಬಹುದು, ಹಂಚಿಕೊಳ್ಳುವಿಕೆ ಆಗಬಹುದು, ಒಂದು ಮಗುವಿಗೆ ಏನೋ ತೊಂದರೆ ಆದಾಗ ಪ್ರತಿಸ್ಪಂದನೆ ನೀಡುವುದು ಆಗಬಹುದು, ಇದೆಲ್ಲ ಇಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಅಂದರೆ ಮಾನವೀಯ ಮೌಲ್ಯಗಳಿಗೆ ಇಲ್ಲಿ ಹೆಚ್ಚಿನ ಒಂದು ಅವಕಾಶಗಳಿದೆ ಅನ್ಸುತ್ತೆ.
1: ಹೌದು, ಯಾಕೆಂದ್ರೆ ಈಗ ಒಬ್ಬ ಶಿಕ್ಷಕಿ ಇರ್ಬೋದು, ಒಬ್ಬ ಲೇಖಕಿ ಇರ್ಬೋದು, ಸರಳವಾದಷ್ಟು ನಾವು ಎತ್ತರ ಆಗ್ತೇವೆ ಅನ್ನುವಂತ ಒಂದು ಮಾತಿದೆ. ನಾವು ಎಷ್ಟು ಸರಳವಾಗಿ ಮಕ್ಕಳ ಹತ್ರ, ನಾನು ಶಿಕ್ಷಕಿ, ನಾನು ಟೀಚರು, ನಾನು ಹೀಗೆ ಇರಬೇಕು ಅಂತ ಹೋದ್ರೆ ಮಕ್ಕಳಿಗೆ ಖಂಡಿತ ಕಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಮಕ್ಕಳ ಹತ್ರ ಹೋಗುವಾಗ ಮಕ್ಕಳಾಗಿಯೇ ಹೋಗ್ಬೇಕು. ಅವರು ನಮ್ಮನ್ನ ಗೆಳತಿಯಂತೆ, ಒಬ್ಬ ಶಿಕ್ಷಕಿಯನ್ನ ಗೆಳತಿಯಂತೆ ಅವರು ನೋಡಬೇಕಾದ್ರೆ ಅವರ ಲೆವೆಲ್ಲಿಗೆ ನಾನು ಇಳಿದು ನಂತರ ನಾನು ನನ್ನ ಜ್ಞಾನಕ್ಕೆ ಅವರನ್ನ ಕರ್ಕೊಂಡು ಬರಬೇಕು. ಹೀಗಿದ್ದಾಗ ಮಾತ್ರ ಅದು ಸಾಧ್ಯತೆ ಇದೆ. ಹೀಗೆ ಹೋಗುವಾಗ ಕೆಲವೊಂದ್ಸಲ ಏನಾಗತ್ತೆ ಅಂದ್ರೆ, ಈಗ ಒಂದು ಮಗು ಮನೆಯಲ್ಲಿ ತುಂಬಾ ಅಪ್ಪ ಕುಡುಕಾಗಿರ್ತಾನೆ, ರಾತ್ರಿ ಎಲ್ಲ ಹೊಡೆದಿರ್ತಾನೆ, ಬೆಳಿಗ್ಗೆ ಬಂದಾಗ ತುಂಬಾ ನರಳಿರುತ್ತೆ, ಹೋಮ್ವರ್ಕ್ ಯಾಕೆ ಮಾಡ್ಕೊಂಡು ಬರಲಿಲ್ಲ ಅಂತ ಕೇಳಿ ನಾವು ಒಂದೇ ಸಲ ಇದು ಮಾಡಿಬಿಟ್ರೆ ಆ ಮಗು ಇನ್ನೂ ಕೂಗ್ತಾ ಕೂಗ್ತಾ ಹೋಗ್ತದೆ. ಆ ಮನೆಯ ಅರಿವಿದ್ದು ನಮಗೆ ಹೀಗೆಲ್ಲ ಆಗಿದೆ ಅನ್ನೋದ್ರ ಒಂದು ಸ್ವಲ್ಪ ಆದರೂ ಅರಿವಿದ್ರೆ ನಾವು ಅದರ ಮೂಲಕನೇ ಆ ಮಗುವನ್ನು ಮತ್ತೆ ಆ ದಿನದ ಜ್ಞಾನಕ್ಕೆ ಕರ್ಕೊಂಡು ಹೋಗ್ಬೋದು. ಇವೆಲ್ಲ ಆಗಬೇಕಂದ್ರೆ ಮುಖ್ಯವಾಗಿ ಶಿಕ್ಷಕರಲ್ಲಿ ಅದೇ ಮಾನವೀಯ ಗುಣಗಳು ಮತ್ತೆ ಭಾವನಾತ್ಮಕತೆ ಇವೆಲ್ಲ ಬಂದಿರೋದ್ರಿಂದ ಸಾಧ್ಯ ಇದೆ. ಶಿಕ್ಷಕಿಯರಲ್ಲಿ ಮತ್ತೆ ಇದು ಸಾಧ್ಯ ಆಗತ್ತೆ ಕೂಡ, ಮಕ್ಕಳ ಹತ್ರ ಹೋಗ್ತಾರೆ ಅವರು. ಹೀಗಾಗಿ ಮಹಿಳೆಯಾಗಿರೋದು ಕೂಡ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ನನಗೆ ಮಕ್ಕಳ ಹತ್ರ ಹೋಗ್ಲಿಕ್ಕೆ.
0: ಹೌದು,
1: ಲೇಖಕಿ ಆಗಿರೋದ್ರಿಂದ ಸ್ವಲ್ಪ ಅದನ್ನ ಉಪಯೋಗಿಸ್ಕೊಂಡಿದ್ದೇನೆ, ತಂತ್ರನೂ ಇದೆ ಅಲ್ಲಿ. ಹಾಗಾಗಿ ಎರಡೂ ಇರೋದ್ರಿಂದ ನಾನು ಮಕ್ಕಳಿಗೆ ತುಂಬಾ ಹತ್ರ ಹೋಗ್ಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ನನಗೆ ಏನು ಒಂದು ವಿಜ್ಞಾನವನ್ನ ಕಲಿಸುವಾಗ ಗಣಿತವನ್ನ ಕಲಿಸುವಾಗಲೂ ಕೂಡ ನಾನು ಮೊದಲು ಅವರನ್ನು ನನ್ನ ಗಣನೆಗೆ ತಕೊಂಡು ನನ್ನ ಮಾತಿಗೆ ತಕ್ಕೊಂಡೇ ನಾನು ಪಾಠ ಮುಂದೆ ಹೋಗೋದು. ಹಾಗಾಗಿ ಅದೆಲ್ಲ ಒಂದ್ ಕಡೆಗೆ ಯಶಸ್ಸು ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೇನೆ.
0: ಯಾಕೆಂದ್ರೆ ಮಕ್ಕಳು ಮನೆಯಲ್ಲಿ ಇರುವ ಸಮಯ ಕಡಿಮೆ,
1: ಹೌದು,
0: ಶಾಲೆಯಲ್ಲಿ ಇರುವ ಸಮಯನೇ ಹೆಚ್ಚು. ಯಾಕೆಂದ್ರೆ 24 ಗಂಟೆನಲ್ಲಿ ಬೆಳಿಗ್ಗೆ ಸ್ವಲ್ಪ ಇರ್ತಾರೆ, ಮತ್ತೆ ಸಾಯಂಕಾಲ ಆಗ್ತದೆ, ರಾತ್ರಿ ಆಗ್ತದೆ. ಅಂದ್ರೆ ಮಕ್ಕಳು ಇವತ್ತು ನಾವು ಗಮನಿಸಿದ ಹಾಗೆ ಅಪ್ಪ ಅಮ್ಮನ ಮಾತಿಗಿಂತ ಶಿಕ್ಷಕರ ಮಾತು ಕೇಳುವುದೇ ಹೆಚ್ಚು. ನೀವೇನು ಹೇಳಿದ್ರೆ ಇಲ್ಲ ನಮ್ಮ ಟೀಚರ್ ಹೀಗೆ ಹೇಳಿದ್ದಾರೆ ಅಂತಾನೆ ಅವರು ಪ್ರತಿಪಾದಿಸ್ತಾರೆ. ಸೊ ಮನೆಯಲ್ಲಿಯ ತಾಯಿ ನಂತರ ಮಗುವಿಗೆ ತಾಯಿಯಾಗಿ ಒಂದು ಬದುಕನ್ನು ಕಟ್ಟಿಕೊಡ್ಲಿಕ್ಕೆ ಮಾರ್ಗದರ್ಶನ ಮಾಡಲಿಕ್ಕೆ ಕಾರಣರಾಗವರು ಶಿಕ್ಷಕರೇ. ಆ ನಿಟ್ಟಿನಲ್ಲಿ ನೀವು ಒಬ್ಬ ಆದರ್ಶ ಶಿಕ್ಷಕಿ ಅಂತ ನನಗನ್ನಿಸ್ತದೆ.
1: ಹಾಗೇನಿಲ್ಲ ಮೇಡಮ್, ನಾನು ಪಾಠ ಮಾಡೋದು ಕುಣಬಿ ಬುಡಕಟ್ಟು ಮಕ್ಕಳಿಗೆ. ಹಾಗಾಗಿ ಆ ಕುಣಬಿ ಬುಡಕಟ್ಟು ಅಥವಾ ಯಾವುದೇ ಬುಡಕಟ್ಟು ಇರ್ಬೋದು, ಈ ಬುಡಕಟ್ಟು ಜನರಲ್ಲಿ ಒಂದು ಕಾಮನ್ ವಿಷಯ ಇರ್ತದೆ ಏನಂದ್ರೆ, ಅವರು ಸ್ವಲ್ಪ ಮುಜುಗರ ಸ್ವಭಾವ, ತಮ್ಮನ್ನು ತಾವು ತೆರೆದಿಡೋಲ್ಲ, ಬೇಗ ಬೇಗ ಮಾತಾಡಲ್ಲ ಅವರು. ಅವ್ರ ಜೊತೆ ಹೊಂದಿಕೆ ಆಗ್ಬೇಕಾದ್ರೆ ಅವ್ರ ಸಮೀಪ ಹೋಗ್ಬೇಕು. ಮಕ್ಕಳಲ್ಲೂ ಕೂಡ ಈ ತರದ್ದು ಇರ್ತದೆ, ಬುಡಕಟ್ಟು ಮಕ್ಕಳಾಗಿರೋದ್ರಿಂದ ಇದು ಬಂದಿರ್ತದೆ, ಅವ್ರ ರಕ್ತದಲ್ಲೇ ಇರ್ತದೆ ಅದು. ಹಾಗಾಗಿ ಅವರ ಹತ್ತಿರಕ್ಕೆ ಅಂದ್ರೆ ಆ ಮುಜುಗರವನ್ನ ಬಿಟ್ಟು ಮಾತಾಡುವಂತ ಸಂದರ್ಭವನ್ನ ನಾವು ಶಿಕ್ಷಕರು ಆ ತರ ಸನ್ನಿವೇಶವನ್ನ ನಾವು ಸೃಷ್ಟಿಸಿದ್ರೆ ಖಂಡಿತ ನಾವೆಲ್ಲರೂ ಆದರ್ಶ ಶಿಕ್ಷಕರು ಆಗ್ತೇವೆ ಅಂತ ಅಂದ್ಕೊಂಡಿದ್ದೇನೆ ಮೇಡಮ್.
0: ಬಹಳ ಸಂತೋಷ ಅಕ್ಷತಾ ಕೃಷ್ಣಮೂರ್ತಿ ಅವರೇ. ಈ ಸ್ಕೂಲು ಪುಸ್ತಕವನ್ನ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಓದ್ಲಿ, ಆಮೇಲೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಮಗೆ ಮುಕ್ತವಾಗಿ ತಿಳಿಸ್ಲಿ. ಅಂದ್ರೆ ಇನ್ನೂ ನಿಮ್ಮ ಒಂದು ಬರವಣಿಗೆಯ ಕ್ಷೇತ್ರ ಉತ್ತರೋತ್ತರ ಅಭಿವೃದ್ಧಿಯನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನೂ ಹೆಚ್ಚು ಲೇಖನಗಳು ಪುಸ್ತಕ ರೂಪದಲ್ಲಿ ಬರಲಿ ಅಂತ ಆಶಿಸ್ತಾ ಸಂದರ್ಶನವನ್ನು ಮುಗಿಸೋಣ. ನಮಸ್ಕಾರ.
1: ಧನ್ಯವಾದ ಮೇಡಮ್.
2: ಇದುವರೆಗೆ ಲೇಖಕಿ ಹಾಗೂ ಶಿಕ್ಷಕಿ ಅಕ್ಷತಾ ಕೃಷ್ಣಮೂರ್ತಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಂಜುಳಾ ಪುರಾಣೇಕ್, ಸಂಕಲನ ರಾಖಿ ಹಾನಗಲ್.
3: ಆಕಾಶವಾಣಿ ಧಾರವಾಡ.
4: 35 years of clinical excellence with compassion.
5: From life-saving emergencies to advanced cardiac and multi-specialty expertise,
4: Bengaluru has placed its trust in one name.
5: Choose the care Bengaluru believes in.
4: Call 9686860310. Fortis Hospital, Cunningham Road. With you for life.
6: Video like madalu hana sigutta? ಎಷ್ಟು ಸುಲಭ ಸಿಕ್ಬಿದ್ರು.
7: ಅಪರಿಚಿತ ಲಿಂಗ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
8: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಕಾರ್ಯಕ್ರಮ ಯುವವಾಣಿ.

0: ಇಂದಿನ ಯುವವಾಣಿಯಲ್ಲಿ ರಾಘವೇಂದ್ರ ಕುಪ್ಪೇಲೂರ್ ಅವರಿಂದ ಸ್ವರಚಿತ ಕವನ ವಾಚನವನ್ನು ಕೇಳೋಣ.
1: ಕವನದ ಶೀರ್ಷಿಕೆ ಒಂದು ಮುಪ್ಪಿನ ಸಭೆ. ಕಪಾಟಿಗೆ ಹೊಸ ಪುಸ್ತಕಗಳು ಸೇರುವಾಗ ಹಳೆಯವು ತಮಗೆ ವಯಸ್ಸಾದಂತೆ ಕೊಂಚ ಇರುಸು ಮುರುಸಿನಲ್ಲಿ ಕನ್ನಡಿ ಹಿಡಿದು ಹಿಂದಕ್ಕೆ ಸರಿಯುತ್ತವೆ. ಕಪಾಟಿಗೆ ಹೊಸ ಪುಸ್ತಕಗಳು ಬಂದು ಸೇರುವಾಗ ಹಳೆಯವು ತಮಗೆ ವಯಸ್ಸಾದಂತೆ ಕೊಂಚ ಇರುಸು ಮುರುಸಿನಲ್ಲಿ ಕನ್ನಡಿ ಹಿಡಿದು ಹಿಂದಕ್ಕೆ ಸರಿಯುತ್ತವೆ. ಹರೆಯ ಕಳೆದುಕೊಂಡ ಹುಡುಗಿಯಂತೆ ಕಿವಿ ಮಡಚಿಕೊಂಡೋ ದಡ ಸೀಳಿಕೊಂಡೋ ಹೇಗೋ ನಿಭಾಯಿಸಿಕೊಂಡು ಹೋಗುವಾಗಲೇ ಹೊಸ ನೋಂದಣಿ ಕಾರ್ಯಕ್ರಮದ ವಾಲಗ ದಿಬ್ಬಣ ಬಲು ಜೋರು. ಅತಿಯಾಯ್ತಲ್ಲ ಈಕೆ ಇದು, ಹೇಗೋ ದೊಡ್ಡ ಮನಸ್ಸು ಮಾಡಿ ಜೊತೆಗೆ ಸೇರಿಸಿಕೊಂಡರೆ ಇನ್ನೂ ಒತ್ತುತ್ತಾಳೆ, ಎಷ್ಟಂತ ಸರಿಯುವುದು. ಆದರೂ ಕೊಂಚ ತೆಳ್ಳಗೆ ಬೆಳ್ಳಗೆ ಒಳ್ಳೆ ಸೈಜಿನದೇ ಹುಡುಕಿ ತಂದಿದ್ದಾನೆ. ಹೆಸರು ಕಾವ್ಯವಂತೆ. ಈಗೀಗ ಅವ ನಮ್ಮನ್ನು ಮುಟ್ಟುವುದೇ ಇಲ್ಲ ಅಂತೀನಿ. ಎಲ್ಲೋ ತೀರ ಬೇಕಾದಾಗ ಬರುತ್ತಾನೆ ಕೋಡಿ, ಅದು ರೆಫರೆನ್ಸ್ನ ನೆವ ಹೇಳಿಕೊಂಡು ರಮಿಸಿಕೊಂಡು. ಉಳಿದಂತೆ ದಿನವೆಲ್ಲ ಅವಳೊಂದಿಗೆ ಚೆಲ್ಲಾಟ, ನಮಗಿಲ್ಲಿ ಇಲಿ ಜಿರಳೆಗಳ ತಾಪತ್ರಯ. ಸದ್ಯಕ್ಕವಳಿಗೆ ಅವನೇ ಪತಿರಾಯ. ಅಲ್ಲ, ಎಷ್ಟು ಧೈರ್ಯ ಅವಳಿಗೆ! ರಾತ್ರಿಯೆಲ್ಲ ಅವನ ದಿಂಬಿನಂಚಿಗೆ ಅಂಟಿಕೊಂಡೇ ಮಲಗಿರುತ್ತಾಳಲ್ಲ ಬೆಚ್ಚಗೆ. ನಮಗೇನು ಸಂವೇದನೆಗಳಿಲ್ಲವೇ? ಇರಲಿ, ಮುಂದೆ ಅವಳೂ ನಮ್ಮ ಸಭೆಗೆ ಸದಸ್ಯಳಾಗುತ್ತಾಳಲ್ಲ, ಆಗ ನೋಡಿಕೊಳ್ಳುವ. ಹೇಗಾದರೂ ಮಾಡಿ ಈ ಬಾರಿ ಪ್ರತಿಭಟಿಸಲೇಬೇಕು. ಮಾಜಿ ಸದಸ್ಯರ ಮುಪ್ಪಿನ ಸಭೆ ತೀರ್ಮಾನಿಸುವ ವೇಳೆಗೆ ಬೆಳಕು ಹರಿದು ಬಿಡುತ್ತದೆ. ಕವನದ ಶೀರ್ಷಿಕೆ ಗುಳಿಗೆಗಳು ಕರಗುವಂತೆ. ನೋವು ನುಂಗುವ ಗಳಿಗೆಗೆ ಗುಳಿಗೆ ರಾತ್ರಿಗೊಂದರಂತೆ ಪ್ರತಿ ದಿವಸ. ನೋವು ನುಂಗುವ ಗಳಿಗೆಗೆ ಗುಳಿಗೆ ರಾತ್ರಿಗೊಂದರಂತೆ ಪ್ರತಿ ದಿವಸ. ಒಣಗಿದ ನಾಲಿಗೆ ಒಸರದ ರಸ, ಒಣಗಿದ ನಾಲಿಗೆ ಒಸರದ ರಸ. ಗಂಟಲಲ್ಲೇ ನಿಂತರೆ ಉಸಿರುಗಟ್ಟೀತು, ಇಲ್ಲ ಬುಳುಕ್ಕೆಂದು ಹೊರಬಂದರೆ ಮತ್ತೆ ನುಂಗಲಾರದ ಹೇಸಿಗೆ. ಛೆ, ಜಮಾನದ ಟೈಲರ್ ಚುಚ್ಚದ ಬಕಣದ ಋಣ. ಎದೆಗಾರಿಕೆ ಎಲ್ಲ ಸಾಪು ಸಾಪು. ಇಲ್ಲ ಇಲ್ಲ, ಒಳಗೆ ಯಾರಿಗೂ ಪ್ರವೇಶವಿಲ್ಲ. ಇನ್ನು ನುಂಗಲಾರೆ. ರಾತ್ರಿ ಕಟ್ಟಿದ ಶಪಥ ಹಗಲಾದಂತೆಲ್ಲ ವಿಸ್ಮೃತಿ. ಬಹುಶಃ ಇದು ಕೊನೆಯ ಖುಷಿ. ಪ್ರತಿ ಸಲಕ್ಕೂ ಒಸರಿದಂತೆ ಭಾಸ. ಇಂದು ಖಾಲಿಯಾದೀತು, ನಾಳೆ ಖಾಲಿಯಾದೀತು, ಇಂದು ನಾಳೆ ನಾಡಿದ್ದು ಎಂದು ನೊಂದು ಭರವಸೆಯ ಕನಸುಗಳಿಗಿನ್ನೂ ಸುಳ್ಳು ಹೇಳಲಾರೆ. ನಾಳೆ ಅವನ ಮಖಕ್ಕೆ ಸೆಯಬೇಕು ಖಾಲಿ ಗುಳಿಬಿದ್ದ ಪ್ಲಾಸ್ಟಿಕ್ ಪೇಪರುಗಳ. ಇದರಾಗಿ ಏನೂ ಕಸುವ ಇಲ್ಲಲೇ ಎಂದು. ಬಹುಶಃ ಅವನು ನಗಬಹುದು. ನಗಲಿ, ಕಡಿಪಕ್ಷ ಅವನಿಗೂ ನನ್ನಂತಹ ರೋಗ ಮುಕ್ತ ಅವನ ನಗೆ ಬೀರಿದರೆ ನಾನೂ ಕೊಂಡ ತೃಪ್ತ. ಅವನಂತೆ ನಗಬಹುದು ಮುಂದೆಂದೋ ಒಂದು ದಿನ ವಾಸಿಯಾದೀತೆಂಬ ಚಿತ್ತ. ಅಭಿಮುಖದ ಬಿಂಬ ರಾಚಿದ ಹೊಳಪಿನ ಮುಖವಾಡ ಕಳಚಿಸಲೆತ್ನಿಸಲು ಹೊರಟ ನನ್ನ ಹುಂಬುತನ. ಗೆದ್ದ ಸೋಲನ್ನು ತಂದು ಕಪಾಲಕ್ಕೊಂದರಂತೆ ಜೋಡಿ ಮೋಕ್ಷಗಳ ಸಮಾಧಾನಕರ ಬಹುಮಾನ. ಕೆಂಪಾದವು ಯಾರ ಚಪ್ಪಾಳೆಗಳ ಹಂಗು ಬೇಡದಂತೆ. ಅಥವಾ ಪರೋಕ್ಷವಾಗಿ ಹೊಡೆದಿರಬಹುದು. ಇಲ್ಲದಿರೆ ರಂಗಂಟೀತೆ. ಬೇಡ, ಅವನ ಸಹವಾಸ ಸಾಕೆಂದು ಮುನ್ನಡೆದರೆ ಆ ಅಂಗಡಿಯ ಬೋರ್ಡು ಸ್ವಯಂ ಮರಣಶಾಸನ ಬರೆದುಕೊಂಡು ನೇತು ಬಿದ್ದಂತಿದೆ. ಅಥವಾ ಲಿಪಿ ತೀಡಿಸಿದ ಅಸ್ಪಷ್ಟ ಹಸ್ತಗಳ ಶಾಮಿಲು. ಛೆ, ಈ ರಾತ್ರಿಯೂ ನೋವು ಕರಗುವುದಿಲ್ಲವಲ್ಲ. ಗುಳಿಗೆಗಳು ಕರಗುವಂತೆ. ಈಗ ಗಝಲ್ಗಳನ್ನು ಕೇಳೋಣ. ಗಝಲ್ ಅನ್ನುವಂಥದ್ದು ಭಾರತೀಯ ಮೂಲದ ಪರಿಕಲ್ಪನೆ ಮತ್ತು ಕಾವ್ಯ ಪ್ರಕಾರ ಅಲ್ಲ. ಇದು ಗಝಲ್ ಅಂದರೆ ಅದು ಅರಬ್ಬಿ ಪದ. ಇದು ಪರ್ಷಿಯನ್ಗೆ ಹೋಗಿ ಪರ್ಷಿಯನ್ನಿಂದ ಉರ್ದುಗೆ ಬಂದು ಭಾರತೀಯ ಸಂದರ್ಭದಲ್ಲಿ ಉರ್ದುವಿನಲ್ಲಿ ತುಂಬ ಕಾವ್ಯ ಪ್ರಚುರತೆ

ಇದನ್ನು ಪಡೆದುಕೊಂಡ ಕಾವ್ಯ ಪ್ರಕಾರ. ಕನ್ನಡದಲ್ಲೂ ಕೂಡ ಈ ಕಾವ್ಯ ಪ್ರಕಾರ ಪರಂಪರೆಯಾಗಿ ಬೆಳೆದು ಬರ್ತಾ ಇದೆ, ಪ್ರಯೋಗವಾಗಿ ಬರ್ತಾ ಇದೆ. ಈ ಕನ್ನಡದ ಗಜಲ್ಗಳನ್ನು ನೋಡೋಣ. ಗಜಲ್ಗಳಿಗೆ ಶೀರ್ಷಿಕೆಗಳು ಇರೋದಿಲ್ಲ, ಗಜಲ್ಗಳಿಗೆ ಸಂಖ್ಯೆಗಳನ್ನು ಕೊಡ್ತಾ ಹೋಗ್ತಾರೆ. ಆದರೆ ನಾನು ಗಜಲ್ಗಳನ್ನು ಗುರುತಿಸುವ ಸಂಕೇತಕ್ಕಾಗಿ ಶೀರ್ಷಿಕೆಗಳನ್ನು ಕೊಟ್ಟಿದ್ದೀನಿ. ಗಜಲ್ ಕೊಂಚ ಬಿಡುವು ಮಾಡಿಕೋ, ಗಜಲ್ ಕೊಂಚ ಬಿಡುವು ಮಾಡಿಕೋ. ನಿನ್ನೊಂದಿಗೆ ಸ್ವಲ್ಪ ಮಾತಾಡುವುದಿದೆ ಚಂದ್ರ, ಕೊಂಚ ಬಿಡುವು ಮಾಡಿಕೋ. ನಿನ್ನೊಂದಿಗೆ ಸ್ವಲ್ಪ ಮಾತಾಡುವುದಿದೆ ಚಂದ್ರ, ಕೊಂಚ ಬಿಡುವು ಮಾಡಿಕೋ. ಬರುವ ಹುಣ್ಣಿಮೆಗೆ ಇಲ್ಲಿ ಬಂದು ಹೋಗುವಾಗ ಕೊಂಚ ಬಿಡುವು ಮಾಡಿಕೋ. ಬರುವ ಹುಣ್ಣಿಮೆಗೆ ಇಲ್ಲಿ ಬಂದು ಹೋಗುವಾಗ ಕೊಂಚ ಬಿಡುವು ಮಾಡಿಕೋ. ಬಾಲ್ಯದಲ್ಲಿ ಅಮ್ಮ ತೋರಿದ ಚಂದಮಾಮ ಅಲ್ಲಪ್ಪ ನೀನೀಗ ದೊಡ್ಡವನಾಗಿದ್ದೀಯಾ. ಬಾಲ್ಯದಲ್ಲಿ ಅಮ್ಮ ತೋರಿದ ಚಂದಮಾಮ ಅಲ್ಲಪ್ಪ ನೀನೀಗ ದೊಡ್ಡವನಾಗಿದ್ದೀಯಾ. ಆಗ ನಂಬಿ ತುತ್ತ ನುಂಗಿ ಮೋಸ ಹೋದೆ, ಮಾತಾಡುವುದಿದೆ ಕೊಂಚ ಬಿಡುವು ಮಾಡಿಕೋ. ಅದೇನು ಇತ್ತೀಚೆಗೆ ಬರೀ ಭೂಮಿ ಸೂರ್ಯನ ಸುತ್ತವೇ ಸುತ್ತುತ್ತೀಯಂತೆ. ಅದೇನು ಇತ್ತೀಚೆಗೆ

ಬಾಲ್ಯದಲ್ಲಿ ಅಮ್ಮ ತೋರಿದ ಚಂದಮಾಮ ಅಲ್ಲಪ್ಪ, ನೀನೀಗ ದೊಡ್ಡವನಾಗಿದ್ದೀಯಾ? ಆಗ ನಂಬಿ ತುತ್ತ ನುಂಗಿ ಮೋಸ ಹೋದೆ. ಮಾತಾಡುವುದಿದೆ, ಕೊಂಚ ಬಿಡುವು ಮಾಡಿಕೊ. ಅದೇನು ಇತ್ತೀಚೆಗೆ ಬರೀ ಭೂಮಿ ಸೂರ್ಯನ ಸುತ್ತವೇ ಸುತ್ತುತ್ತೀಯಂತೆ? ಅದೇನು ಇತ್ತೀಚೆಗೆ ಬರೀ ಭೂಮಿ ಸೂರ್ಯನ ಸುತ್ತವೇ ಸುತ್ತುತ್ತೀಯಂತೆ? ಮೊನ್ನೆ ಯಾರೋ ಹೇಳಿದರು. ನೋಡುವುದಿದೆ, ಕೊಂಚ ಬಿಡುವು ಮಾಡಿಕೊ. ನನ್ನ ಹಾಗೆ ಅದೆಷ್ಟೋ ಬಾಲ್ಯಗಳಿಗೆ ನೀನೇ ಅಲ್ಲವೇ ಮೋಸ ಮಾಡಿದ ಮೋಹಗಾರ. ಅದೆಷ್ಟು ತಾಯಂದಿರಿಗೆ ನೆಪವಾಗಿದ್ದೀಯೆಂದು ನೋಡಬೇಕು. ಕೊಂಚ ಬಿಡುವು ಮಾಡಿಕೊ. ಯಾಕಿಷ್ಟು ಬೇಗ ದೊಡ್ಡವನಾದೆ, ಯಾರಿಗೂ ಹೇಳದೆ? ಕೇಳಬೇಕು. ಕೊಂಚ ಬಿಡುವು ಮಾಡಿಕೊ. ಯಾಕೆ ಬಾಲ್ಯದ ಮುಗ್ಧತೆ ಮಾರಿಕೊಂಡಿದ್ದೀಯಲ್ಲ. ಛೆ, ನೀನು ಹಾಗೆ ಇರಬೇಕಿತ್ತು. ಇತ್ತೀಚೆಗೆ ನೀನು ಅರ್ಥವಾಗುತ್ತಲೇ ಇಲ್ಲ, ತಿಳಿದುಕೊಳ್ಳುವುದಿದೆ. ಕೊಂಚ ಬಿಡುವು ಮಾಡಿಕೊ. ಅಪ್ಪನಾಗುತ್ತಿದ್ದಾನೆ ಅಂಕುರ, ನಾಳೆ ಹೆರಿಗೆ ಅವಳಿಗೆ ಮಗಳೇ ಹುಟ್ಟುತ್ತಾಳಂತೆ. ತುತ್ತು ಬೇಡೆಂದು ಮಗಳು ಹಠವಿಡಿದಾಗ ನಿನ್ನ ತೋರಿಸಬೇಕಿದೆ. ಕೊಂಚ ಬಿಡುವು ಮಾಡಿಕೊ. ನಿನ್ನೊಂದಿಗೆ ಸ್ವಲ್ಪ ಮಾತಾಡುವುದಿದೆ ಚಂದ್ರ. ಕೊಂಚ ಬಿಡುವು ಮಾಡಿಕೊ. ನಿನಗೂ ಮಗಳಿದ್ದರೆ ಹೇಗಿದ್ದಾಳೆಂದು ನೋಡಬೇಕು. ಕೊಂಚ ಬಿಡುವು ಮಾಡಿಕೊ. ಗಜಲ್ ನಾನು ನೀನು. ಹಾಲು ಗಲ್ಲ ಹವಳ ದುಟಿ, ಹಸಿರಿನಲ್ಲಿ ಅದ್ದು ಎದ್ದ ಕೋಮಲಕಾಯ ಚೆಲುವೆ ನೀನು. ಹಾಲು ಗಲ್ಲ ಹವಳ ದುಟಿ, ಹಸಿರಿನಲ್ಲಿ ಅದ್ದು ಎದ್ದ ಕೋಮಲಕಾಯ ಚೆಲುವೆ ನೀನು. ದೂರ ದೂರದ ನಿನ್ನೆದೆಯ ಗಮಲರಸಿ ಸುಳಿದ ನೇಸರನೆಂಬ ಚೆಲುವ ನಾನು. ಅಲೆವ ನನ್ನನು ನಿನ್ನ ಬಳಿಗೆ ಸೆಳೆದು ತರುವ ಮೋಹಕಾಂತದ ಕುರುಹು ನೀನು. ಯಾವ ದಿಕ್ಕಿದು ತೋಚುತ್ತಿಲ್ಲ, ಬೆಳಕನೀಗುವುದಿರಲಿ, ಮರೆತು ಬಿಟ್ಟೆ ನನ್ನೇ ನಾನು. ಹೊನಲ ಅಂಚಿಗೆ ಹೊಂಚು ಹಾಕಿ ಗೊಂಚಲುಗಣ್ಣು ಬಿಡುವ ಆಸೆ ಬುರುಕಿ ನೀನು. ನಿನ್ನ ಮಡಿಲಲ್ಲಿ ಕನಸುಗಳುದುರಲಿ, ಇನ್ನು ಬೆಳಗಾದರೆ ಮರಳಿ ಹೋಗಲಾರೆ ನಾನು. ಅಯ್ಯೋ ದಣಿಯ ಅಣತಿಯಂತೆ ಬೆಳಕು ಸೂಸಬೇಕು ದಮ್ಮಯ್ಯ, ಇನ್ನು ಕರೆಯಬೇಡ ನೀನು. ಇಗೋ ನೆನಪಿಗಂತ ರಂಗಂಟಿಸುವೆ ಹವಳ ದುಟಿಗೆ, ಕಾಪಿಟ್ಟಿಕೋ ಮರಳಿ ಬರುವವರೆಗೆ ನಾನು. ನಿತ್ಯ ಸಂಜೆ ಬರುವೆನೆಂದು ತುಟಿಯ ರಂಗು ಉಳಿಸಿಕೊಂಡು ಹಾಲುಗಲ್ಲದಿ ಹವಣಿಸಿದವಳು ನೀನು. ಎಲ್ಲ ಸೇರಿ ಕುಡಿಸಿದರೆನಗೆ ಸಂಜೆಗೆ ನಂಜೇರಿ ಮಬ್ಬಾಯಿತು ಕಣ್ಣು, ಬರಲಿಲ್ಲ ಪಾಪಿ ನಾನು. ಕಾಯ್ದು ಬೇಯ್ದು ದಣದು ಸೊರಗಿ ಬಡಕಲಾಗಿ ಮುನಿಸಿಕೊಂಡು ದೂರವಾದ ಸರಸಿ ನೀನು. ನೀನು ಹಾರಿದ ಅಗ್ನಿಕೆಂಡವೇ ನನ್ನ ನಿತ್ಯ ಸುಡುತ್ತಿರಲು ವಿರಹದುರಿಗೆ ಇನ್ನು ವಿದುರ ನಾನು. ಸುಟ್ಟು ಕರಕಲು ಬೂದಿಯಲ್ಲೆದ್ದು ಮತ್ತೆ ನನ್ನ ಹುಡುಕುವ ಪ್ರಾಂಜಲ ಪಾರಿಜಾತವಾದೆ ನೀನು. ನನ್ನಂತೆ ನಿಸರ್ಗದಿ ಲೀನಳಾಗಿ ಪಾರಿಜಾತವಾಗಿರೆ ಕಾಯಿಸಲಾರೆ ನಿತ್ಯ ಸಂಜೆ ಬರುವೆ ನಾನು. ಹೊನಲ ಸಾಮೀಪ್ಯದ ನಾಚಿಕೆಗೆ ಗೊಂಚಲಾಗಿ ಮೈತುಂಬ ಹೂವ ಬಳೆದುಕೊಂಡೆ ನೀನು. ಮುಂಜಾವನಸುಕಿನಲ್ಲಿ ತುಸು ಮುನುಸಿನಲೇ ಹೂ ಕಳಚಿದೆ, ಮರಳಿ ಬರುವೆನೆಂದೆನಲು ನಾನು. ಹಾಲು ಗಲ್ಲ ಹವಳ ದುಟಿ, ಹಸಿರಿನಲ್ಲೂ ಅದ್ದು ಎದ್ದ ಕೋಮಲಕಾಯ ಚಲುವೆ ನೀನು. ಪರಿಮಳದ ಕಂಪಸೂಸುವ ನೀ ಪಾರಿಜಾತವಾಗಿರೆ, ನನ್ನೆದೆಗೆ ಪರಿಮಳದ ಕಂಪಸೂಸುವ ನೀ ಪಾರಿಜಾತವಾಗಿರೆ ನೇಸರನಲ್ಲ ಅಂಕುರ ನಾನು. ಗಜಲ್ ನನ್ನ ಶವದ ಮುಂದೆ. ಅತ್ತವನು ನಾನು ಹುಟ್ಟುವಾಗಲೇ, ಸತ್ತ ಮೇಲೆ ಅಳು ಬಾರದೆಂದು ನನ್ನ ಶವದ ಮುಂದೆ. ಅತ್ತವನು ನಾನು ಹುಟ್ಟುವಾಗಲೇ, ಸತ್ತ ಮೇಲೆ ಅಳು ಬಾರದೆಂದು ನನ್ನ ಶವದ ಮುಂದೆ. ನಿನ್ನ ಕಂಬನಿಗಳೇಕೆ ಸೋಲುತ್ತವೆ ಎಂದು ಅಸಹಾಯಕವಾಗಿ ನನ್ನ ಶವದ ಮುಂದೆ. ಸಾಕು, ಎಷ್ಟು ಬಾರಿ ನನ್ನ ಬತ್ತಿದ ಕಣ್ಣುಗಳಲ್ಲೇ ಕನಸಿಸುತ್ತಿ ನಿಂತಲ್ಲೇ ನಿಂತು. ನೋಟ ಬದಲಿಸು ಸಾಕು, ಎದ್ದು ಬಂದರೂ ಬಂದೆ, ನೀ ಇದ್ದರೆ ನನ್ನ ಶವದ ಮುಂದೆ. ತೊರೆಯದಿರು ನಾ ತೊಡಿಸಿದ ಓಲೆ ತಾಳಿ ಕಳಚಿ ಬಿಟ್ಟು ಮತ್ತೆ ಅವರಿವರ ಮಾತ ಕೇಳಿ. ಯಾರು ಕೆಣಕಿದರೂ ಸಿಡಿದು ಬಿಡು, ಸಂಪ್ರದಾಯಗಳ್ಯಾವ ಲೆಕ್ಕ ನಮ್ಮ ಪ್ರೀತಿಯ ಮುಂದೆ? ವಿಧವೆಯಾಟ ಆಡಿಸಬರುತ್ತಾರೆ ನಿನಗೆ ನಾನು ಸತ್ತೆನೆಂಬ ನೆಪ ಹೇಳಿಕೊಂಡು. ವಿಧವೆಯಾಟ ಆಡಿಸಬರುತ್ತಾರೆ ನಿನಗೆ ನಾನು ಸತ್ತೆನೆಂಬ ನೆಪ ಹೇಳಿಕೊಂಡು. ಅತ್ತರೆ ಅಳುತ್ತಲೇ ಇರುತ್ತಿ, ಸಿಡಿದು ಬಿಡೊಮ್ಮೆ ಹೇಡಿಗಳೆದರು, ಅದೇ ಮುಕ್ತಿ ನನಗೆ ಲೋಕದ ಮುಂದೆ. ಯಾರು ಸತ್ತರೂ ಅಳಬಲ್ಲವರಿವರು, ರಾಗ ಹಾಡಿ ತಿಥಿಯೂಟಕ್ಕೆ ನೆಪವಾಯಿತೆಂದು. ಹಾರ ಹಾಕಬೇಡ ಯಾರ ಮಾತ ಕೇಳಿ, ಕುಂಕುಮವಿಟ್ಟು ನನ್ನ ಚಿತ್ರಪಟಕ್ಕೆ. ನೀ ಮುಡಿದ ಜಾಜಿಯಲ್ಲೇ ಮುಗುಳ್ನಗುವೆ, ಹೋಗಿ ಹಣೆಗಿಟ್ಟುಕೋ ಕನ್ನಡಿಯ ಮುಂದೆ. ನಿನ್ನ ಎದೆಹಾಲ ಕಸುವಿನಿಂದಲೇ ಮತ್ತೆ ಕೊನರುವೆ ನಿನ್ನ ಉದರದಲ್ಲವಿತು. ಅತ್ತರೆ ರಾಘವಾಂಕುರನ ಪದ್ಯದಾಣೆ ನನ್ನ ನಿನ್ನ ಕನಸುಗಳರಲ್ಲಿ ಕಣ್ತುಂಬ ನಿನ್ನ ಕಣ್ಣ ಮುಂದೆ. ಗಜಲ್ ಹೇಗೆ ದ್ವೇಷಿಸಲಿ? ನನ್ನ ಹಗೆತನಕ್ಕೀಗ ಸಮಯವಿಲ್ಲ ಈ ಜೀವನದಲ್ಲಿ, ಹೇಗೆ ದ್ವೇಷಿಸಲಿ? ನನ್ನ ಹಗೆತನಕ್ಕೀಗ ಸಮಯವಿಲ್ಲ ಈ ಜೀವನದಲ್ಲಿ, ಹೇಗೆ ದ್ವೇಷಿಸಲಿ? ಕಾರಣ ನನ್ನ ಹಾಗೆ ನನ್ನ ಕಫನಿನೊಂದಿಗೆ ಕರಗಿ ಹೋಗುವಾಗ ಹೇಗೆ ದ್ವೇಷಿಸಲಿ?

0: ಅಂದುಕೊಂಡಷ್ಟು ಬೆಟ್ಟವಲ್ಲ ಬದುಕು, ಸಾವೆಂಬುದು ಬೆನ್ನ ಹಿಂದಿನ ನೆರಳು. ಪ್ರೀತಿಸಲು ಬೇಗ ಹಗೆಗಳನ್ನು ದಹಿಸಬೇಕು, ಕರಗುತ್ತದೆ ಕಾಲ, ಹೇಗೆ ದ್ವೇಷಿಸಲಿ? ಅಥವಾ ನನಗೂ ಕೊಂಚ ಸಮಯ ಇತ್ತೇನು ಪ್ರೀತಿಸಲು ಈ ಜಮಾನದಲ್ಲಿ? ಸಾವು ಬರುವವರೆಗಾದರೂ ಪ್ರೀತಿಸುತ್ತೇನೆ, ಕೊನೆಗೆ ಸಾವನ್ನು ಕೂಡ ಹೇಗೆ ದ್ವೇಷಿಸಲಿ? ಹೆಚ್ಚೇನು ಬೇಡಲಾರೆ ಹೊರಡುವ ಮುನ್ನ ಹೂ ಮುತ್ತನಿಟ್ಟು ಬಿಡು ಮನಸ್ಸಿಗೆ. ಖಾಲಿ ಹರಟುವುದಕ್ಕಿಂತ ಪ್ರೀತಿಗೆ ಹಂಬಲಿಸುತ್ತಿದ್ದೇನೆ ನಾನು, ಹೇಗೆ ದ್ವೇಷಿಸಲಿ? ಪ್ರೀತಿ ಹಗೆಗಳ ನಡುವೆ ಹೊಯ್ದಾಟ ಬೇಡ, ಹೆಚ್ಚು ಹೇಳಲು ನನಗೆ ಸಮಯವಿಲ್ಲ. ಪ್ರೀತಿ ಹಗೆಗಳ ನಡುವೆ ಹೊಯ್ದಾಟ ಬೇಡ, ಹೆಚ್ಚು ಹೇಳಲು ನನಗೆ ಸಮಯವಿಲ್ಲ. ಅಂಕುರನ ಹೆಗಲಿಗೀಗ ಫಕೀರನ ಜೋಳಿಗೆ ಪ್ರೀತಿ ಭಿಕ್ಷೆ ನೀಡಿದರೆ ನಾನು ಹೇಗೆ ದ್ವೇಷಿಸಲಿ?
1: ಇದುವರೆಗೆ ರಾಘವೇಂದ್ರ ಕುಪೇಲೂರು ಅವರಿಂದ ಸ್ವರಚಿತ ಕವನ ವಾಚನ ಕೇಳಿದಿರಿ. ಯುವವಾಣಿ ಪ್ರಸಾರವಾಯಿತು.
2: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕೆ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು. ಅದು ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
3: ಸಂವಾದಿನಿ ಸಂತನ ಸುಸ್ವರ ಸಿಂಚನ
2: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ.
4: ಆತ್ಮೀಯ ಕೇಳುಗರೆ, ಪ್ರತಿ ಶನಿವಾರ ಬೆಳಿಗ್ಗೆ 9:30 10:30 ಸಿನಿ ಕ್ವಿಜ್ ನಂದನಾ.
5: ನಮ್ಮ ಸಿನಿಮಾ, ನಿಮ್ಮ ಸಿನಿಮಾ, ನಮ್ಮ ಸಿನಿಮಾ, ಕನ್ನಡ ಸಿನಿಮಾ.
4: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನಾ. ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಸಂಖ್ಯೆ 0836.
6: ಜಗದ ಜನರಂಜನೀಯ.
4: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
7: ಆಕಾಶವಾಣಿ ಧಾರವಾಡ, ಸ್ವರಾಂಜಲಿ ಸಂಗೀತ ದಿಗ್ಗಜರ ಸರಿಗಮ ಜೀವನ ಕುರಿತ ಮಾಲಿಕೆಯಲ್ಲಿ ಕೇಳಿ ಸಂವಾದಿನಿ ಸಂತನ ಸುಸ್ವರ ಸಿಂಚನ.
2: ಸಂವಾದಿನಿ ಸಂತನ ಸುಸ್ವರ ಸಿಂಚನ.
7: ಹಾರ್ಮೋನಿಯಂ ದಿಗ್ಗಜ ಪಂಡಿತ್ ರಾಮ್ಭಾವು ಬಿಜಾಪುರೆ ಅವರ ಜೀವನ ಸಂಗೀತದ ಬಗೆಗಿನ ಕಾರ್ಯಕ್ರಮ ಸರಣಿ. ಪೂರಕ ಸಾಹಿತ್ಯ ಶಿರೀಶ್ ಜೋಶಿ, ಪ್ರಸ್ತುತಿ ಮಾಯಾ ರಾಮನ್. ಕೇಳಿ ಸಂವಾದಿನಿ ಸಂತನ ಸುಸ್ವರ ಸಿಂಚನ.
2: ಸಂವಾದಿನಿ ಸಂತನ ಸುಸ್ವರ ಸಿಂಚನ. ಅಭಿಮಾನಿ ಶ್ರೋತೃಗಳೇ ನಮಸ್ಕಾರ. ಕಳೆದ ಸಂಚಿಕೆ ಒಳಗ ಬೆಳಗಾವಿ ಒಳಗ ಅವಾಗ ಸಂಗೀತ ದಿಗ್ಗಜರ ದಂಡೇ ನೆಲೆಸಿತ್ತು ಅಂತ ಹೇಳಿದ್ವಲ್ಲ. ಹೌದು ಶ್ರೋತೃಗಳೇ, ರಾಮಕೃಷ್ಣ ಬುವಾ ವಜೆ, ಕಾಗಲ್ಕರ್ ಬುವಾ, ಉಮಾ ಮಹೇಶ್ವರ್ ಬುವಾ, ಉತ್ತೂರ್ಕರ್ ಬುವಾ ಗಾಯಕರಾದ್ರ ಹಾರ್ಮೋನಿಯಂ ವಾದಕರಾಗಿದ್ದ ರಾಜವಾಡೆಯವರು, ಗೋವಿಂದರಾವ್ ಗಾಯಕ್ವಾಡ್, ರಾಮದುರ್ಗ ಬುವಾ ಇವರೆಲ್ಲ ಬೆಳಗಾವಿ ಒಳಗ ಇದ್ದವರು. ನಾರಾಯಣರಾವ್ ಚಿಕ್ಕೋಡಿ, ಬಳವಂತರಾವ್ ರುಕುಡಿಕರ್ ಇವರ ತಬಲಾ ವಾದನದ ತಿರಕಿಟಗಳು ಅಲ್ಲಲ್ಲೇ ಕೇಳಿ ಬರ್ತಿದ್ದ.

ಪ್ರತಿಯೊಂದು ಮನೆಯಿಂದ ಮುಂಜಾನೆ ಹೊತ್ತು ಹೊತ್ತಿಸಲ್ಪಟ್ಟಂತಹ ಒಲಿಯ ಹೊಗೆ ಜೊತೆಗೆ ಸಂಗೀತದ ಸ್ವರಗಳು ಆಕಾಶಕ್ಕೆ ವ್ಯಾಪಿಸಿಕೊಳ್ತಿದ್ವು. ಅವುಗಳಿಗೆ ಮೆರುಗು ತುಂಬಲಿಕ್ಕೆ ಅನ್ನೋ ಹಂಗ ಸೂರ್ಯರಶ್ಮಿ ತನ್ನ ಹೊಂಬೆಳಕನ್ನ ಲೇಪಿಸೋ ಪ್ರಯತ್ನ ಮಾಡ್ತಿತ್ತು. ಅವಾಗಷ್ಟ ಬೆಳಗಾವಿಗೆ ಬಂದಂತಹ ಬಾಲಕ ರಾಮ್ಭಾವು ಹಾರ್ಮೋನಿಯಂ ವಾದಕ, ಇವನ ಪ್ರಾರಂಭಿಕ ಹಂತದ ಸ್ವರ ವಿನ್ಯಾಸಗಳು ಕೂಡ ಇವರೆಲ್ಲರ ಸಂಗೀತ ನಾದದೊಂದಿಗೆ ಸೇರಿಕೊಳ್ಳಿಕ್ಕೆ ಹವಣಿಸ್ತಿದ್ವು.

ಬಾಲಕ ರಾಮ್ಭಾವು ವಿಜಾಪುರೆ ಈ ಎಲ್ಲಾ ಸಂಗೀತಗಾರರನ್ನ ಕುತೂಹಲದಿಂದ ತೆರೆದ ಕಣ್ಣುಗಳಿಂದ ಬೆಕ್ಕಸ ಬೆರಗಾಗಿ ನೋಡ್ತಿದ್ದ. ಮುಂದೊಂದು ದಿನ ತಾನೂ ಸಂಗೀತ ಲೋಕದ ಆಗಸದೊಳಗ ಮಿನುಗುತಾರಿಯಾಗಿ ಮೆರಿಬೇಕು ಅನ್ನುವ ಹಂಬಲ ಎಲ್ಲೋ ಒಂದ್ ಕಡೆ ಸುಪ್ತವಾಗಿ ಮನೆ ಮಾಡಿದ್ದು ಅವನ ಅರಿವಿಗೆ ಇತ್ತೋ ಇಲ್ವೋ, ಆ ದಿಸೆಯೊಳಗ ಅವ ಹೆಜ್ಜೆ ಇಟ್ಟದ್ದು ಮಾತ್ರ ನಿಜ. ರಾಗ್ ಭೀಮ್ಪಲಾಸ್.

ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿದ್ದ ಕಲ್ಲೋ ಗಣೇಶ್ ವಿಜಾಪುರೆಯವರು ಕೇವಲ ಶಿಕ್ಷಕರು ಮಾತ್ರ ಅಲ್ಲ, ಶಿಕ್ಷಣ ಅಂದ್ರೆ ಸರ್ಕಾರ ನಿಗದಿಪಡಿಸಿದ ಪಾಠಗಳನ್ನ ಮಕ್ಕಳ ನೀರಿಳಿಯದ ಗಂಟಲೋಳ್ ಕಡುಬು ತುರುಕಿದಂತೆ ತುರುಕೋ ಕಾಯಕ ಅಲ್ಲ ಅಂತ ನಂಬಿದವರು ಅವರು. ಅಂತನ ಮಕ್ಕಳನ್ನ ವಿದ್ಯಾವಂತರನ್ನಾಗಿಸ್ಲಿಕ್ಕೆ ಅವರು ಸಂಗೀತ ಮತ್ತ ನಾಟಕಗಳ ಮೊರೆ ಹೊಕ್ರು. ಅವಾಗಿನೂ ಅವರು ಗೋಕಾಕ್ ತಾಲೂಕಿನ ಅದರ ಬೆಳಗಾವಿಗೆ ಸಮೀಪ ಇರೋ ಅಕ್ಕ ತಂಗೇರಹಾಳ ಗ್ರಾಮದೊಳಗ ಶಿಕ್ಷಕರಾಗಿದ್ದವರು. ಅವಾಗ ಬಾಲಕ ರಾಮಚಂದ್ರಗ ಕೇವಲ 6-7 ವರ್ಷ. ಅಲ್ಲಿನ ಮಕ್ಕಳಿಗೆ ನಾಟಕ ಕಲಿಸುವ ಉಮೇದಿ ಕಲ್ಲೋಪಂತರಿಗೆ ಬಹಳ ಇತ್ತು. ಹಂಗಾಗಿ ನಾಟಕ ಕಲಿಸಲಿಕ್ಕೆ ಅವರು ತಮ್ಮ ಒಡನಾಡಿಗಳಾಗಿದ್ದ ಹಣ್ಣಿಕೇರಿ ಮಲ್ಲಯ್ಯ ಅವರನ್ನ ಅಕ್ಕ ತಂಗೇರಹಾಳ ಗ್ರಾಮಕ್ಕೆ ಕರ್ಕೊಂಡ್ಬಂದ್ರು. ಇವರಿಗೆ ಮಲ್ಲಯ್ಯನವರ ಪರಿಚಯ ಆಗಿದ್ದು ಅವಾಗಿನ ನಾಟಕ ಕಂಪನಿಗಳ ಮೂಲಕ. ಮಲ್ಲಯ್ಯನವರು ಅನೇಕ ಕಂಪನಿ

ಗಳೊಳಗ ಗಾಯಕ ನಟರಾಗಿ ಕೆಲಸ ಮಾಡಿದವರು. ಕಲ್ಲು ಪಂತರು ಬರೆದ ಅನೇಕ ನಾಟಕಗಳನ್ನ ಅವಾಗಿನ ಕಂಪನಿಗಳು ಆಡ್ತಿದ್ವು. ಹೀಗಾಗಿ ಅವರಿಬ್ಬರದು ಆತ್ಮೀಯ ಗೆಳೆತನ. ಅವರ ವಾಸ್ತವ್ಯ ಕಲ್ಲೋಪಂತರ ಮನೆಯೊಳಗನ. ಹಗಲಿನ ಬಿಡುವಿನ ಸಮಯದೊಳಗ ಮಕ್ಕಳಿಗೆ ನಾಟಕದ ತಾಲೀಮು.

ಸಂಜೆ ಆಗ್ತಾ ಇದ್ದಂಗ ಮನೆಗೆ ಬಂದ ಹಣ್ಣಿಕೇರಿ ಮಲ್ಲಯ್ಯನವರ ತೊಡಿಯೇರಿ ಕೂಡ್ತಿದ್ದ ಬಾಲಕ ರಾಮಚಂದ್ರ. ಮಲ್ಲಯ್ಯನವರು ನುಡಿಸ್ತಾ ಇದ್ದ ಲೆಗ್ ಹಾರ್ಮೋನಿಯಂನ ಸ್ವರಗಳನ್ನ ಕೇಳ್ತಿದ್ದ. ಅವರ ಕೈಗಳ ಚಲನೆಯೊಂದಿಗೆ ತನ್ನ ಕೈಗಳ ಚಲನೆಯನ್ನೂ ಬೆರೆಸ್ತಾ ತಾನು ನುಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದ ಬಾಲಕ ರಾಮಚಂದ್ರ, ಯಾನೆ ರಾಮ್ಭಾವು.

ಮಗುವಿನ ಈ ಆಸಕ್ತಿ ಮಲ್ಲಯ್ಯನವರ ಗಮನ ಸೆಳೆಯಿತು. ಈ ಮಗು ಸಂಗೀತವನ್ನ ಕಲಿಯಬಹುದು ಅಂತ ಅವರಿಗನಿಸ್ತು. ಯಾಕೆ ಪ್ರಯತ್ನಿಸಬಾರದು ಅನ್ನೋ ವಿಚಾರನೂ ಮನದೊಳಗ ಸುಳಿಯಿತು. ಹಣ್ಣಿಕೇರಿ ಮಲ್ಲಯ್ಯನವರು ತಮ್ಮ ಮೀಸೆಯೊಳಗ ನಕ್ರು,

0: ಹಣ್ಣಿಕೇರಿ ಮಲ್ಲಯ್ಯ ಅವರು ಕಲ್ಲೋಪಂತ್ ವಿಜಾಪುರೆ ಅವರ ಹತ್ರ ಬಂದಿದ್ದು ಸಂಶಯ ಸಂಭ್ರಮ ಅನ್ನೋ ನಾಟಕವನ್ನ ಕಲಿಸ್ಲಿಕ್ಕೆ. ಕಲ್ಲೋಪಂತರೊಂದಿಗಿದ್ದ ಅವರ ಗೆಳೆತನ ಎಂಥದ್ದು ಅಂದ್ರ ಅವರ ಮಾತನ್ನ ಮೀರೋ ಅಷ್ಟು ತೆಳುವಾದದ್ದಲ್ಲ. ಆ ಕಾಲದೊಳಗ ಕಲ್ಲೋಪಂತ ವಿಜಾಪುರಿ ಅವರು ಹಲವಾರು ಕೃತಿಗಳನ್ನ ಬರೆದಾಗಿತ್ತು. ಅವರ ಚಿದಂಬರ ಚರಿತ್ರೆ ಸಾಕಷ್ಟು ಜನಪ್ರಿಯ ಆಗಿತ್ತು. ಸಂಶಯ ಸಂಭ್ರಮ ನಾಟಕವನ್ನ ಅನೇಕ ಪ್ರಸಿದ್ಧ ಕಂಪನಿಗಳು ಆಡಿದ್ವು. ಶಿರಹಟ್ಟಿ ವೆಂಕೋಪರಾಯರ ಒಡನಾಟನೂ ಇದರಿಂದ ಅವರಿಗೆ ಲಭ್ಯ ಆಗಿತ್ತು. ಅಲ್ಲದೆ ಶೂರ ಸಂಗೊಳ್ಳಿ ರಾಯಣ್ಣ ಅನ್ನೋ ಐತಿಹಾಸಿಕ ನಾಟಕವನ್ನು ಅವರು ರಚಿಸಿಯಾಗಿತ್ತು. ಇವೆಲ್ಲ ಸಾಕಷ್ಟು ಜನಪ್ರಿಯತೆಯನ್ನ ಪಡೆದ ಕಾರಣವಾಗಿ ಕಲ್ಲೋಪಂತರು ಒಬ್ಬ ಶಿಕ್ಷಕ ಮಾತ್ರ ಅಲ್ಲ, ಒಬ್ಬ ಸಾಹಿತಿಯಾಗಿಯೂ ಸಾಕಷ್ಟು ಹೆಸರು ಮಾಡಿದ್ರು. ಇವೆಲ್ಲ ಸಂಗತಿಗಳೇ ಹಾರ್ಮೋನಿಯಂ ಮತ್ತು ಸಂಗೀತ ಪ್ರವೀಣ ಹಣ್ಣಿಕೇರಿ ಮಲ್ಲಯ್ಯನವರು ಅಕ್ಕ ತಂಗೇರ ಹಾಳ ಅನ್ನೋ ಪುಟ್ಟ ಗ್ರಾಮಕ್ಕೆ ಬರಲಿಕ್ಕೆ ಕಾರಣ ಆಗಿದ್ವು. ಮನೆಗೆ ಬಂದ ಮಲ್ಲಯ್ಯನವರನ್ನ ಬಾಲಕ ರಾಮಚಂದ್ರ ಕುತೂಹಲದಿಂದ ಗಮನಿಸಲಿಕ್ಕೆ ಶುರು ಮಾಡಿದ್ದ. ಒಂದೆರಡು ದಿನ ಆದ್ಮೇಲೆ ಅವ್ರ ಜೊತೆಗೆ ಸಲಿಗೆ ಬೆಳೆದು ಅವರು ಲೆಗ್ ಹಾರ್ಮೋನಿಯಂ ನುಡಿಸ್ಲಿಕ್ಕತ್ತಾಗ ಅವ್ರ ತೊಡಿ ಮೇಲೆ ಏರಿ ಕುತ್ಕೊಂಡ್ಬಿಡ್ತಿದ್ದ. ಅವಾಗ ಸಂಶಯ ಸಂಭ್ರಮ ನಾಟಕದ ತಾಲೀಮು ಶುರು ಆಗಿತ್ತು. ಕೆಲವು ದಿನಗಳಾಗಿದ್ವು. ದಿನಾಲೂ ಮಲ್ಲಯ್ಯನವರ ತೊಡಿ ಮೇಲೆ ಕುತ್ಕೊಂಡ ಸ್ವರಗಳನ್ನ ಗಮನಿಸೋದು, ಅವುಗಳನ್ನ ನೆನ್ಪಿಟ್ಟುಕೊಳ್ಳೋದು ಬಾಲಕ ರಾಮಚಂದ್ರಗ ಅಭ್ಯಾಸ ಆಗ್ಬಿಡ್ತು. ಒಂದಿನ ಹಿಂಗ ಕೂತಾಗ ಮಲ್ಲಯ್ಯನವರು,
1: ನೋಡ್ತಮ್ಮ, ಸ್ವರ ಅನ್ನೋದು ಅಷ್ಟು ಸರಳ ಅಲ್ಲ. ನಾನು ಲೆಗ್ ಹಾರ್ಮೋನಿಯಂನೊಳಗ ಸ್ವರ ನುಡಿಸುವುದನ್ನ ನೀನು ಕೇಳಿಸ್ಕೋತಿರ್ತಿ. ಈಗ ನಾನು ಸ್ವರಗಳನ್ನ ಬಾಯಿಲೆ ಅಂದು ತೋರಿಸ್ತೀನಿ, ನೀನು ಅವನ್ನ ಸರಿಯಾಗಿ ಕೇಳಿಸ್ಕೋ, ಮತ್ತು ಅವನ್ನ ಅರ್ಥ ಮಾಡಿಕೊ. ಅರ್ಥ ಮಾಡಿಕೊಂಡು ಅದನ್ನು ಹಾರ್ಮೋನಿಯಂ ಒಳಗೆ ನೀನು ನನಗೆ ನುಡಿಸಿ ತೋರಿಸ್ಬೇಕು, ತಿಳಿತಲ್ಲ
0: ಅಂತ ಒಂದೆರಡು ಸ್ವರಗಳನ್ನು ಹಾಡಿದರು. ಆಶ್ಚರ್ಯ ಅನಿಸೋ ಹಂಗ ಬಾಲಕ ರಾಮಚಂದ್ರ ಮಲ್ಲಯ್ಯನವರು ಹಾಡಿದ ಸ್ವರಗಳನ್ನು ಹೂಬೇ ಹೂಬ್ ನುಡಿಸಿ ತೋರಿಸ್ಬಿಟ್ಟ.

ಒಂದೆರಡು ಸಲ ಬ್ಯಾರ್ಬ್ಯಾರಿ ಸ್ವರಗಳನ್ನ ಹಾಡಿ ತೋರಿಸಿದ್ರು. ಅವಾಗ್ಲೂ ಅದೇ ಚಮತ್ಕಾರದ ಪುನರಾವರ್ತನೆ ಆತು. ಇದರಿಂದ ಮಲ್ಲಯ್ಯ ಅವರಿಗೆ ಬಹಳ ಖುಷಿಯಾತು. ಬಾಲಕನ ಗ್ರಹಣ ಶಕ್ತಿಯನ್ನ ಕಂಡು ಅವರು ಸಂಭ್ರಮಿಸಿಬಿಟ್ರು. ಈ ಬಾಲಕ ಚಂದಾಗಿ ಸಂಗೀತ ಕಲಿತಾನ, ಮತ್ತ ಆ ಕ್ಷೇತ್ರದೊಳಗ ಏನರೇ

0: ಅವಾಗ ಈ ಹುಡುಗಗ ಸಂಗೀತವನ್ನ ಕಲಿಸೋ ಮನಸ್ಸು ಮಾಡಿದ್ರು ಮಲ್ಲಯ್ಯನವರು. ಹಂಗಾದ್ರ ಮಲ್ಲಯ್ಯನವರ ಈ ವಿಚಾರಕ್ಕ ಉಳಿದವರ ಪ್ರತಿಕ್ರಿಯೆ ಹೆಂಗಿತ್ತು ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯೊಳಗ. ನಮಸ್ಕಾರ.
1: ಸಂವಾದಿನಿ ಸಂತನ ಸುಸ್ವರ ಸಿಂಚನ ಹಾರ್ಮೋನಿಯಂ ದಿಗ್ಗಜ ಪಂಡಿತ್ ರಾಮ್ ಭಾವ್ ಬಿಜಾಪುರೆ ಅವರ ಜೀವನ ಸಂಗೀತದ ಬಗೆಗಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪೂರಕ ಸಾಹಿತ್ಯ ಶಿರೀಶ್ ಜೋಶಿ, ಪರಿಕಲ್ಪನೆ ನಿರೂಪಣೆ ಮತ್ತು ಪ್ರಸ್ತುತಿ ಮಾಯಾ ರಾಮನ್, ನೆರವು ನವೀನ್ ಮಹಾಲೆ,
0: ಧ್ವನಿ ರವಿ ಕುಲಕರ್ಣಿ,
1: ನಿರ್ವಹಣೆ ಮಂಜುಳಾ ಪುರಾಣಿಕ್. ಸ್ವರಾಂಜಲಿ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ಸಂವಾದಿನಿ ಸಂತನ ಸುಸ್ವರ ಸಿಂಚನ.
2: ಆಕಾಶವಾಣಿ ಧಾರವಾಡ. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ.

ಇದುವರೆಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ, ಸಮಯ 8:45. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದಿಲ್ಲಿ ಕೇಂದ್ರದಿಂದ.

0: ಇದುವರೆಗೆ ಸ್ವರ ಸೌರಭ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ.
1: ಆತ್ಮೀಯ ಕೇಳುಗರೆ, ಪ್ರತಿ ಶನಿವಾರ ಬೆಳಿಗ್ಗೆ 9:30 10:30 ಸಿನಿ ಕ್ವಿಜ್ ನಂದನಾ.
2: ನಮ್ಮ ಸಿನಿಮಾ, ನಿಮ್ಮ ಸಿನಿಮಾ, ನಮ್ಮ ಸಿನಿಮಾ, ಕನ್ನಡ ಸಿನಿಮಾ.
1: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನಾ.
2: ಭಾರಿ ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ.
1: ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836.
3: ಜಗದ ಜನರಂಜನೀಯ.
1: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
4: ಆಕಾಶವಾಣಿ ಧಾರವಾಡ ಡಿನ್ನರ್ ಟೈಮ್.
5: ನಿಮ್ ಕಡೆ ಸಾಂಬಾರ್ ಅಂದ್ರೆ ನಮ್ ಕಡೆ ತಿಳಿಯುದಿಲ್ಲ, ನಮ್ ಕಡೆ ಡಾಮರ್ ಅಂದ್ರೆ ನಿಮ್ ಕಡೆ ತಿಳಿಯುದಿಲ್ಲ.
4: ಊಟದೊಂದಿಗೆ ಬದುಕಿನ ಮಾತು.
6: ಓರೆ ಗಾರಿಗೆಗಳೇ, ಆಹಾರ ಮಂಡಿಗೆಗಳೇ.
7: ಅಯ್ಯ, ನಾನು ಬಾಳ್ಕದ ಮೆಣಸಿಕಾಯಿ ತಂದೀನಿ, ಮರ್ತಿಗಿರ್ತೀರ್ ನೋಡು.
6: ಇದೆಲ್ಲ ನನಗೆ ಸಾಟಿ.
8: ಅಯ್ಯಯ್ಯ, ಬಾಳ್ಕದ ಮೆಣಸಿನಕಾಯಿ ಅಂತ ನೋಡ, ಇಲ್ ನೋಡಿಲ್ಲೇ ಹಪ್ಪಳ, ಸಂಡಿಗಿ, ಮಿಡಿ, ಉಪ್ಪಿನಕಾಯಿ ಇವನ್ನೆಲ್ಲ ತಂದೀನಿ, ಎಲ್ಲಾರು ಹಾಕೊಡ್ರಿ, ಬರ್ರಿ ಬರ್ರಿ ಊಟ ಮಾಡೋಣ.
9: ಅಕ್ಕ, ಹೆಸರು ಕಾಳು ಉಸಿರಿಗೆ ಉಪ್ಪು ಜಾಸ್ತಿ ಆಗೈತ್ ನೋಡ.
4: ಭಾಗವಹಿಸಿದ್ದಾರೆ ಮಾಲಾ ಸಾಮ್ರಾಣಿ, ಕುಮಾರ್ ಅಗಡಿ ಹಾಗೂ ರಾಖಿ ಹಾನ್ಗಲ್.
10: ಮಾಲಕ್ಕ,
11: ಏ ರಾಖಿ, ಏನು ನೀನು ಕುಮಾರ ಇಬ್ರು ಬಂದಿದ್ದು ಬಹಳ ಚಲೋ ಅದ್ ಬರಿ ಬರಿ.
10: ಹಾ, ಮತ್ ನೀನ ಕರೀತಲ್ಲ
12: ಕಾಣ್ತಾನಲ್ಲ ಅಂತ ಮಾಡಿದ್ದೆ ಬಾ.
11: ಯಾಕಪ್ಪ ನೀ ಕಾಣಂಗಿಲ್ಲ ಅಂದ್ರೆ ಹೆಂಗ?
12: ಅಲ್ಲ, ಯಾಕಪ್ಪ ಅಂದ್ರ ನನ್ಗ ಈ ರಾಖಿ ಮಾತಾಡೋದ್ ನೋಡಿದ್ರ ಒಮ್ಮೆಮ್ಮೆ ಬಾಳ ಸಿಟ್ಟು ಬರ್ತೈತಿ.
10: ಯಾಕಂದ್ರೆ
12: ನಮ್ ದೊಡ್ಡವರು ಹೇಳ್ಯಾರ, ನೋಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ. ಬಸವಣ್ಣವ್ರು ಹೇಳಿಲ್ಲನ? ಈಗ ನಾವ್ ಯಾರ್ದರ ಬಗ್ಗೆ ಮಾತಾಡ್ಬೇಕಾದ್ರೆ ನಮ್ ಮೃದುವಾಗಿರ್ಬೇಕು, ಅರ್ಥ ಗರ್ಭಿತವಾಗಿರ್ಬೇಕು, ಮತ್ತ ಅದು ಒಂಥರ ಮುತ್ತು ಪೋಣಿಸ್ದಂಗಿರ್ಬೇಕು ನೋಡು. ಮಾತು ಎಲ್ಲರನ್ನ ಆಕರ್ಷಿಸಂಗಿರ್ಬೇಕು ಮತ್ತ ಗೌರವಿತವಾಗಿರ್ಬೇಕು. ಅವಾಗ ಆ ಮಾತಿಗೊಂದ್ ಚಂದ.
10: ಇಷ್ಟೆಲ್ಲ ಕಂಪ್ಲೇಂಟ್ ಮಾಡಿದಿ, ಈಗ ನಿನಗೆ ಏನ ತ್ರಾಸ್ ಕೊಟ್ಟು ಮಾತಾಡಿದೆ ಹೇಳಪ್ಪ ನಂಗೆ.
12: ಅಲ್ಲ, ನಿನ್ನೆ ಮಾರ್ಕೆಟ್ ನಾಗ ಹೊಂಟನಿ, ಎದುರಿಗೆ ಹೊಂಟಿದಿ, ನಾನು ರಾಖಿ ರಾಖಿ ಅಂತ ಕೂಗ್ತೇನೆ, ನೋಡ್ಲಿಲ್ಲಂಗ್ ಹೋಗ್ತಿದ್ದೆ.
10: ಗದ್ಲು ಭಾಳ ಇತ್ತು,
12: ಒಂದೆ ತಡಿ ಅಂತಂದ ಹೇಳಿ ಹೋದಕ್ಕೆ ಮತ್ತೆ ತಿರುಗಿ ಮಾತಾಡ್ಲೇ.
10: ಹೌದು, ನನಗೆ ಆಮೇಲೆ ಲಕ್ಷ ಹೋಗ್ಬಿಡ್ತು. ಕೈಯಾಗಿನ ತುಸ ಸಾಮಾನ್ ಇದ್ವು, ಅದಿರ್ಲಿ, ನೀ ಇಷ್ಟೆಲ್ಲ ಹೇಳಿದಿ, ನೀ ನನ್ ಕೈಯಾಗಿನ ಒಂದ್ ಚೀಲಾರ ಇಸ್ಕೊಂಡೇನು?
12: ಕರೆ ಆಗತ್ತೇನೆ, ಅದಕ್ಕ ಕಾರ್ನಾಗ ಇಡಬಾರ್ವ ಅಂತಂದ ಮನಿ ಬಿಡ್ತೇನೆ. ಹೋಗ್ಬಿಟ್ಟು
10: ನನ್ ಗಾಡಿ ಆ ಕಡೆ ಹಚ್ಚಿ ಬಂದಿದ್ದೆ, ಮತ್ತೆ ಟ್ರಾಫಿಕ್ ನು ಬಹಳ ಇತ್ತು, ನನಗೆ ಈ ಕಡೆ ದಾಟ ಬರಕ್ ಆಗ್ಲಿಲ್ಲ.
11: ಈಗ ನೋಡುವ, ಇಬ್ರು ಒಬ್ಬರಿಗೊಬ್ರು ಎದ್ರ ಬದ್ರ ಬೆಟ್ಟಾದ್ರಿ, ಮಾತಾಡಿದ್ರಿ, ಚಲೋ. ಈ ಒಂದ್ ವೇಳೆ ನೀವ್ ಇಬ್ರು ಒಬ್ಬರ ಬಗ್ಗೆ ಒಬ್ಬರ ಮನಸ್ಸಿನಾಗ ಇಟ್ಕೊಂಡ್ಬಿಟ್ರೆ ನೋಡು ಕುಮಾರ್ ಹೆಂಗದಾನಂತ ನಿನಗ ಅನಸ್ತಿತ್ತ, ರಾಖಿ ಹೆಂಗದಾಳಂತ ಕುಮಾರ್ಗ ಅನಸ್ತಿತ್ತ. ಅದಕ್ಕ ನೋಡುವ, ಏನಾರ ಸಣ್ಣ ಪುಟ್ಟ ಇದ್ರ ಪರಸ್ಪರ ಮಾತಾಡ್ಕೊಂಡು ಬಗೆಹರಿಸ್ಕೋಬೇಕು.
12: ಅದಕ್ಕ ನಾ ಹೇಳದು, ಮಾತ್ ಯಾವಾಗ್ಲೂ ಶಾಂತವಾಗಿರ್ಬೇಕು. ನಾವು ಮಾತಾಡ ಬಂದ ಗಡಿಬಿಡಿಯಾಗಿ ಮಾತಾಡಬಾರ್ದು, ಆಮೇಲೆ ಕೋಪದಿಂದ ಮಾತಾಡಬಾರ್ದು, ಆಮೇಲೆ ಮೃದುವಾಗಿ ನಾವು ಮಾತುಗಳನ್ನ ಆಡೋದ್ರಿಂದ ಎಂತೆಂತ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ನಾವು ಬಗೆಹರಿಸ್ಕೋಬಹುದು.
10: ಖರೆ ಅಣ್ಣ,
12: ಇಲ್ಲ ಅಂದ್ರೆ ಮಾತು ಗೊಂದಲಕ್ಕೆ ಇಡಕ್ಕೆ, ಗೊಂದಲ ಜಗಳಕ್ಕೆ ಕಾಣಕೈತಿ. ಅದಕ್ಕ ಮಾತನ್ನ ನಾವು ಮೃದುವಾಗಿ ಶಾಂತವಾಗಿ ಮಾತಾಡಿದ್ರೆ ಸ್ಪಷ್ಟವಾಗಿ ಅರ್ಥ ಆಕೈತಿ.
10: ಖರೆ, ಕರೆಕ್ಟ್ ಹೇಳಿದಿ ಕುಮಾರಣ್ಣ. ನಾ ಒಂದ್ ಮಾತು ಹೇಳ್ಯ, ಈಗ ನೀನು ಎಲ್ಲಾ ಚಂದ ಹೇಳಿದಿ, ಹೋದ ವಾರ ನಮ್ಮ ಮನೆ ಬಂದಿದ್ದಿ ನೋಡ್, ನನಗೆ ಏನೇನೋ ಬೈದ್ ಹೋದಿ ನೀನು. ಬೈದ್ ಅಂದ್ರೆ ಏನ, ನನಗೇನೋ ಜೋರ್ ಮಾಡಿ ಹೇಳ್ಬೋದಿ. ನನಗ ಜೋರ್ ಮಾಡಿ ಹೋದಿ, ಆಮೇಲೆ ನಾ ಯೋಚನೆ ಮಾಡಿದೆ, ನಮ್ ಕುಮಾರಣ್ಣಂದ್ ಧ್ವನಿ ಜೋರ್ ಐತಿ ಬಿಡ, ಅವ ನನಗೇನ್ ಬೇಕಂತ ಮಾತಾಡ್ರಂಗಿಲ್ಲ ಅಂತ ಹೇಳಿ. ನಾನು ಅದನ್ನ ನಿನಗ ಅವಾಗ ರಿಯಾಕ್ಟ್ ಮಾಡ್ಲಿಲ್ಲ. ನಾ ಏನ್ ಹೇಳಕತ್ತೇನಂದ್ರ, ಇಮಿಡಿಯೇಟ್ ಆಗಿ ನಿಂತ ಕಾಲ ಮೇಲೆ ನೀವೇನೋ ನಮಗ್ ಅಂದ್ರಿ ಅಂತ ತಪ್ಪು ತಿಳ್ಕೊಂಡು, ಅಥವಾ ಏನೋ ಒಂದ್ ಅದಕ್ಕೆ ನಾವೇ ನಮ್ಮ ಮನಸ್ಸು

0: ನಾವೇನೋ ಒಂದ್ ಅರ್ಥ ಕೊಟ್ಟುಕೊಂಡು ಅವಾಗಿಂದವಾಗ ಒಂದು ರಿಯಾಕ್ಷನ್ ತೋರಿಸ್ಬಿಡಬಾರ್ದು. ಸ್ವಲ್ಪ ನಾವು ಪೇಷನ್ಸ್ ಇಟ್ಕೋಬೇಕು. ಆಮೇಲೆ ಯಾಕೆ ಅವ್ರು ಹಂಗಂದ್ರು, ನನ್ನ ಕಡೆಯಿಂದ ಏನ್ ಆ ತರದ ನಡವಳಿಕೆ ಆಯ್ತು, ಅದಕ್ಕೆ ಅವ್ರು ಏನಾದ್ರೂ ಅಂದ್ರೇನು, ಅವ್ರ ಮನಸ್ಸಿಗೆ ಅದೇನ್ ಅನ್ನಿಸ್ತು ಅನ್ನೋದ್ರ ಬಗ್ಗೆ ನಮ್ಮನ್ ನಾವೇ ಒಂಚೂರು ಕೂಲಂಕುಷವಾಗಿ ಯೋಚನೆ ಮಾಡಿ ಸ್ವಲ್ಪ ಸಮಯ ತಗೊಂಡು ಆ ವಿಷಯ ನಾವು ಮಾತಾಡಿದ್ವಿ ಅಂದ್ರ ಬಹಳಷ್ಟು ಜಗಳಕ್ಕೆ ಅದು ದಾರಿ ಆಗಂಗಿಲ್ಲ
1: ನೋಡಿ. ಒಂದ್ ಮಾತು ಹೇಳ್ತೀನಿ, ಸ್ಪಷ್ಟವಾಗಿ ಹೇಳ್ತೇನೆ, ಕೇಳಿಲ್ಲ ನಾವು ಆಡೋ ಮಾತೈತಲ್ಲ ಅದು ಸ್ಪಷ್ಟವಾಗಿರ್ಬೇಕು, ಮತ್ತ ನಮ್ಮ ಕೇಳುಗರಿಗೆ ಸುಲಭವಾಗಿ ಅದು ಅರ್ಥ ಆಗಂಗಿರ್ಬೇಕು, ಅವಾಗ ಮಾತು ಬಹಳ ಚಂದ ಇರ್ತದೆ.
0: ಆಮೇಲೆ ಮಾತು ಮಾತಾಡ್ಬೇಕಾದ್ರ ಅದ್ರೊಳಗ ಬೇರೆ ಏನೋ ಅರ್ಥ ಇಟ್ಟು ಒಂದೇನೋ ದ್ವೇಷ ಇಟ್ಟುಕೊಂಡು ಮಾತು ಮಾತಾಡಕ್ ಹೋಗ್ಬಾರ್ದು.
1: ಯಾವುದೇ ಸಂಬಂಧಗಳಿಗೆ ನಾ ಹೇಳೋದೇನು ಗೊತ್ತ, ಅನಗತ್ಯವಾಗಿ ಮಾತಾಡಬಾರ್ದು. ನಮಗೆ ಎಷ್ಟು ಬೇಕು ಅಷ್ಟು ಮಾತಾಡಬೇಕು, ಮತ್ತ ಕಡಿಮೆ ಮಾತಾಡೋದ್ರಿಂದ ಅಲ್ಲಿ ಒಂದು ಬೆಲೆನೇ ಸಿಗ್ತೈತಿ,
0: ಮತ್ತೊಂದು ಗೌರವ ಉಳ್ಕೊಂತೈತಿ.
2: ಆಮೇಲೆ ಅದಕ್ಕ ಹಿರಿಯರು ಹೇಳ್ತಾರ, ಮಾತು ಬಲ್ಲವನಿಗೆ ಜಗಳಿಲ್ಲ, ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ಹೇಳಿ.
3: ಒಂದೇ ಮಾತು ಒಂದೇ ಮನಸ್ಸು ಒಂದೇ ನೀತಿ ಬೇಕು.

0: ಆಮೇಲೆ ನಾವು ಏನೋ ವಿಷಯ ಹೇಳಬೇಕಾರ ಅದನ್ನ ಹೇಳೋದೊಂದ್ ಪದ್ಧತಿ ಇರ್ತದ, ಹೇಳುವಂಗ ಹೇಳಿದ್ರ ನಮ್ ಮಾತು ಎಲ್ಲರೂ ಕೇಳಬಹುದು. ಆದ್ರ ಅಧಿಕಾರಯುತವಾಗಿ ಇನ್ನೊಬ್ಬರ ಮೇಲೆ ಅಧಿಕಾರ ಚಲಾಯಿಸಿ ನನ್ನ ಮಾತು ಎಲ್ಲರೂ ಗೌರವಿಸಲೇಬೇಕು ಕೇಳಲೇಬೇಕು ಅಂತ ಕೇಳಿದಾಗ ಹಂಗಾಗಂಗಿಲ್ಲ. ನಾವು ಬಹಳಷ್ಟು ಮಂದಿಗೆ ನಮ್ಮ ಅಭಿಪ್ರಾಯ ಹೇರ್ತೀವಿ, ನಮ್ಮ ಮಾತೆಲ್ಲರೂ ಕೇಳಬೇಕಂದಾಗ ಬಹಳ ಸರಿ ಅದಾಗ್ತಿರೋದಿಲ್ಲ. ಇದು ಕುಟುಂಬ ವ್ಯವಸ್ಥೆ ಒಳಗ ನಮಗ ನಮ್ಮ ಮನೆಯೊಳಗ ಗಂಡ ಮಕ್ಕಳು ಯಾರಿಂದನೂ ಸಹಾಯ ಬೇಕು ಅಂತ ಇದ್ದಾಗ ನಮ್ಮ ಕಷ್ಟ ಹೇಳ್ಕೊಂಡು ನನಗ ಇಷ್ಟು ಕೆಲಸ ಮಾಡೋದಾಗುವುದಿಲ್ಲ ಸ್ವಲ್ಪ ಸಹಾಯ ಮಾಡ್ರಿ ಅಂತ ಚಂದಾಗಿ ಹೇಳಿದ್ರ ಮಕ್ಕಳು ಕೇಳ್ತಾರ ದೊಡ್ಡವರು ಕೇಳ್ತಾರ. ಅದ ನಾವು ಜೋರ ಕೂಗಾಡಿ ಮಾಡಿ ನನಗೆ ಇದೆಲ್ಲ ಆಗುವುದಿಲ್ಲ ಇಷ್ಟು ಕಷ್ಟ ಆಗ್ತದ ಅಂತ ಹೇಳಿ ಕರೇನ ನಮ್ಮ ತ್ರಾಸಿದ್ರು ನಾವು ಅದನ್ನ ಬಹಳಷ್ಟು ಒರಟಾಗಿ ಹೇಳಿದಾಗ ಜನ ನಮ್ಮ ಮಾತು ಕೇಳೋದಿಲ್ಲ.
1: ನಿಂದ ಈ ಮಾತಿಗೆ ನನಗೊಂದು ಕತಿ ನೆನಪಾತ ಮಾಲಕ್ಕ. ಶ್ರೀಕೃಷ್ಣ ದುರ್ಯೋಧನ ಮತ್ತು ಪಾಂಡವರ ನಡಕ ಸಂಧಾನ ಮಾಡಕ್ ಹೋಗಿರ್ತಾನ. ಶ್ರೀಕೃಷ್ಣ ಬಾಳ ಹೇಳ್ತಾನ ಅವಾಗ ದುರ್ಯೋಧನಗ ಬೇಡ ಜಗಳ ಮಾಡಕ್ ಹೋಗ್ಬೇಡ ಅವ್ರಿಗೆ ಬರೀ 5 ಹಳ್ಳಿ ಕೊಡಂತ ಕೇಳ್ತಾನ ಶ್ರೀಕೃಷ್ಣ. ದುರ್ಯೋಧನ ಕೃಷ್ಣನ್ ಮಾತು ಕೇಳೋದನ್ನೇ ಇಲ್ಲ. ಅದು ಎಲ್ಲಿ ಬಂದ್ ನಿಂತು ಕುರುಕ್ಷೇತ್ರ ಯುದ್ಧಕ್ಕೆ ಬಂದ್ ನಿಂತು.

0: ಇಡೀ ಕೌರವ ಕುಟುಂಬನ ನಾಶ ಆತು. ಅಂದ್ರ ಅವತ್ತು ದುರ್ಯೋಧನ ಏನಾದ್ರೂ ಕೃಷ್ಣನ ಮಾತು ಕೇಳಿದ್ರ ಇಷ್ಟು ದೊಡ್ಡ ಅವಘಡ ಆಗ್ತಿರ್ಲಿಲ್ಲ ಅಂತ.
1: ಅದಕ್ಕೆ ಹೇಳದ, ಮಾತಾಡಿದ್ರು ಹೊತ್ತು ಮುತ್ತು ಒಡೆದ್ರು ಹೊತ್ತು ಅಂತ. ಆದ್ರಿಂದ ಯಾವುದೇ ಮಾತನ್ನ ಆಡೋ ಮುಂಚೆ ಒಂದ್ ಸಲ ಯೋಚನೆ ಮಾಡಿ, ನಾನು ಏನ್ ಮಾತಾಡಕತ್ತೀನಿ, ನಾ ಯಾಕೆ ಮಾತಾಡಕತ್ತೀನಿ ಅರ್ಥ ಮಾಡ್ಕೊಂಡ್ ಮಾತಾಡಿಬಿಟ್ರ ಎಲ್ಲಾ ಸಮಸ್ಯೆಗೂ ಒಂದು ಉತ್ತರ ಐತ್ ನೋಡ್.
0: ಬರೇ ಮಾತ್ ಮಾತ್ ಅಂತೀಯೋ ಮಾಲಕ್ಕ, ಏನಾರ ಸ್ನಾಕ್ಸ್ ಕೊಡ್ತೀನ ಅವಲಕ್ಕಿ ಚುಮ್ಮರಿ ತಿನ್ನಾಕ?
2: ನೋಡುವ, ನಾನನ್ಕಿ ಆರೋಗ್ಯಕರವಾದ ಸ್ನಾಕ್ ಗಳನ್ನ ತಿನ್ಬೇಕು ಅಂತ ಹೇಳಿ ಮನಸ್ನಾಗ ಹಾಕೊಂಡ್ಬಿಟ್ಟೇನಿ. ನನ್ ಮಗಳು ನನಗೆ ಹೇಳ್ತಾಳ, ಬಿಂಜ್ ಈಟಿಂಗ್ ಮಾಡ್ತೀಯವ್ವ ಅಂತ. ನಾ ಬಿಂಜ್ ಈಟಿಂಗ್ ಅಂದ್ರೆ ಏನು ಅಂತ ಕೇಳ್ದೆ.
0: ಏನಂಗಂದ್ರ
2: ಬಿಂಜ್ ಈಟಿಂಗ್ ಅಂದ್ರ ನನಗ ಹಸಿವಾಗ್ಯದ ಇಲ್ಲ ಅನ್ನೋದ್ರ ಅರಿವಿಲ್ದಂಗ ನಾವು ತಿಂದು ಬಿಡ್ತೇವೆ. ಅಡಿಗೆ ಮನೆಗೆ ಹೋಗ್ತೀವಂತ ತಿಳ್ಕೊ, ಅಲ್ಲೇನೋ ಒಂದ್ ಬಿಸ್ಕೆಟ್ ಪ್ಯಾಕೆಟ್ ಬ್ರೆಡ್ ಪ್ಯಾಕೆಟ್ ಇತ್ತಂದ್ರ ಹಸಿವಾಗೇತೋ ಇಲ್ಲೋ ಅದನ್ನ ಆ ಪಾಕೆಟ್ ಹರಿದು ಬಾಯಾಗ ಹಾಕೊಂಡ್ಬಿಡೋದು. ಆಮೇಲೆ ಟಿವಿ ನೋಡಕ್ ಕೂತೀವಿ, ಕ್ರಿಕೆಟ್ ನೋಡಕ್ ಹತ್ತೀವಿ ಅಂತಂದ್ರ ಒಂದು ಪಾಕೆಟ್ ಚಿಪ್ಸ್ ಇತ್ತಂದ್ರ ಅದ್ರಾಗ ಒಂದು ಉಳಿಸ್ಲಾರ್ದಂಗ್ ತಿಂದು ಬಿಡೋದು. ಎಷ್ಟು ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆತು, ಎಷ್ಟು ಆರೋಗ್ಯ ಕಡ್ತು. ಈಗ ನೋಡುವ ಆರೋಗ್ಯಕರ ಸ್ನಾಕ್ಗಳು ಅಂತ ಹೇಳಿದ್ರ
0: ತಿನ್ ಮಾಡಿ ಹಂಗಾರ ನಮಗ್.
2: ನಾನು ಈ ಹುರ್ಗಡ್ಲಿ ಅಂತ ಹೇಳ್ತಾರ, ಹುರಿದಿದ್ ಹುರ್ಗಡ್ಲಿ ನೋಡಿದ್ರ ಸಿಪ್ಪಿ, ಈ ಬ್ರೌನ್ ಕಲರ್ ಸಿಪ್ಪಿನ ತೆಗ್ದೇ ಇಲ್ಲ. ಇದ್ರೊಳಗ್ ನೋಡು, ಈಗ ಒಂದು ಉಳ್ಳಾಗಡ್ಡಿ ಹೆಚ್ಚಾಕೇನಿ, ಟೊಮೆಟೊ ಹೆಚ್ಚಾಕೇನಿ, ಸ್ವಲ್ಪ ಕಾರ್ದಾಣಿ ಹಾಕೇನಿ, ಕಾಲ ನಮಕ್ ಹಾಕೇನಿ. ಇದರಿಂದ ನೋಡುವ ಇದ್ರೊಳಗ ಪ್ರೋಟೀನು ಸಿಕ್ತು, ಈ ಉಳ್ಳಾಗಡ್ಡಿ ಟೊಮ್ಯಾಟೊ ಫೈಬರ್ ಸಿಕ್ತು. ಎಷ್ಟು ಆರೋಗ್ಯಕರ ಸ್ನಾಕ್ ಇದು. ಇದ್ರ ಬದ್ಲಿ ಚಿಪ್ಸ್ ಪ್ಯಾಕೆಟ್ ಇಟ್ಕೊಂಡು ತಿಂದಿದ್ರು ನಡೀತಿತ್ತು ಹೌದಿಲ್ಲ? ಅವಾಗ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆಗ್ತಿತ್ತು, ಆಮೇಲೆ ಆರೋಗ್ಯ ಕೆಡ್ತಿತ್ತು, ಬೊಜ್ಜು ಬರ್ತಿತ್ತು. ನಾವು ಆರೋಗ್ಯಕರ ಆಯ್ಕೆಗಳನ್ನ ಮಾಡ್ಕೊಳ್ಳೋದು ಕಲಿಬೇಕು. ಪ್ರತಿದಿನ ಏನ್ ಊಟ ಮಾಡ್ತೇವಲ್ಲ, ಎಲ್ಲಿ ತಪ್ಪು ಮಾಡ್ತೀವಿ. ಈಗ ಸಂಜೆ ಮುಂದ ಮನೆಗಳು ಸುಸ್ತಾಗಿ ಬಂದ್ಬಿಡ್ತೀವಿ ಕೆಲ್ಸದಿಂದ, ಅವಾಗ ನಾವು ಒಂದ್ ಸ್ವಲ್ಪ ನಾ ಏನ್ ತಿಂತೇನೆ ಅನ್ನೋದ್ರ ಮೇಲೆ ಗಮನ ಇಟ್ರೆ ಎಷ್ಟು ಆರೋಗ್ಯ ಕಾಯ್ಕೋಬಹುದು. ಬ್ರೆಡ್ಡು ಬಿಸ್ಕೆಟು ಖಾರಿ ಇಂಥ ಬೇಕರಿ ತಿನಿಸ್ ತಿನ್ನೋದ್ರಿಂದ ಎಷ್ಟು ಆರೋಗ್ಯಕ್ಕೆ ಹಾನಿ ಆಗ್ತದೆ. ಹೊರಗ ವನಸ್ಪತಿ ಹಾಕಿ ಮಾಡಿರ್ತಾರ, ಅದ್ರೊಳಗ ಬಹಳ ಕೆಟ್ಟ ಕೊಬ್ಬಿರ್ತದ ನೋಡುವ. ಈಗ ಮನೆಯೊಳಗ ನಾ ಬೇಕಾದ್ರೆ ಚುರ್ಮರಿ ಹಚ್ಚಿಟ್ಕೋಬಹುದು, ಅವಲಕ್ಕಿ ಹಚ್ಚಿಟ್ಕೋಬಹುದು, ಅದ್ರೊಳಗ ಸಣ್ಣದಾಗಿ ಸೌತಿಕಾಯಿ ಉಳ್ಳಾಗಡ್ಡಿ ಟೊಮ್ಯಾಟೊ ಹಾಕಿ, ಆಮೇಲೆ ಇತ್ತಿತ್ತಲಾಗ ಮಖಾನ ಅಂತಾರ ನೋಡಿ, ಆ ಮಖಾನ ಅನ್ಬಹುದು, ಈ ಪುಟಾಣಿ
1: ಅಲ್ಲ ಮಾಲ ಎಲ್ಲ ಕರೆಕ್ಟ್ ನಾ ಒಪ್ಪಿದ್ದಿದ್ನ. ಈಗ ರಾಕಿ ಕೇಳಿದ್ದೀನಿ ಹಸಿವಾಗೈತಿ ನಂಗೆ ತಿನ್ನಾಕ ಏನಾರು ಅಲ್ಲ, ನಾ ಒಂದ್ ಹೇಳದೇನ್ರಿ ಹಸಿವಾಗೈತಿ ಅಂತ ಹೇಳದೈತಲ್ಲ ಅಂದ್ರ ರಾಕಿ ಆರೋಗ್ಯವಾಗಿದ್ದಾಳ ಅಂತ.
2: ಯಾರಿಗೆ
1: ಹಸಿವಾಗಂಗಿಲ್ಲ ನೋಡು, ಅವ್ರಿಗೆ ಆರೋಗ್ಯದ ಏನ
0: ಸಮಸ್ಯೆ ಐತಂತ.
1: ನನ್ ಖುಷಿ ಆತ ರಾಕಿ ಏನಾರ ತಿನ್ನಾಕ ಐತೇನ ಅಂತ ಕೇಳ್ದಾಗ. ಯಾಕಪ್ಪ ಅಂದ್ರೆ ಕೆಲವೊಮ್ಮೆ ಈ ದೈಹಿಕ ಕಾಯಿಲೆಗಳು, ಈ ಮಾನಸಿಕ ಒತ್ತಡಗಳು ಮತ್ತ ಹಾರ್ಮೋನ್ಗಳು ಚೇಂಜ್ ಆಗೋದ್ರಿಂದ ನಮ್ಮ ಬಾಡಿ ಒಳಗ ಈ ಹಸಿವು ಅನ್ನೋದು ನಮಗ್ ಗೊತ್ತಾಗೋದಿಲ್ಲ ಮತ್ತ ಆಗೋದಿಲ್ಲ. ಅದಕ್ಕೆ ಈ ಸಮತೋಲನಗಳನ್ನ ಇಟ್ಟುಕೊಂಡಾಗ ಇವೆಲ್ಲ ನಮ್ಮ ಹಾರ್ಮೋನ್ಸ್ ಗಳು ಕರೆಕ್ಟ್ ಆಗಿದ್ರೆ ಹಸಿವು ನಮ್ಮ ಮೆದುಳಿಗೆ ಅದು ಸಂದೇಶ ಕಳಿಸ್ತೈತೆ ಅಂತ ಹಸಿವಾಗೈತೆ.
0: ಆಮೇಲೆ ಹಸಿವಾಗ್ಬೇಕಂದ್ರೆ ನೀವು ಸಂಪೂರ್ಣವಾಗಿ 7-8 ತಾಸು ನಿದ್ದೆನೂ ಮಾಡ್ಬೇಕು.
2: ಹೌದು,
0: ಅದು ಸಹಿತ ನಮ್ಗೆ ಎಫೆಕ್ಟ್.
2: ಬಹಳ ಒಳ್ಳೆ ನಿದ್ದಿ ಬಹಳ ಆರೋಗ್ಯಕ್ಕೆ. ಈಗ ನೋಡ್ರಿ ಕೆಲವ್ರ ಕಣ್ಣು ಚರ್ಮನಿಂದ ನೋಡ್ರಿ ಅಕ್ಕಿ ಮಿರಿ ಮಿರಿ ಮಿಂಚ್ತಾವ.
0: ಹೌದು,
2: ಯಾಕೆ ಹೇಳ ಮಸ್ತ್ 8 ನಿದ್ದಿ ಮಾಡ್ತೀಯಲ್ಲ, ಅದ ನೋಡು ಈ ನಿದ್ದಿ ಕಮ್ಮಿ ಆತ. ಆಮೇಲೆ ಚರ್ಮ ಕುಂತ,
0: ನೀನು ಚರ್ಮದ ಸುದ್ದಿ ತೆಗದೆಲ್ಲ ನಾನು ನೀರನ್ನು ಸರಿಯಾಗಿ ಕುಡಿತೇನೆ.
2: ಹೌದಲ್ಲ, ಅದರಿಂದ
0: ಬಹಳ ಮುಖ್ಯ. ದಿನ ನೀರು ಕುಡಿತೇನಿ ಮತ್ತ ಸರಿಯಾಗಿ ನಿದ್ದೆ ಮಾಡ್ತೇನೆ. ಮತ್ತ ಆಮೇಲೆ ಬಹಳಷ್ಟೊತ್ತನ ಮೊಬೈಲ್ ನೋಡೋದು ಟಿವಿ ನೋಡೋ ಅಭ್ಯಾಸನ ಹಾಕೊಂಡಿಲ್ಲ. ನನಗ ಎಂಟರ್ಟೈನ್ಮೆಂಟ್ ಬೇಕಂತ ಅನ್ಸಿದ್ರೆ ನಾನು ಯಾವ್ದಾದ್ರು ಒಳ್ಳೆ ಒಳ್ಳೆ ಪುಸ್ತಕಗಳನ್ನ ಒಂದ್ ತಾಸ್ ಓದಿ ಮಲ್ಕೊಂಡ್ಬಿಡ್ತೇನೆ ನೋಡು.
2: ಆಮೇಲೆ ನೀನು ನನಗ್ ಖುಷಿ ಆಗೋದೇನು ಅಂತ ಹೇಳಿದ್ರೆ, ನೀ 7 ಡಿನ್ನರ್ ಮಾಡ್ಬಿಡ್ತೀನಿ. ಈ 7 ಡಿನ್ನರ್ ಮಾಡಿ ಮರನೇ ದಿವಸ 8-9 ನೀ ನಾಷ್ಟ ಮಾಡ್ತೀಯ ಅಂದ್ರೆ 15-16 ನಿನ್ ಹೊಟ್ಟಿ ಖಾಲಿ ಉಳಿತಂದ್ರ ಅದು ನಿನ್ನ ದೇಹದಲ್ಲಿ ಇರುವಂತಹ ಅನಾರೋಗ್ಯಕರ ಜೀವಕೋಶಗಳನ್ನ ದೇಹ ಉಪಯೋಗ ಮಾಡ್ಕೋತದ. ಇಷ್ಟು ಖಾಲಿ ಇರಬೇಕು ಹೊಟ್ಟಿ, ಅರ್ಲಿ ಡಿನ್ನರ್ ಅಂತ ಹೇಳ್ತಾರೆ. ಈಗ ಅರ್ಲಿ ಡಿನ್ನರ್ ಮಾಡೋದ್ರಿಂದ ಎಷ್ಟೋ ಕಾಯಿಲೆ ದೂರ ಆಗ್ತಾವ ಅಂತ ಹೇಳ್ತಾರೆ. ನಾವ್ ಯಾವಾಗೋ 12 ಬಂದ್ ತಿಂದೆ, ಹೊತ್ತಾತನ್ ತಿಂದೆ, ಹಸಿವಿಲ್ದಿದ್ರು ತಿಂದೆ, ಏನೋ ಫ್ರಿಡ್ಜ್ ಬಾಗ್ಲ ತೆಗೆದು ಸಿಕ್ಕಿದ್ದು ಐಸ್ ಕ್ರೀಮ್ ಚಾಕ್ಲೇಟ್ ಈ ತರದ್ ಸಾಮಾನು ಖರೀದಿ ಮಾಡಿ ಫ್ರಿಡ್ಜ್ ಎಲ್ಲಾ ತುಂಬಿಸಿಟ್ಬಿಟ್ರೆ ಬಹಳ ಕೆಟ್ಟದ್ ನೋಡ್ರಿ
0: ಮಾಲಕ. ಖರೇ

0: ಆನಂತರ ಇನ್ನೊಂದ್ ಏನ್ ಗೊತ್ತಾನ, ಈಗ ನೀ ಹೇಳ್ದಂಗ ನಮ್ಮ ರಾಕೆ ಅಂತ ಸುಮ್ಮ ಕೂಡಂಗಿಲ್ಲ, ಅದಕ್ಕ ಈ ಯಾವ್ದಾರ ಒಂದ್ ಕೆಲಸದಾಗ ತೊಡಗಿರ್ತಾಳ. ಶ್ರಮವಿಲ್ದನ ಕೆಲವ್ರು ಏನ್ ಮಾಡ್ತಾರ, ಒಂದ ಕಡೆ ಕುಂದಿರ್ತಾರ ನೋಡ, ದೈಹಿಕ ಶ್ರಮ ಇರಂಗಿಲ್ಲ. ಹಂಗ ಆತರ ಕುತ್ಕೊಂಡ್ ಕೆಲಸ ಮಾಡ್ರಿ
1: ಹಶ್ವಾಗಂಗಿಲ್ಲ.
0: ಯಾವಾಗ ನಾವು ದೈಹಿಕ ಶ್ರಮ ವಹಿಸಿ ಕೆಲಸ ಮಾಡ್ತೀವೋ ಅವಾಗ ನಮ್ಮ ಆರೋಗ್ಯ ಸುಧಾರಣೆ ಇರ್ತದ ಮತ್ತ ಹಶುವಾಗ. ಈಗ ಸರಿಯಾಗಿ ಯಾರು ನಿದ್ರೆ ಮಾಡ್ತಾರ,

0: ಅವ್ರಿಗೆ ಹಸಿವು ಚೆನ್ನಾಗಾಕತಿ. ಮತ್ತ ನಮ್ಗೆ ಆಯಾಸ ಆತಂದ್ರ ಇವೆಲ್ಲ ಸಮಸ್ಯೆ ಒಳಗೆ ಸಿಕ್ಕಾಕೊಳ್ತು. ಅದಕ್ಕೆ ಆದಷ್ಟು ನಾವು ಮನಸ್ಸನ್ನ ಶಾಂತವಾಗಿ ಇಟ್ಕೋಬೇಕು, ಮತ್ತ ಯಾವುದೇ ಜಾಸ್ತಿ ಓವರ್ ಥಿಂಕಿಂಗ್ ಮಾಡಬಾರ್ದು.
1: ಮಲಕ ಕುಮಾರಣ್ಣ ಅಂದ ಮನಸ್ಸನ್ನ ಶಾಂತವಾಗಿ ಇಟ್ಕೋಬೇಕಂತ, ಇದಕ್ಕೂ ಒಂದ್ ಪರಿಹಾರ ಹೇಳಲೇನ. ನೀವು ಒಂದ್ ಅರ್ಧ ತಾಸು ಒಂದ್ ತಾಸು ನಿಮ್ಗೇನ್ ಇಷ್ಟ ಆಯ್ತಲ್ಲ, ಶಾಸ್ತ್ರೀಯ ಸಂಗೀತ ಇರ್ಲಿ, ಸುಗಮ ಸಂಗೀತ ಇರ್ಲಿ, ಅಥವಾ ಚಿತ್ರಗೀತೆಗಳೇ ಇರ್ಲಿ, ನಿಮಗೆ ಯಾವ್ದಿಷ್ಟ ಆ ಸಂಗೀತನ ಕೇಳಿದ್ರು ಸಹ ನಿಮ್ ಮಾನಸಿಕ ನೆಮ್ಮದಿ ಬಹಳ
0: ಸಿಕ್ತದೆ.
1: ಅಲ್ಲ ಕುಮಾರಣ್ಣ, ಹಂಗಾರ ಒಂದ್ ನಿನ್ ಇಷ್ಟದೊಂದ್ ಹಾಡ್ ಕೇಳೋಣ ಇವತ್ತು. ಯಾವ್ದು ಹೇಳ ಹಂಗಾರ ನಿನ್ ಇಷ್ಟದೊಂದ್ ಹಾಡ್ ಈಗ ಹಚ್ಚ ಬಿಡ್ತೇನಂತ ನಾನು ಈಗ ಹಾಡ್.

ನವರಂಧ್ರಗಳ ತಳೆದು ಬೆಳೆದು ಬಂದಿದೆ ಭುವಿಗೆ ಈ ನರ ಬೊಂಬೆ.

0: ಹಾಡು ಎಷ್ಟು ಅರ್ಥ ಗರ್ಭಿತ ಐತೆ. ಇದು ಒಂದು ಹಾಡು ಸಾಕು ಜೀವನದಾಗ
1: ನೋಡ ಮಾಲಕ್ಕ, ಹಂಗಾರಿ ಹಾಡು ಕೇಳ್ಕೊಂತನ ಏನಾರ ಡಿನ್ನರಿಗೆ ಒಂಚೂರು ರೆಡಿ ಮಾಡೋಣ ನಡಿ,
2: ಆಮೇಲೆ ನೋಡುವ. ಕುಮಾರನ್ ಹಾಡು ಕೇಳೋದಾತ, ನಾನ್ ಏನ್ ಮಾಡ್ತೀನಿ ಗೊತ್ತೈತೇನ, ನಾ ರೇಡಿಯೋ ಅಲ್ದ ಅಡಿಗೆ ಮನೆಯೊಳಗೆ ಕೆಲಸನ ಮಾಡೋಣ. ನಾನ್ ಕೆಲಸ ಮಾಡ್ಬೇಕಂದ್ರ ಬಾಜುಕ ಟ್ರಾನ್ಸಿಸ್ಟರ್ ಇರಬೇಕು, ರೇಡಿಯೋ ಇರ್ಬೇಕು. ನೋಡು ನನ್ ಕಣ್ಣಿಗೇನ್ ಕೆಲಸ ಇಲ್ಲ, ನನ್ ಎಷ್ಟು ಒಳ್ಳೆ ಮಾಹಿತಿ ನನಗ್ ಸಿಕ್ತು, ಅದನ್ನ ಕೇಳ್ಕೊತ ಕೆಲಸ ಮಾಡೋದ್ರೊಳಗೆ ಎಷ್ಟು ಖುಷಿ ಆಗ್ತದ. ಆಮೇಲೆ ದಿನ ಮನೆಯೊಳಗ ಅಡ್ಗಿ ಮಾಡೋದು ಇತ್ತಿತ್ತಲ ಕಮ್ಮಿ ಆಗ್ಬಿಟ್ಟದ್ರ ರಾಖಿ, ಅಡ್ಗಿ ಮಾಡುವುದು ಊಟ ಮಾಡು ಎಲ್ಲಾರಿಗೂ ಬರ್ಬೇಕು. ಹುಡುಗ ಅಂದ್ರ ಬರಬಾರ್ದು ಅಂತಿಲ್ಲ, ಮಗ ಇದ್ರ ಅವನಿಗೆ ರೊಟ್ಟಿ ಮಾಡುದು ಕಲಿಸ್ಬೇಕು.
1: ಹೌದು,
2: ಮಗಳಿಗೆ ರೊಟ್ಟಿ ಮಾಡಕ್ ಬಂದ್ರ ಮಗಗ್ ಯಾಕೆ ಬರಬಾರ್ದು?
1: ಅದ್ರೊಳಗೆ ಏನ್ ತಪ್ಪನ್ನೇ ಇಲ್ಲ, ಎಲ್ಲಾ ವಿದ್ಯೆಗಳನ್ನ ಕಲೀಲೇಬೇಕು. ಅಲ್ಲಿ ಹೆಣ್ಣು ಗಂಡು ಅನ್ನೋ ಯಾವುದೇ ಭೇದ ಭಾವ ಇಲ್ಲೇ ಇಲ್ಲ.
2: ಹೌದು,
0: ಅಲ್ಲ ನಾನು ಹೇಳ್ತೇನೆ, ಗಂಡ ಮಕ್ಳು ಯಾಕೆ ಅಡಿಗೆ ಕಲಿಬೇಕು ಅಂದ್ರೆ ಅಟ್ಲೀಸ್ಟ್ ಈ ಮನೆಯೊಳಗೆ ಹೆಣ್ಮಕ್ ಕೋಪ ಮಾಡ್ಕಂದ್ರೆ ಇಂತ ಸಮಯದಾಗ ಬಹಳ ಅನುಕೂಲ ಆಕತ್ತೆ.
2: ಹಂಗಿರಂಗಿಲ್ಲಪ್ಪ,
0: ಯಾರ ಹೆಣ್ಮಕ್ಳು ಸೆಟ್ಕೊಂಡ್ ಕುಂತ್ರ ಇದು ಕೋಪ ಮಾಡ್ಕೊಂಡ್ರ ಅಲ್ಲ, ಚಪಾತಿ ಅನ್ನ ಏನು ಮಾಡ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ನಾವರ ಮಾಡ್ಕೊಂಡ್ ತಿನ್ಬೋದಲ್ಲ. ಇಲ್ಲ ನಾವು ಸಿಟ್ನಾಗ ಹೋಗಿ ಹೋಟೆಲ್ನ ತಿಂದ್ರ ನಮ್ಮ ಆರೋಗ್ಯ ಹಾಳಾಗ್ತದೆ.
1: ಕುಮಾರಣ್ಣ, ಸಿಟ್ಟು ಮಾಡ್ಕೊಂಡ್ರು ಸೇತಕ್ಕ ಅಡಿಗೆ ಮಾಡೋದು ಮಾಡೇ ಮಾಡಿರ್ತಾರ. ನೀ ಹಿಂಗ ಅನ್ಕೋ ಅಲ್ಲ, ಯಾರಾದ್ರೂ ಆರೋಗ್ಯ ಮನಿ ಒಳಗ್ ಕೆಟ್ಟಾಗ ಅವಾಗ ನೀ ಅಡಿಗೆ ಮಾಡೋದ್ರಿಂತ ನಿಮ್ ಮನಿ ಒಳಗಿನ ಹೆಣ್ಮಕ್ಳಿಗೆ ಎಷ್ಟು ಅನುಕೂಲ ಆಗ್ತೈತಿ.
2: ಆಮೇಲೆ ಸಂಬಂಧ ಚಲೋ ಆಗ್ತಾವ, ಅಡಿಗೆಗೆ ಸಹಾಯ ಮಾಡ್ತಾರೆ.
1: ಆಮೇಲೆ ನಿನ್ ಕೈ ರುಚಿ ನಾವ್ ನೋಡ್ತೇವೆ.
2: ಈಗ ಒಬ್ಬ
1: ಹೆಣ್ಣಿಗೆ ಅಡಿಗೆ ಮಾಡ್ತಿ ನಮಗ್ ಗೊತ್ತೈತಿ, ನಿನ್ ಹಂಗನ ಉಳ್ದೋರು ಅಡಿಗೆ ಕಲತ್ರ ಅದು ಒಂದ್ ಖುಷಿನ, ಅದು ಒಂದ್ ಪ್ರೀತಿನ ಅಲ್ಲಿನ.
0: ನಾನಂತರ ಅಡಿಗೆ ಮಾಡಿ
1: ಮಾಲಕ ಇವತ್ತು ಇವನ ಅಡಿಗೆ ಮಾಡ್ಲಿ ಬಿಟ್ಟು ಬಿಡೋಣ ಅಂತ.
2: ಹೌದಪ್ಪ, ಕುಮಾರನ್ ಕಡೆ ಅಡಿಗೆ ಮಾಡಿಸಿ ಊಟ ಮಾಡಿಸ.
1: ಹೌದ, ಮತ್ತೆ ನಾವ್ ಹಂಗ ನೋಡ ನೋಡ, ನಿನಗ ಏನೇನ್ ಬೇಕು ಎಲ್ಲಾ ವ್ಯವಸ್ಥೆ
2: ಮಾಡ್ಕೊಡ್ತೀವಿ.
1: ನೀನ ಇವತ್ತು ಅಡಿಗೆ ಮಾಡಪ್ಪ, ಬಹಳ ದಿವಸ ಆತ ಕುಮಾರಣ್ಣ ನಿನ್ ಕೈಯಾಗಿನ ರುಚಿ
0: ತಿನ್ಲಾರ್ದು. ಏನ್ ಮಾಡೋದು, ಪಲಾವ್ ಮಾಡ್ಬಿಡ್ಲಿ.
2: ಮಾಡಪ್ಪ,
1: ಹಂಗ ಮಾಡೋಣ. ಹಂಗ ಮಾಲಕ್ಕ ಹಂಗ ರೈತ ರೆಡಿ ಮಾಡ್ತೀನಿ.
2: ಕುಮಾರ ಪಲಾವ್ ಮಾಡ್ಲಿ,
1: ಮಾಡೋಣ. ನಾವ್ ಅಲ್ಲಿವರೆಗೂ ಒಂಚೂರು ಡೈನಿಂಗ್ ಎಲ್ಲ ಸೆಟ್ ಮಾಡ್ಬಿಡ್ತೇವಿ ನಡಿ ಮಾಲಕ್ಕ. ಹಂಗಾರ
2: ಹಾ ನಡಿವ
3: ಲಾಡು ಸಾಲು ಮಹದೇಣಿ ಹೋಳಿಗೆಗಳು ಭಲೇ ಜಿಲೇಬಿ ಮೊದಲು.
4: ಭಾಗವಹಿಸಿದ್ದವರು ಮಾಲಾ ಸಾಮ್ರಾಣಿ, ಕುಮಾರ್ ಅಗಡಿ ಹಾಗೂ ರಾಖಿ ಹಾನ್ಗಲ್. ಊಟದೊಂದಿಗೆ ಬದುಕಿನ ಮಾತು ಡಿನ್ನರ್ ಟೈಮ್ ಪ್ರಸಾರವಾಯಿತು. ಸಂಕಲನ ರಾಖಿ ಹಾನ್ಗಲ್. ಮತ್ತೆ ಮುಂದಿನ ವಾರ ರಾತ್ರಿ 9:30 ಡಿನ್ನರ್ ಟೈಮ್.

0: ಆರಂಭಕ್ಕೆ ಬಳ್ಳಾರಿಯ ಚಿಗಟಗಿರಿಯ ಚನ್ನಬಸಪ್ಪ ಚಿಕ್ಕಪ್ಪ ಮಾಳಿಗೆ ಮತ್ತು ಸಂಗಡಿಗರಿಂದ ಮೈಲಾರ್ಲಿಂಗನ ಪದ.
1: ಬಂದಾರು

ಏನೇನ ನಮಟಕ ಬರಬರದು ಅಂದೇಳಿ ಗಂಡಗ ಶಾಪಳಿಕೆ ಕೊಡ್ತಾಳ ರಾಜವು ಹಾಡಿ ಬಂದಾರು ನಮ್ಮ ಗಾಡಿಕಾರ.

0: 花枝翔太。
1: ಜನಪದ ವೈವಿಧ್ಯವನ್ನು ಕೇಳ್ತಾ ಇದ್ದೀರಿ. ಈಗ ಅಥಣಿ ತಾಲೂಕು ಸುತನಟ್ಟಿಯ ಪದ್ಮವ್ವ ಲಕ್ಷ್ಮಣ್ ಮಾಂಗ್ ಮತ್ತು ಸಂಗಡಿಯರಿಂದ ಸಂಪ್ರದಾಯದ ಪದ

0: ಹನ್ನೊಂದು ಗಂಟೆ 5 ನಿಮಿಷವಾಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: ಆಕಾಶವಾಣಿ ಧಾರವಾಡ ಕೇಳುಗರೆ, ನಮ್ಮ ನಿಲಯದ ನಾಳೆಯ ಬೆಳಗಿನ ಪ್ರಸಾರದಲ್ಲಿ ನೀವು ಕೇಳಲಿರುವ ಕಾರ್ಯಕ್ರಮಗಳು: ಬೆಳಗ್ಗೆ 6:05 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ, 6:25 ಡಾಕ್ಟರ್ ಅರವಿಂದ ಕುಲಕರ್ಣಿ ಅವರಿಂದ ಚಿಂತನ, 6:30 ರೈತರಿಗೆ ಸಲಹೆಗಳು, 6:35 ಸುಬೋಧ ಸಮಾಲೋಚನೆ. ಭಾಗವಹಿಸಲಿರುವ ತಜ್ಞರು ಡಾಕ್ಟರ್ ಗುರುರಾಜ್ ಪಾಟೀಲ್. 6:50 KLSBDIT ಹಳಿಯಾಳ ಪ್ರಾಯೋಜಿತ ಕಾರ್ಯಕ್ರಮ ಜನಸಾಮಾನ್ಯರಿಗೆ ತಂತ್ರಜ್ಞಾನ, ಪ್ರಸ್ತುತಿ ಮಾಯಾ ರಾಮನ್. 7:15 ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ, ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಕಾರ್ಯಕ್ರಮ. 7:45 ಸಮಗ್ರ ಆರೋಗ್ಯಕ್ಕಾಗಿ ಯೋಗ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. 8:30 ಬಾನುಲಿ ಭಿತ್ತಿಯಿಂದ ಕಾರ್ಯಕ್ರಮದಲ್ಲಿ ವಿಶ್ರಾಂತ ಹಿರಿಯ ಸುದ್ದಿವಾಚಕರಾದ ನಾಗೇಶ್ ಶಾನಭಾಗ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ಸಂದರ್ಶಕರು ಮಾಯಾ ರಾಮನ್. 9:00 ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. 9:05 ಆರಾಧನಾ ಹೆಗಡೆ ಅವರಿಂದ ಸುಗಮ ಸಂಗೀತ. 9:15 ಅರ್ಪಣದಲ್ಲಿ ಭಕ್ತಿಗೀತೆಗಳು. 9:30 ಸಿನಿ ಕ್ವಿಜ್ ನಂದನ ನೇರ ಫೋನಿನ್ ಕಾರ್ಯಕ್ರಮ, ಪ್ರಸ್ತುತಿ ಜಿ ಸುರೇಖಾ ಸುರೇಶ್. 10:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಅಣ್ಮೋಲ್ ಗೀತ್. ಆಕಾಶವಾಣಿ ಧಾರವಾಡ, ಈಗ ಸಮಯ 11:06:30. ಇಲ್ಲಿಗೆ ಈ ಪ್ರಸಾರ ಕಾರ್ಯ ಮುಗಿಯಿತು. 392.16 ಮೀಟರ್ಗಳು ಅಥವಾ 765 kHz ತರಂಗಾಂತರಗಳ ಮೇಲೆ ನಾಳೆಯ ಪ್ರಸಾರವು ಬೆಳಿಗ್ಗೆ 5:55 ಆರಂಭವಾಗುವುದು. ನಮ್ಮ ಡಿಜಿಟಲ್ ಪ್ರಸಾರ 765 ಮತ್ತು ತರಂಗಾಂತರಗಳಲ್ಲಿ ಹಾಗೂ FM 103 MHz ಕಂಪನಾಂಕಗಳಲ್ಲಿ ಲಭ್ಯವಿರುವುದು. ಇನ್ನು ಮುಂದೆ 11:10 FM Gold ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ಇನ್ನು ನಿಮ್ಮ ಬಾನುಲಿ ಮಿತ್ರ ಅಶೋಕ್ ಲೋಂಡೆಗೆ ಅನುಮತಿ ನೀಡಿ ಶುಭರಾತ್ರಿ. ಜೈ ಹಿಂದ್.

ಖ್ಯಾತ ಮರಾಠಿ ಕವಿ ಗದಿ ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ಆತ್ಮೀಯ ಶ್ರೋತೃಗಳೇ, ಕೇಂದ್ರ ಸರ್ಕಾರ 12 ವರ್ಷ ಪೂರ್ಣಗೊಳಿಸಿರುವ ಹಿನ್ನೆಲೆಯಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಇದೇ ಮಂಗಳವಾರ ದಿನಾಂಕ 16 ರಂದು ರಾತ್ರಿ 8 ಗಂಟೆಗೆ ಮಹಿಳೆಯರು ಹಾಗೂ